ಆಕಾಶವಾಣಿ ಮಂಗಳೂರು, ಇಂದು ಸೋಮವಾರ. ರಾಷ್ಟ್ರೀಯ ಶಕವರ್ಷ 1948 ಆಷಾಢ ಮಾಸದ 29ನೇ ದಿನ, ಅಂದರೆ 2026ನೇ ಇಸವಿಯ ಜುಲೈ ತಿಂಗಳ 20ನೇ ತಾರೀಕು. ಸಮಯ 5:58:40. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 meters, 1080 kilohertz ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 megahertz. ಆತ್ಮೀಯ ಕೇಳುಗರೆಲ್ಲರಿಗೂ ನಿಲಯದ ಸಮಸ್ತರ ಪರವಾಗಿ ಪ್ರೀತಿಯ ಸ್ವಾಗತ. ಶುಭ ಮುಂಜಾನೆಯ ನಮಸ್ಕಾರಗಳೊಂದಿಗೆ ನಾನು ನಿಮ್ಮ ರಾಕೇಶ್ ಶೆಟ್ಟಿ.

ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಮುಂದೆ ಕೇಳಿ ಕ್ಯಾಪ್ಟನ್ ರಾಮ್ ಸಿಂಗ್ ಅವರು ರಚಿಸಿರುವ ದೇಶಭಕ್ತಿ ಗೀತೆ ಕದಂ ಕದಂ ಬಡಾಯೇ ಜಾ.

ಇದುವರೆಗೆ ವಂದನಾ ಪ್ರಸಾರವಾಯಿತು. ತನ್ನ ಶಕ್ತಿಯನ್ನಳೆದು ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮವರಿತು ಧೃತಿದಳೆದು ತನ್ನ ಕರ್ತವ್ಯ ಪರಿಧಿಯ ಮೀರದ ಜುಗಿಸೆ

ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ. ಒಬ್ಬ ವ್ಯಕ್ತಿ ತನ್ನ ಗುಣಾವಗುಣಗಳಿಂದ ಕೂಡಿದ ಶಕ್ತಿಯನ್ನು ಅರಿತು ಅವುಗಳಲ್ಲಿ ಗುಣಗಳನ್ನು ಮಾತ್ರ ತೋಡಿ ಹೊರತೆಗೆದು ಸಮಯ ಸಂದರ್ಭಗಳ ಸೂಕ್ಷ್ಮವನ್ನು ಅರಿತು ತನ್ನ ಕಾರ್ಯ ವ್ಯಾಪ್ತಿಯನ್ನರಿತು ತನ್ನ ಪರಿಧಿಯನ್ನು ಮೀರದೆ ತನ್ನ ಕರ್ತವ್ಯವನ್ನು ಮಾಡುವುದು ಪುಣ್ಯಶಾಲಿಯ ಪಾಡು ಎನ್ನುತ್ತಾರೆ ಮಾಣ್ಯ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ.

0: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಜಿಯು ನಾಯಕ್ ಅವರಿಂದ ಚಿಂತನ.
1: ಸಮಯ ಪ್ರಜ್ಞೆ ಎಂದರೆ ಸಮಯ ಅಥವಾ ವೇಳೆಯನ್ನು ಸದುಪಯೋಗಪಡಿಸಿಕೊಳ್ಳುವುದು ಎಂದು ಅರ್ಥವಾಗುತ್ತದೆ. ಸಮಯವು ನಮ್ಮ ಜೀವಿತಾವಧಿಯಲ್ಲಿ ಅತಿ ಅಮೂಲ್ಯವಾದ್ದು. ಮುತ್ತು ಹೋದರೆ ಬಂದೀತು, ಹೊತ್ತು ಹೋದರೆ ಬಾರದು ಎಂಬ ಮಾತು ಸುಳ್ಳಲ್ಲ. ಆದ್ದರಿಂದ ಸಮಯದ ಸದುಪಯೋಗ ಮಾಡಿಕೊಳ್ಳಬೇಕಾದ್ದು ಅತ್ಯಗತ್ಯ. ಯಾರೇ ಆಗಲಿ ಬಾಲ್ಯದಿಂದಲೇ ಸಮಯದ ಬಗ್ಗೆ ಸರಿಯಾದ ಅರಿವನ್ನು ಬೆಳೆಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಸಮಯವನ್ನು ಅಥವಾ ವೇಳೆಯನ್ನು ನಿರರ್ಥಕವಾಗಿ ಕಳೆಯಲಾರರು. ಆದರೆ ಸಾಮಾನ್ಯವಾಗಿ ಕೆಲವರು ದಿನದ 24 ಗಂಟೆಗಳಲ್ಲಿ 1/3 ಭಾಗದಷ್ಟು ಸಮಯವನ್ನು ನಿದ್ದೆಗೆ ಮೀಸಲಾಗಿಟ್ಟು ಇನ್ನುಳಿದ ವೇಳೆಯನ್ನು ಬೇರೆ ಉಳಿದ ಕೆಲಸ ಕಾರ್ಯಗಳಿಗೆ ಸಾಲುವುದಿಲ್ಲವೆಂದು ಬೊಬ್ಬಿಡುವುದನ್ನೂ ಕಾಣುತ್ತೇವೆ. ವಿದ್ಯಾರ್ಥಿಗಳಲ್ಲೂ ಈ ತೆರನಾದ ಚಡಪಡಿಕೆಯನ್ನು ಸಮಯಕ್ಕಾಗಿ ಕಾಣುವೆವು. ಆದರೆ ದೈನಂದಿನ ಎಲ್ಲ ಚಟುವಟಿಕೆಗಳಿಗೂ ಆಯಾ ವೇಳೆಯಲ್ಲಿ ಮುಗಿದರೆ ಒಳಿತು. ಅದರಲ್ಲೂ ಇಂದಿನ ಕಾಲದಲ್ಲಿ ಸಮಯದ ಮಹತ್ವವನ್ನು ಎಷ್ಟು ವರ್ಣಿಸಿದರೂ ಕಡಿಮೆ ಎಂದು ಹೇಳಬಹುದು. ಮನುಷ್ಯನ ದುರ್ವರ್ತನೆ ಆತುರದಿಂದ ಪ್ರಕೃತಿಯಲ್ಲಿ ಸಮಯದ ಏರುಪೇರಾಗುವುದನ್ನು ಕಾಣುತ್ತೇವೆ. ಸ್ವತಃ ಪ್ರಕೃತಿಯು ಸಮಯದ ಪಾಲನೆ ಮಾಡುವುದನ್ನು ತಪ್ಪುವುದಿಲ್ಲ. ಪ್ರಕೃತಿ ಮೇಲೆ ಮನುಷ್ಯನ ದುರಾಕ್ರಮಣ ಕಡಿಮೆಯಾದರೆ ನಾವು ವಾಸಿಸುವ ಈ ಭೂಮಿಯು ಸ್ವರ್ಗವಾಗಬಲ್ಲದು. ಹಾಗಾದರೆ ನಾವು ನಿಧಾನಗತಿಯಲ್ಲಿ ಸಾಗಬೇಕು. ಏಕೆಂದರೆ ಆತುರ ಸಲ್ಲದು ಎಂದರೆ ನಿಧಾನವೇ ತಾನೇ. ಆದರೆ ಅತಿ ನಿಧಾನ ಅತಿ ಆತುರ ಎರಡೂ ಒಳ್ಳೆಯದಲ್ಲ. ಅಂದರೆ ಸಮಯವನ್ನು ಸರಿಯಾಗಿ ಹೊಂದಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳಿಗೂ ಪರೀಕ್ಷೆಯಲ್ಲಿ ವರ್ಷವೆಲ್ಲ ಸರಿಯಾಗಿ ಓದಿಕೊಂಡರೆ ಪರೀಕ್ಷೆಗಳಲ್ಲಿ 3 ಗಂಟೆಗಳ ಕಾಲ ಸಾವಧಾನವಾಗಿ ಬರೆಯಲು ಸಾಧ್ಯ. ವರ್ಷದ ಪಾಠವನ್ನೆಲ್ಲ ಒಂದೇ ಬಾರಿ ತರಾತುರಿಯಲ್ಲಿ ಓದಲು ಬರೆಯಲು ಸಾಧ್ಯವಿಲ್ಲ. ಸಮಯವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಂಡು ಪೂರ್ತಿಗೊಳಿಸಬೇಕು. ಕೆಲವರು ಸಮಯದ ಬಗ್ಗೆ ಕಾಳಜಿ ಇಲ್ಲದೆ ಈ ಹೊತ್ತು ಮಾಡುವ ಕೆಲಸವನ್ನು ನಾಳೆ ಮಾಡುವ ಎಂದು ಹೇಳುತ್ತಾರೆ. ಅದು ಸರಿಯಲ್ಲ. ನಾವು ನಾಳೆ ಓದುತ್ತೇವೆ, ನಾಳೆ ಒಳ್ಳೆಯವರಾಗುತ್ತೇವೆ, ನಾಳೆ ದೊಡ್ಡ ಮನುಷ್ಯರಾಗುತ್ತೇವೆ, ನಾಳೆ ಸಚ್ಚಿಂತನೆ ಮಾಡುತ್ತೇವೆ ಎಂಬ ಮಾತುಗಳು ಏನೂ ಮಾಡದಿರುವುದಕ್ಕೆ ನೆಪಗಳಾಗಿವೆ. ನಾಳೆ ಎನ್ನುವುದು ಹೋಗುತ್ತಲೇ ಇರುತ್ತದೆ. ಅದು ನಮ್ಮನ್ನು ನಿಷ್ಕ್ರಿಯನನ್ನಾಗಿ ಮಾಡಿಬಿಡುತ್ತದೆ. ಆದ್ದರಿಂದ ನಾಳೆ ಮಾಡುವಂಥ ಕೆಲಸವನ್ನು ಇಂದೇ ಮಾಡುವುದು ಒಳಿತು. ದೊಡ್ಡವರು ಜೀವನದಲ್ಲಿ ಸಾಧನೆ ಮಾಡಿದ್ದು ತಮ್ಮ ಜೀವನದಲ್ಲಿ ಸಮಯದ ಸದುಪಯೋಗ ಮಾಡಿಕೊಂಡಿದ್ದರಿಂದಲೇ ಸಾಧ್ಯವಾಯಿತು. ಅವರು ಸಣ್ಣ ಕೆಲಸವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಒಂದು ನಿಮಿಷವನ್ನು ನಿರರ್ಥಕವಾಗಿ ಕಳೆಯುತ್ತಿರಲಿಲ್ಲ. ಆದ್ದರಿಂದ ಸಾಧನೆಗೆ ಸುಲಭವಾಯಿತು. ಒಮ್ಮೆ ಯಾರೋ ಒಬ್ಬರು ಖ್ಯಾತ ನಾಟಕಾರದ ಬರ್ನಾರ್ಡ್ ಶಾರನ್ನ ನೀವು ಗಡ್ಡವನ್ನು ಏಕೆ ಬಿಟ್ಟಿದ್ದೀರಿ, ಶೇವಿಂಗ್ ಮಾಡಿಕೊಳ್ಳುವುದಿಲ್ಲ ಏಕೆ ಎಂದು ಪ್ರಶ್ನಿಸಿದರಂತೆ. ಅವರು ಉತ್ತರವಾಗಿ, ನಾನು ಗಡ್ಡವನ್ನು ಮಾಡಿಕೊಳ್ಳದೆ ದಿನಕ್ಕೆ 4 ನಿಮಿಷಗಳಂತೆ ನನ್ನ ಜೀವನದಲ್ಲಿ 8 ತಿಂಗಳುಗಳನ್ನು ಉಳಿಸಿದ್ದೇನೆ ಎಂದು ಹೇಳಿದರಂತೆ. ಅಂದರೆ ಅವರು ಸಮಯಕ್ಕೆ ಎಷ್ಟು ಮಹತ್ವ ಕೊಡುತ್ತಿದ್ದರು ಎಂಬುದು ತಿಳಿದು ಬರುತ್ತದೆ. ಅದೇ ರೀತಿಯಾಗಿ ಖ್ಯಾತ ವಿಜ್ಞಾನಿ ಐನ್ಸ್ಟೈನ್ ಸಹ ಸರಳವಾದ ಉಡುಪು ಧರಿಸಿ ಚೌರ ಮಾಡಿಕೊಳ್ಳದೆ ಹೆಚ್ಚು ಹರಟಿಯಲ್ಲಿ ತೊಡಗದೆ ಉಳಿಸಿದ ಸಮಯವನ್ನು ತಮ್ಮ ಕ್ರಿಯಾಶೀಲ ಕೆಲಸಗಾರಿಗಳಲ್ಲಿ ಸದ್ವಿನಿಯೋಗ ಮಾಡುತ್ತಿದ್ದರಂತೆ. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಸಹ ಸಮಯಕ್ಕೆ ಬಹಳ ಮಹತ್ವವನ್ನು ನೀಡುತ್ತಾ ಇದ್ದರು. 100 ವರ್ಷ ತುಂಬಿದ ವಿಶ್ವೇಶ್ವರಯ್ಯನವರು ಅವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮಕ್ಕೆ 1 ಸೆಕೆಂಡ್ ಸಹ ತಡವಾಗಿ ಬಾರದೆ ಅಲ್ಲಿದ್ದವರಿಗೆಲ್ಲ ಸಮಯದ ಮಹತ್ವದ ಪಾಠವನ್ನು ಪರೋಕ್ಷವಾಗಿ ತಲುಪಿಸಿದರಂತೆ. ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾದಂಥ ಪಂಡಿತ್ ಜವಾಹರಲಾಲ್ ನೆಹರೂರವರು 1 ನಿಮಿಷವನ್ನು ವ್ಯರ್ಥವಾಗಿ ಕಳೆಯುತ್ತಿರಲಿಲ್ಲ. ಅವರು ಸಮಯಕ್ಕೆ ಬಹಳ ಗೌರವ ನೀಡ್ತಾ ಇದ್ದರು. ಯಾವುದೇ ಸಭೆ ಸಮಾರಂಭಗಳಿಗೆ 1 ನಿಮಿಷವೂ ತಡವಾಗಿ ಬರ್ತಾ ಇರಲಿಲ್ಲ. ಆದ್ದರಿಂದ ಚಿಕ್ಕವರಿಂದ ದೊಡ್ಡವರಾದಿಯಾಗಿ ಆಗಲಿ ಸಮಯದ ಸದುಪಯೋಗ ಮಾಡಿಕೊಳ್ಳಬೇಕಾದ್ದು ಅಗತ್ಯ.
0: ಇದುವರೆಗೆ ಜಿಯು ನಾಯಕ್ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಮುಂಜಾನೆ 6:40 ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ. ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ.

6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನಿ. 8:30 ಕನ್ನಡ ಚಿತ್ರಗೀತೆಗಳು. 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು ಕೇಳುವಿರಿ.

ಇನ್ನು 9:20 ಹಿಂದಿ ಚಿತ್ರಗೀತೆಗಳು, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30 ಎಸ್ಎಂಎಸ್ ಮೆಲೋಡೀಸ್, ಶ್ರೋತೃಗಳ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ವನಿತಾ ವಾಣಿ, ಪ್ರಸನ್ನ ಚೆಕ್ಕೆಮನೆ ಅವರಿಂದ ಕತೆ ಮರೀಚಿಕೆ ಕೇಳುವಿರಿ. ನಂತರ ಜನಪದ ಗೀತೆ ಪ್ರಸಾರವಾಗಲಿದೆ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಶಂಕರ್ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 12:05 ವನಿತಾ ವಿಹಾರ, ಲೇಖಕಿ ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ಯೋಗ ಮತ್ತು ಮಧುಮೇಹ ನಿಯಂತ್ರಣ. ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಸ್ವರ ಮಾಧುರ್ಯ, ಮೃತ್ಯುಂಜಯ ಶೆಟ್ಟಿ ಹಾಡಿರುವ ವಚನಗಳನ್ನು ಕೇಳುವಿರಿ. 1:30 ನನ್ನ ರಾಗ ತಾನ ಪಲ್ಲವಿ, ಸರಣಿ ಕಾರ್ಯಕ್ರಮದ 26ನೇ ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ, ಪ್ರಸ್ತುತಿ ಪ್ರದೀಪ್ ಆಳ್ವ ಕದ್ರಿ. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ.

ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಯುವವಾಣಿ, ಪೂರ್ವಿ ಶೆಟ್ಟಿ ಅವರಿಂದ ಭಾವಗೀತೆಗಳು, ನಂತರ ಅನಿಕಾ ಸೂರಿ ಅವರಿಂದ ಸಿತಾರ್ ವಾದನ, ನಂತರ ವೀರಭದ್ರ ಅವರಿಂದ ಭಾಷಣ ಕೇಳುವಿರಿ, ಭಾಷಾ ಕೌಶಲ್ಯದ ಮಹತ್ವ ಈ ಕುರಿತು. 5:30 ರಾಷ್ಟ್ರ ಭಾಷಾ ಭಾರತಿ ಹಿಂದಿ ಪಾಠ, ಗುರುಗಳು ಸಾಕ್ಷಿ ಶಿವಲ್ಕರ್, ವಿದ್ಯಾರ್ಥಿನಿ ಅಂಜಲಿ ಪಾಟಣ್ಕರ್. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ.

6:50ಕ್ಕೆ ಕೃಷಿ ರಂಗದಲ್ಲಿ ಹಸುಗಳಲ್ಲಿ ಪುನರಾವರ್ತಿತ ಗರ್ಭಧಾರಣಾ ವೈಫಲ್ಯ ಹಾಗೂ ಪರಿಹಾರ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ತೇಜಸ್ವಿನಿ ಎಂಪಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ, ನಂತರ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಗೆ ಭಾವಗೀತೆಗಳನ್ನು ಕೇಳುವಿರಿ. 8:15ಕ್ಕೆ ಟುಡೇ ಇನ್ ಪಾರ್ಲಿಮೆಂಟ್, 8:30ಕ್ಕೆ ತುಳು ಕಾರ್ಯಕ್ರಮ, ಶಕುಂತಳಾ ಭಟ್ ಹಳೆಯಂಗಡಿ ಅವರಿಂದ ಕತೆ ತಿರ್ಗೋಸು, 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ.

9:30ಕ್ಕೆ ಹಿಂದಿ ಚಿತ್ರಗೀತೆಗಳು, 10:00ಗೆ ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ ಕೇಳುವಿರಿ. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಆಕಾಶವಾಣಿ ಮಂಗಳೂರು, ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡತ ಕೇಳಲಿರುವಿರಿ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಹೋಗಿಸಬೇಕು.
5: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
6: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಕಾಸಿಂಬಿ ಹೊನ್ನಳ್ಳಿ. ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿನಿ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. ನಾನು ಇವತ್ತು ಅಡಿಕೆ ಬೆಳೆಯಲ್ಲಿ ಅಣಬೆ ರೋಗ ಹರಡುವಿಕೆ ಮತ್ತು ಅದರ ನಿರ್ವಹಣೆ ಬಗ್ಗೆ ಮಾತನಾಡುತ್ತೇನೆ. ಅಡಿಕೆ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಮುಖ್ಯವಾಗಿ ಕರಾವಳಿ ಮತ್ತು ಮೈದಾನದ ಪ್ರದೇಶ ಬೆಳೆಯಲಾಗುತ್ತದೆ. ಪ್ರಸ್ತುತ ಕರ್ನಾಟಕದಲ್ಲಿ ಅಡಿಕೆಯನ್ನು 8 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಅಡಿಕೆಯ ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದರೂ ಸಹ ಇತ್ತೀಚೆಗೆ ದಶಕದಲ್ಲಿ ಅರೆಮಲೆನಾಡು ಮತ್ತು ಮೈದಾನ ಪ್ರದೇಶಗಳಲ್ಲಿ ಅಡಿಕೆ ಬೆಳೆಯ ವಿಸ್ತೀರ್ಣ ಹೆಚ್ಚಾದಂತೆ ಅಣಬೆ ರೋಗದ ಬಾಧೆಯು ಹೆಚ್ಚಾಗಿ ಕಂಡುಬರುತ್ತಿದೆ. ಆದ್ದರಿಂದ ಈ ರೋಗದ ಲಕ್ಷಣಗಳು, ಹರಡುವಿಕೆ ಮತ್ತು ನಿರ್ವಹಣಾ ಕ್ರಮಗಳನ್ನು ತಿಳಿಸುತ್ತೇನೆ. ಗ್ಯಾನೋಡರ್ಮಾ ಲೂಸಿಡಮ್ ಎಂಬ ಶಿಲೀಂಧ್ರದಿಂದ ಬರುವ ಅಣಬೆ ರೋಗವು ಅಡಿಕೆಗೆ ಕ್ಯಾನ್ಸರ್ ಮಾದರಿಯ ರೋಗವಾಗಿದ್ದು ಮರವನ್ನು ಹಂತ ಹಂತವಾಗಿ ಸಾಯಿಸುತ್ತದೆ. ಈ ರೋಗವು ಕರ್ನಾಟಕ, ಕೇರಳ, ಅಸ್ಸಾಂ ಮತ್ತು ತಮಿಳುನಾಡಿನ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಸಾಧಾರಣವಾಗಿ 18 ವರ್ಷ ಅಥವಾ 15 ವರ್ಷ ಮೇಲ್ಪಟ್ಟ ವಯಸ್ಸಿನ ಮರಗಳನ್ನು ಬಾಧಿಸುತ್ತದೆ. ಈ ರೋಗ ಹೇಗೆ ಹರಡುತ್ತದೆ ಅಥವಾ ನಾವು ಇದನ್ನು ಹೇಗೆ ಗುರುತಿಸಬೇಕು? ಅಣಬೆ ರೋಗ ಪೀಡಿತ ಮರಗಳನ್ನು ಪ್ರಥಮವಾಗಿ ಹೊರಸುತ್ತಿನ ಎಲೆಗಳು ಹಳದಿಯಾಗುತ್ತದೆ. ಅಡಿಕೆ ಗೊನೆಗಳು ಒಣಗಿ ಜೋತು ಬೀಳುತ್ತದೆ. ಕಾಯಿಗಳು ಉದುರುತ್ತವೆ. ಮುಂದುವರೆದು ಸಂಪೂರ್ಣ ಎಲೆಗಳನ್ನು ಒಣಗಲು ಆರಂಭಿಸುತ್ತದೆ. ಎರಡನೆಯದಾಗಿ ಮರದ ಬುಡದಿಂದ 2 ಅಥವಾ 3 ಅಡಿ ಎತ್ತರವರೆಗಿನ ಕಾಂಡದಲ್ಲಿ ಬಿರುಕುಗಳನ್ನು ಕಂಡುಬರುವುದು. ಅವುಗಳ ಮೂಲಕ ಕಂದು ಬಣ್ಣದ ದ್ರವ ಹೊರಬರುತ್ತದೆ. ಇಂತಹ ಮರದ ಬೇರುಗಳನ್ನು ಕಂದು ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಇದರಿಂದಾಗಿ ಸೋಂಕಿತ ಮರಗಳು ನೀರು ಮತ್ತು ಪೋಷಕಾಂಶಗಳನ್ನು ಹೀರುವಿಕೆ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಕೊನೆಯ ಹಂತದಲ್ಲಿ ಮರದ ಬುಡದಿಂದ ಶಿಲೀಂಧ್ರ ಬೀಜದ ಕಣಗಳು ಬಿಳಿ ಮತ್ತು ಕಂದು ಬಣ್ಣದ ಅಣಬೆ ರೂಪದಲ್ಲಿ ಬೆಳೆದಿರುವ ಕಂಡುಬರುತ್ತದೆ. ರೋಗ ಹರಡುವಿಕೆ. ಪ್ರಥಮವಾಗಿ ಶಿಲೀಂಧ್ರ ಗಾಳಿ, ನೀರು ಮತ್ತು ಮಣ್ಣು ಮರದಿಂದ ಮರಕ್ಕೆ ಬೇರುಗಳ ಸಂಪರ್ಕದಿಂದ ಹರಡುವುದು. ಹಾಯಿ ನೀರಾವರಿ ಪದ್ಧತಿ ಅನುಸರಿಸಿದ ಕಪ್ಪು ಮಿಶ್ರಿತ ಜೇಡಿ ಮಣ್ಣಿನಲ್ಲಿ ರೋಗದ ತೀವ್ರತೆ ಹೆಚ್ಚು. ಅಡಿಕೆಯಲ್ಲದೆ ತೆಂಗು, ಹೊಂಗೆ, ಹಲಸು ಮತ್ತು ಹುಣಸೆ ಮರಗಳು ಈ ರೋಗಾಣುವಿಗೆ ಆಶ್ರಯ ನೀಡುತ್ತದೆ. ಇದರ ನಿರ್ವಹಣೆ ಹೇಗೆಂದರೆ, ಸತ್ತ ಅಡಿಕೆ ಮರದ ಬೇರುಗಳ ಜೊತೆಗೆ ತೋಟದ ಸುತ್ತಲೂ ಇರುವ ರೋಗ ಪೀಡಿತ ತೆಂಗು, ಹುಣಸೆ ಮರಗಳನ್ನು ಸಹ ಬೇರು ಸಮೇತ ತೆಗೆದು ನಾಶಪಡಿಸಬೇಕು. ಹಾಗೂ ಇಂತಹ ಮರಗಳ ತ್ಯಾಜ್ಯಗಳನ್ನು ಗೊಬ್ಬರದ ತಯಾರಿಕೆಗೆ ಬಳಸಬಾರದು. ತೋಟದ ಉಳುಮೆ ಮಾಡುವಾಗ ಮರದ ಬೇರು ಮತ್ತು ಕಾಂಡಕ್ಕೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳಬೇಕು ಮತ್ತು ರೋಗ ಹೆಚ್ಚಾದಂತೆ

0: ಮರದ ಸುತ್ತ ಉಳುಮೆ ಮಾಡುವುದನ್ನು ಕಡಿಮೆ ಮಾಡಬೇಕು. ಹಾಗೂ ರೋಗವು ಜಾಸ್ತಿ ಆದಂತಹ ಹಂತದಲ್ಲಿ ಶಿಲೀಂಧ್ರನಾಶಕಗಳಾದ ಟೆಬುಕೋನೋಸಲ್, ಹೆಕ್ಸಾಕೋನೋಸಲ್ ಅನ್ನು 1 ಮಿಲಿಲೀಟರ್ ಪ್ರತಿ ಲೀಟರಿನಲ್ಲಿ ಬೆರೆಸಿ ಗಿಡದ ಸುತ್ತೋಲೆ ಪ್ರತಿ ಮರಕ್ಕೆ 5 ರಿಂದ 10 ಲೀಟರ್ ಅನ್ನು 3 ತಿಂಗಳಿಗೊಮ್ಮೆ ಹಾಕುವುದರಿಂದ ರೋಗವನ್ನು ನಿರ್ವಹಣೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ 9741533618ಗೆ ಸಂಪರ್ಕಿಸಿ. ಧನ್ಯವಾದಗಳು.
1: ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ಳಿದೆ. ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಪರಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
2: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ನಿದ್ರಾಹೀನತೆಗೆ ಆಹಾರ ಹಾಗೂ ಔಷಧಗಳ ಬಳಕೆ. ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ.
6: ನಿದ್ರಾಹೀನತೆಗೆ ಮುಖ್ಯವಾದ ಕಾರಣಗಳು ಆಹಾರ ಸಹ ಇವತ್ತಿನ ದಿನಗಳಲ್ಲಿ ಕಂಡುಬರ್ತಾ ಇದೆ. ಅತಿ ಹುಳಿ ಆಹಾರ, ಅತಿ ಖಾರವಾದ ಆಹಾರ, ಉಪ್ಪಿನ ಅಂಶಯುಕ್ತ ಆಹಾರ, ಇವುಗಳು ಪಿತ್ತ ಮತ್ತು ರಜಗುಣವನ್ನು ಇನ್ಕ್ರೀಸ್ ಮಾಡಿ ನಿದ್ರಾಹೀನತೆಗೆ ಕಾರಣ ಆಗಿರುತ್ತದೆ. ಟೀ, ಕಾಫಿ ಮುಂತಾದವುಗಳ ಸೇವನೆ ಸಹ ನಾವು ನಿದ್ರಾಹೀನತೆಯ ವ್ಯಕ್ತಿಯಲ್ಲಿ ಕಡಿಮೆ ಮಾಡಿ ಎಂದು ಹೇಳ್ತೇವೆ. ಯಾಕೆಂದರೆ ಇದರ ಸೇವನೆಯಿಂದ ಸಹ ನಿದ್ರಾಹೀನತೆ ಜಾಸ್ತಿ ಆಗ್ತದೆ. ಮೇನ್ ಅಂತ ಹೇಳಿದ್ರೆ ಸಾತ್ವಿಕ ಆಹಾರ ಸೇವನೆ, ಸಾತ್ವಿಕ ಜೀವನ ಶೈಲಿ ಸುಖ ನಿದ್ರೆಗೆ ಸಹಕಾರಿ. ಏನಪ್ಪ ಸಾತ್ವಿಕ ಆಹಾರ ಸೇವನೆ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ದ್ವೇ ಅನ್ನಕಾಲ, ಎರಡೇ ಅನ್ನಕಾಲ ಅಂತ ಹೇಳಿದರೆ, ಸಾಯಂ ಪ್ರಾತಶ್ಚ, ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿಗೆ. ಆ ಹೊತ್ತಲ್ಲೂ ಎಷ್ಟು ಹಸಿವಿದೆಯೋ ಅಂಥದ್ದೇ ನಮ್ಮ ಪ್ರಕೃತಿಗೆ ಅನುಸಾರವಾಗಿ ನಾವು ಆಹಾರ ಸೇವನೆ, ಟೈಮ್ಲಿ ಆಹಾರ ಸೇವನೆ ಮಾಡುವುದು ಒಳ್ಳೆಯದು. ಅತಿ ಖಾರ ಇಲ್ಲದ, ಅತಿ ಉಪ್ಪು ಇಲ್ಲದ, ಜಂಕ್ ಫುಡ್ಡು ಇಲ್ಲದ ಅಂಥ ಒಂದು ಸಾತ್ವಿಕ, ನಮ್ಮ ದೇಶಕ್ಕೆ ನಮ್ಮ ಕಾಲಕ್ಕೆ ಅನುಗುಣವಾಗಿ ಕೆಲವು ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ದ್ವಿದಳ ಧಾನ್ಯ ಮತ್ತು ಒಂದು ಎಣ್ಣೆ ಅಂಶ ಇಂಥವುಗಳ ಸೇವನೆ ತುಂಬ ಅವಶ್ಯಕ. ಮತ್ತು ನಿಯಮಿತ ನೀರಿನ ಸೇವನೆ ಇದು ಸಹ ತುಂಬ ಸಹಕಾರಿ. ಕೆಲವೊಂದು ಯೋಗ, ಪ್ರಾಣಾಯಾಮ, ಧ್ಯಾನ ನಿದ್ರಾಹೀನತೆಯಲ್ಲಿ ತುಂಬ ಪ್ರಯೋಜನಕಾರಿಯಾಗಿದೆ. ನಾಡಿಶುದ್ಧಿ ಪ್ರಾಣಾಯಾಮ, ಶೀತಲೀ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ ಮೊದಲಾದವುಗಳು ಸುಖ ನಿದ್ದೆಗೆ ಸಹಕಾರಿ. ಧ್ಯಾನ ಸಹ ಇದಕ್ಕೆ ಸಹಕಾರಿ. ಕೆಲವೊಮ್ಮೆ ಆಯುರ್ವೇದದಲ್ಲಿ ವಿವಿಧ ರೀತಿಯ ಔಷಧಗಳನ್ನು ನಿದ್ರಾಹೀನತೆಯಲ್ಲಿ ಹೇಳಬಹುದು. ಲೈಕ್ ನಿದ್ರಾಹೀನತೆಯ ಕಾರಣ, ಪೇಷಂಟಿನ ವಯಸ್ಸು, ಪೇಷಂಟಿನ ಲಿಂಗ ಅಂತ ಹೇಳಿದ್ರೆ ಹೆಣ್ಣ ಗಂಡ ಅಥವಾ ಏಜ್ಡ, ಸಣ್ಣ ವಯಸ್ಸ ಅಥವಾ ಅವನ ದೇಶ, ಅವನ ನಿದ್ರಾಹೀನತೆಗೆ ಕಾರಣ ಏನು? ವೆದರ್ ಇಟ್ ಈಸ್ ಹ್ಯಾವಿಂಗ್ ಎನಿ ಮೆಂಟಲ್ ಎಫೆಕ್ಟಾ, ವೆದರ್ ಇಟ್ ಈಸ್ ಬಿಕಾಸ್ ಆಫ್ ಎಂತ ಜೀವನ ಶೈಲಿಯ ವ್ಯತ್ಯಾಸವ, ಟೆನ್ಷನ, ಆಂಗ್ಸೈಟಿ, ಭಯವ ಮುಂತಾದವುಗಳನ್ನು ನೋಡಿ ಯಾವುದು ಕಾರಣವೋ ಅದನ್ನು ನೋಡಿಬಿಟ್ಟು ಬೇರೆ ಬೇರೆ ರೀತಿಯ ಔಷಧಿಯನ್ನು ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಅಂದರೆ ಬ್ರಾಹ್ಮಿ ಕ್ಯಾಪ್ಸೂಲ್, ಬ್ರಾಹ್ಮಿ ಸಿರಪ್, ಸಾರಸ್ವತಾರಿಷ್ಟ, ಶಂಖಪುಷ್ಪಿ ಸಿರಪ್ ಮುಂತಾದವುಗಳು ವಾತಜ ನಿದ್ರಾಹೀನತೆ.

0: ಅಂತಹದ್ರಲ್ಲಿ ಸಹಕಾರಿ. ಪಿತ್ತದ ಉದ್ರೇಕ ಇದ್ರೆ ಕಾಮದುಗರಸ ಮುಂತಾದವುಗಳನ್ನು ಕೊಡ್ತೇವೆ. ಮತ್ತೆ ಅಶ್ವಗಂಧ ಕ್ಯಾಪ್ಸುಲ್, ಇವು ಬಲಮೂಲ ಕ್ಯಾಪ್ಸುಲ್ ಸಹ ಕೆಲವೊಂದು ಕಾಯಿಲೆಗಳಲ್ಲಿ ನಾವು ಕೊಡಬೇಕಾಗ್ತದೆ. ಇದಕ್ಕಿಂತ ಸಹ ಬೇರೆ ಬೇರೆ ಔಷಧ ಸಹ ಉಂಟು. ಮತ್ತೆ ರೋಗ ಮತ್ತು ರೋಗಿ ಪರೀಕ್ಷೆ ಮಾಡಿ ನಾವು ಅಂಶಾಂಶ ಪರೀಕ್ಷೆ ಮಾಡಿ ಔಷಧಗಳನ್ನು ನಿರ್ಧರಿಸುತ್ತೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ನಿದ್ರಾಹೀನತೆಗೆ ಆಹಾರ ಹಾಗೂ ಔಷಧಗಳ ಬಳಕೆ. ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ. ಆಕಾಶವಾಣಿ
2: ಮಂಗಳೂರು. ಇದೀಗ ರೈತರಿಗೆ ಸಲಹೆ.
3: ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಪೂಜಾ ಸಾಮಗ್ರಿಗಳಲ್ಲಿ ಬಾಳೆಹಣ್ಣನ್ನ ಬಹಳ ಮುಖ್ಯವೆಂದು ತಿಳಿಯಲಾಗುತ್ತದೆ. ಆದರೆ ಹೂ ಇಲ್ಲದೆ ಕಾಯಿ ಇಲ್ಲ, ಕಾಯಿ ಇಲ್ಲದೆ ಹಣ್ಣು ಇಲ್ಲ ಎಂಬಂತೆ ಬಾಳೆಯ ಹೂವು ಕೂಡ ಹಣ್ಣಿನಷ್ಟೇ ಪ್ರಮುಖವಾದದು. ಈ ಹೂವನ್ನು ದಿನನಿತ್ಯದ ಬಳಕೆ ಮತ್ತು ಮಾರಾಟದ ಬಗ್ಗೆ ತಿಳಿದುಕೊಂಡರೆ ಬಾಳೆ ಬೆಳೆಗಾರರು ಹೆಚ್ಚಿನ ಲಾಭವನ್ನ ಪಡೆಯಬಹುದು. ಫಸಲು ಬಿಟ್ಟ ಬಾಳೆಗಿಡದ ಮುಂದೆ ನಿಂತು ನೋಡಿದರೆ ಕೆಳಭಾಗದಲ್ಲಿ ನೇರಳೆ ಬಣ್ಣದ ದೊಡ್ಡದಾದ ಆಕರ್ಷಕವಾದ ಗೊಂಚಲಿನಲ್ಲಿ ಹೂಗಳು ಅಡಗಿರುತ್ತವೆ. ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ, ಜೊತೆಗೆ ದಕ್ಷಿಣ ಏಷ್ಯಾದಲ್ಲೂ ಕೂಡ ಈ ಹೂವನ್ನು ಅಡಿಗೆಗೆ ಬಳಸುತ್ತಾರೆ. ಬಾಳೆ ಬೇಸಾಯದಲ್ಲಿ ಬಾಳೆ ಹೂವು ಕಾಯಿಯಾದ ನಂತರ ಹೂವಿನ ಗೊಂಚಲನ್ನು ರೂಢಿಗತವಾಗಿ ತೆಗೆಯುವುದರಿಂದ ಬಾಳೆಹಣ್ಣಿನ ಫಸಲಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಬಾಳೆ ಹೂಗಳು ಅನೇಕ ಜೀವಸತ್ವಗಳು, ಪ್ರೋಟೀನ್, ಕ್ಯಾಲ್ಶಿಯಂ, ಫಾಸ್ಫರಸ್, ಕಬ್ಬಿಣಾಂಶ, ತಾಮ್ರ, ಪೊಟ್ಯಾಷಿಯಂ ಹಾಗೆ ನಾರಿನಾಂಶವನ್ನು ಕೂಡ ಹೊಂದಿವೆ. ಬಾಳೆ ಹೂವಿನ ಬಳಕೆಯಿಂದ ದೇಹದ ಸೋಂಕುಗಳನ್ನು ತಡೆಯಬಹುದು, ಸಕ್ಕರೆ ಕಾಯಿಲೆಯನ್ನು ಕೂಡ ನಿಯಂತ್ರಣದಲ್ಲಿ ಇಡಬಹುದು ಎಂದು ಹೇಳುತ್ತಾರೆ. ಬಾಳೆ ಹೂವಿನ ಬಳಕೆಯಿಂದ ಹಾಲುಣಿಸುವ ತಾಯಂದಿರಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚಿಸಬಹುದು. ಬಾಳೆಯಲ್ಲಿ ಎರಡು ತರದ ಬಾಳೆಗಳು ಇರುತ್ತವೆ. ಒಂದು ಹಣ್ಣಿನ ಜಾತಿ, ಅದನ್ನ ಹಣ್ಣಾದ ಮೇಲೆಯೇ ತಿನ್ನಬೇಕು. ಇನ್ನೊಂದು ಜಾತಿಗೆ ಸೇರಿದ ಬಾಳೆಯನ್ನ ಕಾಯಿ ಹಂತದಲ್ಲಿ ಸೇವಿಸುತ್ತಾರೆ. ಕಾಯಿ ಜಾತಿಗೆ ಸೇರಿದ ಹೂಗಳನ್ನ ಬೇಯಿಸದೆ ತಾಜಾ ಹೂಗಳನ್ನ ಕೋಸಂಬರಿ, ಪಚ್ಚಡಿ ಮುಂತಾದವುಗಳಲ್ಲಿ ಬಳಸುವುದು ಕಂಡುಬಂದಿದೆ. ನೇರಳೆ ಬಣ್ಣದ ನೀರಿನ ಹನಿ ಆಕಾರದ ದೊಡ್ಡದಾದ ಹೂವಿನ ಗೊಂಚಲಿನ ಹೊದಿಕೆಯನ್ನ ತೆಗೆಯುತ್ತಾ ಹೋದಂತೆ ನಮಗೆ ಹೂಗಳು ಸಿಗುತ್ತಾ ಹೋಗುತ್ತವೆ. ಕೆಳಭಾಗಕ್ಕೆ ಹೋದಂತೆ ಹೂಗಳು ಚಿಕ್ಕದಾಗುತ್ತಾ ಹೋಗುತ್ತವೆ. ಹೊದಿಕೆ ತೆಗೆಯಲು ಆಗದ ಹಂತದಲ್ಲಿ ಒಂದು ಸಣ್ಣ ಗೆಡ್ಡೆ ಕಾಣುತ್ತದೆ. ಈ ಗೆಡ್ಡೆಯನ್ನು ಸಹ ಕತ್ತರಿಸಿ ನಮಗೆ ಇಷ್ಟವಾದ ಪಲ್ಯಗಳನ್ನು ಮಾಡಬಹುದು. ಹಿತ್ತಲಲ್ಲಿ ಅಥವಾ ತೋಟದಲ್ಲಿ ಬೆಳೆದ ಬಾಳೆ ಹೂಗಳನ್ನು ಎಸೆಯದೆ ಸೇವಿಸುವುದು ಮತ್ತು ದೊಡ್ಡ ಪ್ರಮಾಣದಲ್ಲಿ ಬಾಳೆ ಬೆಳೆಯುವವರು ಹಣ್ಣಿನ ಜೊತೆ ಹೂವನ್ನು ಕೂಡ ಮಾರುಕಟ್ಟೆಗೆ ತಂದು ಒಳ್ಳೆಯ ಲಾಭ ಪಡೆಯುವುದು, ಉದ್ದಿಮೆದಾರರು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಹೆಚ್ಚಿಸಲು ಉಪಯೋಗ ಮಾಡುವುದು ರೈತರಿಗೆ ವರದಾನವಾಗಬಲ್ಲದು. ಹೂಗಳನ್ನು ಕತ್ತರಿಸಿ ಸಾಮಾನ್ಯ ಪಲ್ಯ ಮಾಡಬಹುದು. ಹೂವಿನಲ್ಲಿರುವ ಕೇಸರವನ್ನು ಮುಖ್ಯವಾಗಿ ತೆಗೆಯಬೇಕಾಗುತ್ತದೆ. ಯಾವುದೇ ಪದಾರ್ಥ ಮಾಡುವಾಗಲೂ ಕೂಡ ಹೂವಿನಲ್ಲಿನ ಕೇಸರವನ್ನು ತೆಗೆಯಬೇಕು, ಯಾಕೆಂದರೆ ಅದು ತುಂಬ ಗಟ್ಟಿಯಾದ್ದು, ಸರಿಯಾಗಿ ಬೇಯುವುದಿಲ್ಲ. ಬಾಳೆ ಹೂಗಳನ್ನು ಉಪ್ಪಿನ ನೀರಿನಲ್ಲಿ ಶೇಖರಣೆ ಮಾಡಿ ಕೂಡ ಇಡಬಹುದು, ಒಣಗಿಸಿಯೂ ಬಳಸಬಹುದು. ಬಾಳೆ ಹೂವಿನಲ್ಲಿ ಕೀಟನಾಶಕಗಳು ಮತ್ತು ರೋಗನಾಶಕಗಳು ಇಲ್ಲದೇ ಇರುವುದರಿಂದ ಇದನ್ನು ಹೆಚ್ಚಾಗಿ ಬಳಸಬಹುದು. ಹೂವಿನ ರಸದಿಂದ ಕೈ ಕಪ್ಪಾಗುತ್ತದೆ, ಆದ್ದರಿಂದ ಬಾಳೆ ಹೂವನ್ನು ಬಳಸಬೇಕಿದ್ದರೆ ಕೈಯನ್ನು ಎಣ್ಣೆಯಿಂದ ಸವರಿಕೊಳ್ಳುವುದು ಉತ್ತಮ. ಥಾಯ್ಲೆಂಡ್, ಮಲೇಷ್ಯಾ, ಸಿಂಗಾಪುರ್ ಮುಂತಾದಂತಹ ದೇಶಗಳಲ್ಲಿ ಈ ಹೂವು ತನ್ನದೇ ಆದ ಜನಪ್ರಿಯತೆಯನ್ನು ಹೊಂದಿದೆ, ಜೊತೆಗೆ ಭಾರಿ ಬೇಡಿಕೆಯನ್ನು ಕೂಡ ಪಡೆದಿದೆ. ಇದರಲ್ಲಿ ಹೆಚ್ಚು ಸಂಶೋಧನೆಗಳು ನಡೆದರೆ ಸಂಸ್ಕರಣೆ ಮತ್ತು ಪೋಷಕಾಂಶಗಳ ಬಗ್ಗೆ ಹೆಚ್ಚಿನ ಮಾಹಿತಿ ದೊರೆಯಲು ಅವಕಾಶಗಳಿವೆ. ನಮ್ಮ ಮನೆಯಲ್ಲಿ ಬೆಳೆದ ಬಾಳೆಗಿಡದ ಫಸಲು ಕೊಟ್ಟಾಗ ಬರೀ ಬಾಳೆಹಣ್ಣನ್ನು ಮಾತ್ರ ಉಪಯೋಗಿಸದೆ ಹೂವಿನ ಗೊಂಚಲನ್ನು ಕೂಡ ಉಪಯೋಗಿಸುವುದು ಎಲ್ಲ ರೀತಿಯಲ್ಲೂ ಕೂಡ ಉತ್ತಮ.
2: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.
4: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
5: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 ನಿಮಿಷದಿಂದ 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ.

ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.

0: ತು ಕಸ್ಯಾಪಿ ಅನಧಿಕೃತ ಸಭಾಯಾಂ ಪದಯಾತ್ರಾಯಾಂ ಚ ಭಾಗಂ ನ ಗೃಹಣಂತು ಸಾರ್ವಜನಿಕ ಶಾಂತಿಂ ಸುರಕ್ಷಾಂ ಚ ರಕ್ಷಯಿತುಂ ಸಹಯೋಗಂ ಕುರ್ವಂತು ಇತಿ ಪ್ರಾರ್ಥಿತಮಸ್ತಿ. ಭೋಪಾಲ ನಗರಸ್ಯ ಸಮೀಪೆ ಐತಿಹಾಸಿಕೆ ಜಗದೀಶಪುರೆ ಆಯೋಜಿತೆ ವಿಶೇಷ ಸಭಾಯಾಂ ಮಧ್ಯಪ್ರದೇಶಸ್ಯ ಮಂತ್ರಿಮಂಡಲೇನ ಯೂನಿಫಾರ್ಮ್ ಸಿವಿಲ್ ಕೋಡ್ UCC ಇತಿ ವಿಧೇಯಕಂ ಸ್ವೀಕೃತಂ. ವಾರ್ತಾಹರಾನ್ ಸಂಬೋಧಯನ್ ಮುಖ್ಯಮಂತ್ರಿ ಮೋಹನ ಯಾದವ ಅವದತ್ ಯತ್ UCC ಸರ್ವೇಭ್ಯ ಸಮುದಾಯೇಭ್ಯ ಸಮಾನಾವಶ್ಯಕಾನ್ ಅಧಿಕಾರಾಂಚ ಪ್ರದಾತುಂ ಶಕ್ನೋತಿ. ಸಹ ಅವದತ್ ಯತ್ UCC ವಿಧೇಯಕಂ ನಾಗರಿಕಾನ್ ಆಧಾರಭೂತ ಅಧಿಕಾರಾನ್ ನ ಉಲ್ಲಂಘಯತೀತಿ. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಸ್ಪೇನ್ ದೇಶ ಅತಿರಿಕ್ತ ಸಮಯೆ ಗತ ವಿಜೇತಾ ಅರ್ಜೆಂಟೀನಾ ದೇಶಂ ಏಕಂ ಶೂನ್ಯಂ ಇತ್ಯಂಕೇನ ಪರಾಜಿತ್ಯ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ಫಿಫಾ ವಿಶ್ವಕಪ್ ವಿಜೇತಾ ಅಭವತ್ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಪ್ರಿಯ ಕೇಳುಗರೆ,
6: ನನ್ನ ರಾಗತಾನ ಪಲ್ಲವಿ.
5: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
7: ಜೀವನದ ಏಳು ಬೀಳುಗಳನ್ನು ಸುಂದರವಾಗಿ ಚಿತ್ರಿಸಿದಂತಹ ಒಂದು ಹಾಡು. ಆ ಹಾಡಿನಲ್ಲಿ ಬರೆದಂತಹ ಸಾಹಿತ್ಯವು ನನಗೆ ತುಂಬಾ ಹತ್ತಿರವಾದಂಥದ್ದು.
5: ಪ್ರತಿ ಸೋಮವಾರ ಮಧ್ಯಾಹ್ನ 1:30
6: ನನ್ನ ರಾಗತಾನ ಪಲ್ಲವಿ
5: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
1: ಆಕಾಶವಾಣಿ ಮಂಗಳೂರು. ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವೊಂದು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಹಾಗೂ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟ್ರೀಯ ಚದುರಂಗ ಕ್ರೀಡೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಕೇಂದ್ರ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಅಡಿ ನವೋದ್ಯಮಿಗಳ ನವೀನ ಆವಿಷ್ಕಾರಗಳಿಗಾಗಿ ಕೊಡಮಾಡುವ ಪ್ರಸಕ್ತ ಸಾಲಿನ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ದೇಶದ 26 ನವೋದ್ಯಮಿಗಳು ಆಯ್ಕೆಯಾಗಿದ್ದು, ಕರ್ನಾಟಕದಿಂದ ಇಬ್ಬರು ಸ್ಥಾನ ಪಡೆದಿರುವುದು ವಿಶೇಷ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಯುವ ವಿಜ್ಞಾನಿ ಅಕ್ಷಯ್ ಜೈವಂತ್ ಮಶೇಲ್ಕರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ನೀತಿ ಆಯೋಗದ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅನುಷಾ ಆಚಾರ್ ತಮ್ಮ ಸ್ಟಾರ್ಟ್ಅಪ್ ಮಾ ವೇದಾಸ್ ಮೂಲಕ ನಾವೀನ್ಯತೆಯೊಂದಿಗೆ ಪರಿಚಯಿಸಿದ, ಬಾಣಂತನದ ಹಂತದಲ್ಲಿ ಪೌಷ್ಟಿಕಾಂಶಯುಕ್ತ ಪಾರಂಪರಿಕ ಉಪಚಾರದ ಆಹಾರ ಉತ್ಪನ್ನ ಆಯ್ಕೆಯಾಗಿದೆ. ಈ ಕುರಿತು ಒಂದು ವರದಿ.
1: ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರದ ಅನುಷಾ ಆಚಾರ್ ಬಿಇ ಇಲೆಕ್ಟ್ರಿಕಲ್ ಪದವೀಧರೆ. ಪತಿ ಪ್ರಜ್ವಲ್ ಆಚಾರ್ ಜೊತೆ ದೇಸಿ ಆಹಾರದ ಮೌಲ್ಯವರ್ಧನೆಯ ನವೋದ್ಯಮ ಸ್ಥಾಪಿಸಿದ್ದಾರೆ. ಮೆಂತೆ ಸತ್ವ, ಬಾಣಂತಿ ಲೇಹ್ಯ, ಬೆಳ್ಳುಳ್ಳಿ ಲೇಹ್ಯ, ಮೆಂತೆ ಲಡ್ಡು ಮುಂತಾದ ಬಾಣಂತಿ ತಾಯಂದಿರ ಆರೈಕೆಯ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಇಂದಿನ ಯುವ ಪೀಳಿಗೆಯ ತಾಯಂದಿರಿಗೆ ಹಿರಿಕರ ಆಹಾರ ಪರಂಪರೆ ಮತ್ತು ಪದ್ಧತಿಯನ್ನು ಪರಿಚಯಿಸುವ ಜೊತೆಗೆ ಪಾಲಿಸುವ ಮಹತ್ವ ತಿಳಿಸುವ ಕೆಲಸವನ್ನು ಅನುಷಾ ಆಚಾರ್ ಮಾಡುತ್ತಿದ್ದಾರೆ. ದೇಶದ 250ಕ್ಕೂ ಅಧಿಕ ನವೀನ ನವೋದ್ಯಮಗಳು ಪರ್ದಾ ಕಣದಲ್ಲಿದ್ದವು. ಅಂತಿಮ ಹಂತದಲ್ಲಿ 26 ನವೋದ್ಯಮಿಗಳು 2026ನೇ ಸಾಲಿನ ರಾಷ್ಟೀಯ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಈ ತಿಂಗಳ 31ರಂದು ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನುಷಾ ಪ್ರಜ್ವಲ್ ಆಚಾರ್ ಸೇರಿದಂತೆ ರಾಜ್ಯದ ಇಬ್ಬರು ನವೋದ್ಯಮಿಗಳಿಗೆ ರಾಷ್ಟೀಯ ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾ ವೇದಾಸ್ ನವೋದ್ಯಮದ ಪ್ರವರ್ತಕಿ ಅನುಷಾ ಆಚಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾ ವೇದಾಸ್ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು FSSI ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಅನೇಕ ಕ್ಯಾಪ್ಸುಲ್ಗಳು ಅಥವಾ ಪೂರಕ ಆಹಾರಗಳಿವೆ. ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ. ನಮ್ಮ ದೃಷ್ಟಿಕೋನವು ಪ್ರಸವೋತ್ತರ ಆರೈಕೆಗೆ ಮಾತ್ರ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ ಶಿಶು ಆಹಾರ, ಲ್ಯಾಕ್ಟೇಷನ್ ಬಾರ್ಗಳು ಮತ್ತು ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಮೂಲಕ ಜೀವನದ

0: ಪ್ರತಿಯೊಂದು ಹಂತಕ್ಕೂ ಪೌಷ್ಟಿಕ ಆಹಾರಗಳನ್ನು ನೀಡುವ ಗುರಿಯನ್ನು ಹೊಂದಿದ್ದೇವೆ. ಮಾವೇದಾಸ್ ಪ್ರೇರಣೆ ಏನಂದ್ರೆ ನನ್ನ ಅಜ್ಜಿ ಅವರ ಆ ಸಾಂಪ್ರದಾಯಿಕ ಪಾಕ ವಿಧಾನಗಳಿಂದ ಬಂದಿವೆ. ಈ ಅಮೂಲ್ಯ ಜ್ಞಾನವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನನ್ನ ಮುಖ್ಯ ಧ್ಯೇಯ ಆಗಿದೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಪ್ರಸವೋತ್ತರದ ಪೌಷ್ಟಿಕ ಆಹಾರಗಳ ಕುರಿತು ಹಾಗೂ ಅದರ ಆರೈಕೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ದೇವೆ. ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿ ಕೂಡ ಹೊಂದಿದ್ದೇವೆ. ಸ್ಥಳೀಯ ರೈತರಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡುತ್ತಿದ್ದೇವೆ.
1: ರಾಯಚೂರು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಭೆಯ ಬಳಿಕ ಈ ಮಾಹಿತಿ ನೀಡಿದರು. ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಪ್ರಾದೇಶಿಕ ಎಐ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಕೃಷಿ, ಆರೋಗ್ಯ, ಶಿಕ್ಷಣ, ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳು, ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳಿಗೆ ಎಐ ಆಧಾರಿತ ಪರಿಹಾರಗಳನ್ನು ಈ ಕೇಂದ್ರ ರೂಪಿಸಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ವಿಜಯಪುರ ಜಿಲ್ಲೆಯಲ್ಲಿ ವೈಯಕ್ತಿಕ ಕಾಮಗಾರಿ ಹಾಗೂ ಸಮುದಾಯ ಆಧಾರಿತ ಅಭಿವೃದ್ಧಿ ಒಳಗೊಂಡಂತೆ ಒಟ್ಟು 318 ಕಾಮಗಾರಿಗಳನ್ನು ಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರೊಂದಿಗೆ ಬರ ನಿರ್ವಹಣೆ ಕುರಿತ ಆನ್ಲೈನ್ ಸಭೆಯಲ್ಲಿ ಪಾಲ್ಗೊಂಡು ಬಳಿಕ ಮಾತನಾಡಿದರು. ಗ್ರಾಮೀಣ ಜನ ಉದ್ಯೋಗ ಅರಸಿ ಗುಳೆ ಹೋಗದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಶಾಲೆ ಹಾಗೂ ಅಂಗನವಾಡಿಗಳ ದುರಸ್ತಿಗೂ ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದಿನಿಂದ 24ನೇ ತಾರೀಖಿನವರೆಗೆ ನಿತ್ಯ ಸಂಜೆ 5:30 ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಬೆಂಗಳೂರಿನ ಡಾ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಸಿರಿಗನ್ನಡಂಗೆಲ್ಗೆ ಶ್ರೀ ರಾಹ ದೇಶಪಾಂಡೆ ಪ್ರಶಸ್ತಿಯನ್ನು ಭಾಷಾತಜ್ಞ ಪ್ರೊಫೆಸರ್ ಗಣೇಶ್ ದೇವಿ ಇಂದು ಸಂಜೆ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳಿಂದ ಪರಾಭವಗೊಳಿಸಿ ಸ್ಪೇನ್ ತಂಡ ನೂತನ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಪಂದ್ಯದ ಹೆಚ್ಚುವರಿ ಅವಧಿಯ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಫೆರ್ರಾನ್ ಟೊರೆಸ್ ಜಯದ ಗೋಲು ಗಳಿಸಿದರು. ಬೆಂಗಳೂರು ಕೋರಮಂಗಲದ ರಾಷ್ಟೀಯ ಕ್ರೀಡಾಗ್ರಾಮದಲ್ಲಿ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದ್ದ ಅರ್ಜೆಂಟೀನಾ ಹಾಗೂ ಸ್ಪೇನ್ ನಡುವಣ ಫಿಫಾ ವಿಶ್ವಕಪ್ 2026 ಫೈನಲ್ ಪಂದ್ಯದ ಸಾರ್ವಜನಿಕ ಪ್ರದರ್ಶನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಕರ್ನಾಟಕ ಅಪಾರ ಕ್ರೀಡಾ ಪ್ರತಿಭೆಗಳನ್ನು ಹೊಂದಿದ ರಾಜ್ಯ, ಶ್ರೇಷ್ಠತೆಗಾಗಿ ಶ್ರಮಿಸಲು ನಮ್ಮ ರಾಜ್ಯ ಮತ್ತು ರಾಷ್ಟವನ್ನು ಹೆಮ್ಮೆಯಿಂದ ಪ್ರತಿನಿಧಿಸಲು ಫುಟ್ಬಾಲ್ ಸ್ಫೂರ್ತಿ ನೀಡಲಿ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹಾರೈಸಿದ್ದಾರೆ. ಅಂತಾರಾಷ್ಟೀಯ ಚೆಸ್ ಫೆಡರೇಷನ್ ಫಿಡೆ 1924 ಜುಲೈ 20ರಂದು ಸ್ಥಾಪನೆಯಾಯಿತು. ತನ್ನಿಮಿತ್ತ ಇಂದು ಅಂತಾರಾಷ್ಟೀಯ ಚದುರಂಗ ದಿನಾಚರಣೆ. ಆಚರಿಸಿ, ರಚಿಸಿ ಮತ್ತು ವ್ಯತ್ಯಾಸ ಉಂಟುಮಾಡಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಅಂತಾರಾಷ್ಟೀಯ ಚೆಸ್ ದಿನಾಚರಣೆ ಪರಿಕಲ್ಪನೆಯನ್ನು ಯುನೆಸ್ಕೋ ಪ್ರಸ್ತಾಪಿಸಿತು. 1966 ಆರಂಭವಾದ ಚೆಸ್ ದಿನಾಚರಣೆಯನ್ನು ಭಾರತ ಸೇರಿದಂತೆ 178 ದೇಶಗಳಲ್ಲಿ ಆಚರಿಸಲಾಗುತ್ತದೆ.

0: ಕಾಣಿಸುತ್ತಿದೆ. ಒಂದು ಚಂದ್ರ, ಒಂದು ದೃಷ್ಟಿ, ಒಂದು ಭವಿಷ್ಯ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಚಂದ್ರ ದಿನಾಚರಣೆ. 1969 ಜುಲೈ 20ರಂದು ಅಪೋಲೋ 2 ಕಾರ್ಯಾಚರಣೆ ವೇಳೆ ಮಾನವ ಭೂಮಿಯ ಉಪಗ್ರಹ ಚಂದ್ರನ ಮೇಲೆ ಪ್ರಥಮ ಬಾರಿಗೆ ಪದಾರ್ಪಣೆ ಮಾಡಿದ ವಾರ್ಷಿಕೋತ್ಸವದ ಸ್ಮರಣಾರ್ಥ ವಿಶ್ವಸಂಸ್ಥೆ ಘೋಷಿಸಿದ ಅಧಿಕೃತ ದಿನಾಚರಣೆಯಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದ್ದು, ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಎಲ್ಲ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ರಜೆ ಘೋಷಿಸಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಳ್ಳಲಿದೆ. ಆಗಸ್ಟ್ 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ಧಾರವಾಡದ ಕೆಸಿಡಿ ಕಾಲೇಜ್ ಆವರಣದಲ್ಲಿ ಮತದಾರ ಜಾಗೃತಿ ಸ್ವೀಪ್ ಚಟುವಟಿಕೆ ಭಾಗವಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ವಿದ್ಯಾರ್ಥಿಗಳ ಮಾನವ ಸರಪಳಿ ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಶೇಕಡ 78.78% ಮತದಾರರ ಅರ್ಜಿಗಳ ಗಣಕೀಕರಣ ಪೂರ್ಣಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟೀಯ ಚದುರಂಗ ಕ್ರೀಡೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು, ಇದೀಗ ಭಾವಗೀತೆಗಳ ಕಾರ್ಯಕ್ರಮ ಸುಗಮ ಸಂಗೀತ. ಮೊದಲಿಗೆ ಮೈಸೂರು ಅನಂತಸ್ವಾಮಿ ಹಾಡಿರುವ ಬಿಎಂ ಶ್ರೀ ಅವರ ರಚನೆ ಕರುಣಾಳು ಬಾಬೆಳಕಿ.

ಬಿ ಕೆ ಸುಮಿತ್ರಾ, ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ ಹಾಡಿರುವ ಆರ್ ಜಿ ಕುಲಕರ್ಣಿಯವರ ರಚನೆ ಮತ್ತೆ ಮತ್ತೆ ಮರೆಯಬೇಡ.

ವೃಂದಗಾನದಲ್ಲಿ ಕೇಳಿ ಅಂಬಿಕಾ ತನಯದತ್ತ ಅವರ ರಚನೆ. ಕಲ್ಮಲ ಮಲ್ಮಲ ಜಂಜಣವೆಂದು ಕುಣಿವುದು ಅಗ್ನಿಜ್ವಾಲೆ.

0: ಇದುವರೆಗೆ ಸುಗಮ ಸಂಗೀತ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: 100.3 ಆಕಾಶವಾಣಿ ಟೆಲಿಕ್ವಿಸ್.
2: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೇ?
3: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆವರೆಗೆ.
2: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
3: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆವರೆಗೆ.
1: 100.3 ಆಕಾಶವಾಣಿ ಟೆಲಿಕ್ವಿಸ್.
4: ಮೋಕಿದ ಬಂದುಲೆ,
5: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
5: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
4: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
5: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
4: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
5: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲಿ.
4: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
6: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆ ಕನ್ನಡದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್. ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ವಾರ್ತೆಗಳ ವಿವರ. ಬಹುನಿರೀಕ್ಷಿತ ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಳ್ಳಲಿದ್ದು 13 ಆಗಸ್ಟ್ವರೆಗೆ ನಡೆಯಲಿದೆ. ಒಟ್ಟು 25 ದಿನಗಳ ಕಾಲ ನಡೆಯಲಿರುವ ಈ ಬಾರಿಯ ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ಒಟ್ಟು 19 ಕಲಾಪಗಳು ಜರುಗಲಿವೆ. ಈ ಅವಧಿಯಲ್ಲಿ ದೇಶದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಸುಧಾರಣೆಗೆ ಪೂರಕವಾದ ಹಲವು ಪ್ರಮುಖ ವಿಧೇಯಕಗಳು ಚರ್ಚೆಗೆ ಬರಲಿದ್ದು ಅವುಗಳ ಅಂಗೀಕಾರಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇಂದು ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮತ್ತು ರಾಜ್ಯಸಭೆಯಲ್ಲಿ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ವಿಸ್ತೃತ ಚರ್ಚೆಗಳು ನಡೆಯಲಿವೆ. ಈ ವಿಧೇಯಕಗಳ ಹೊರತುಪಡಿಸಿ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ವಿಧೇಯಕ, ಆದಾಯ ತೆರಿಗೆ ತಿದ್ದುಪಡಿ ವಿಧೇಯಕ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಈ ಅಧಿವೇಶನದ ಕಾರ್ಯಸೂಚಿಯಲ್ಲಿವೆ. ಅಧಿವೇಶನದ ಹಿನ್ನೆಲೆಯಲ್ಲಿ ನಿನ್ನೆ ಸಂಸತ್ ಭವನದಲ್ಲಿ ಸರ್ಕಾರದ ವತಿಯಿಂದ ಸರ್ವಪಕ್ಷ ಸಭೆ ಆಯೋಜಿಸಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಸುಮಾರು 40 ಹೆಚ್ಚು ರಾಜಕೀಯ ಪಕ್ಷಗಳ 50 ಅಧಿಕ ಹಿರಿಯ ಮುಖಂಡರು ಪಾಲ್ಗೊಂಡು ಮುಂಬರುವ ಕಲಾಪಗಳ ಸುಗಮ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದರು. ಸರ್ವಪಕ್ಷ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಕಲಾಪಗಳು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ನಡೆಯಲು ಮತ್ತು ದೇಶದ ಪ್ರಮುಖ ವಿಷಯಗಳ ಕುರಿತು ರಚನಾತ್ಮಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಎಲ್ಲ ರಾಜಕೀಯ ಪಕ್ಷಗಳು ಸಕಾರಾತ್ಮಕವಾಗಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮತ್ತೊಂದೆಡೆ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ಲೋಕಸಭೆಯ ಕಾರ್ಯಕಲಾಪಗಳ ಸಲಹಾ ಸಮಿತಿಯ ಸಭೆಯು ಯಶಸ್ವಿಯಾಗಿ ಜರುಗಿತು. ಈ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಶಾಸನಾತ್ಮಕ ಮತ್ತು ಇತರ ಪ್ರಮುಖ ವ್ಯವಹಾರಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಸಂಸತ್ತಿನ ಅತ್ಯುನ್ನತ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುವ ಜೊತೆಗೆ ಅರ್ಥಪೂರ್ಣ ಭಾಗವಹಿಸುವಿಕೆ ಮತ್ತು ಸೌಹಾರ್ದಯುತ ಸಮಾಲೋಚನೆಗಳ ಮೂಲಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯುವಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನವದೆಹಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ನಡೆಸಲು ಅನುಮತಿ ಕೋರಿಲ್ಲ ಹಾಗೂ ಇಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ ಎಂದು ದೆಹಲಿ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಪೊಲೀಸ್ ಇಲಾಖೆಯು ಪ್ರಸ್ತುತ ಈ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ಜಾರಿಯಲ್ಲಿದೆ ಎಂದು ತಿಳಿಸಿದೆ. ಈ ಕಾಯ್ದೆಯನ್ವಯ ಜಂತರ್ ಮಂತರ್ ಪ್ರದೇಶವನ್ನು ಹೊರತುಪಡಿಸಿ ನವದೆಹಲಿಯ ಇತರ ಯಾವುದೇ ಭಾಗಗಳಲ್ಲಿ ಪ್ರತಿಭಟನಾ ಮೆರವಣಿಗೆ, ಪ್ರದರ್ಶನಗಳು ಹಾಗೂ 5 ಅಥವಾ ಅದಕ್ಕಿಂತ ಹೆಚ್ಚಿನ ಜನರು ಒಟ್ಟಾಗಿ ಸೇರುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸಾರ್ವಜನಿಕ ಶಾಂತಿ, ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾಗರಿಕರು ಕಾನೂನನ್ನು ಗೌರವಿಸಬೇಕು ಹಾಗೂ ಯಾವುದೇ ಅನಧಿಕೃತ ಸಭೆ ಅಥವಾ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳದೆ ಪೊಲೀಸ್ ಇಲಾಖೆಯೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕೆಂದು ದೆಹಲಿ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. 58ನೇ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 4 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿರುವ ಭಾರತೀಯ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಭಾರತೀಯ ತಂಡ ದಾಖಲಿಸಿರುವ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ಅದ್ಭುತ ಪ್ರತಿಭೆ, ಅಚಲ ಸಮರ್ಪಣಾ ಭಾವ ಹಾಗೂ ವಿಜ್ಞಾನ ಕ್ಷೇತ್ರದ ಮೇಲಿನ ಆಸಕ್ತಿಯು ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಅವರು ಬಣ್ಣಿಸಿದ್ದಾರೆ. ಇದೇ ವೇಳೆ ಲಿಥುವೇನಿಯಾದ ವಿಲ್ನಿಯಸ್ನಲ್ಲಿ ನಡೆದ

0: 37ನೇ ಅಂತಾರಾಷ್ಟ್ರೀಯ ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಒಂದು ಚಿನ್ನದ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿದ ಭಾರತೀಯ ತಂಡದ ಎಲ್ಲ ಸದಸ್ಯರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಭಾರತೀಯ ತಂಡ ಮಾಲಿಕ್ಯುಲರ್ ಬಯಾಲಜಿ, ಬಯೋಕೆಮಿಸ್ಟ್ರಿ, ಅನಿಮಲ್ ಫಿಸಿಯಾಲಜಿ, ಅನಿಮಲ್ ಫಾರ್ಮಾಲಜಿ ಆ್ಯಂಡ್ ಸಿಸ್ಟಮ್ಯಾಟಿಕ್ ಹಾಗೂ ಪ್ಲಾಂಟ್ ಕಂಪ್ಯೂಟೇಷನಲ್ ಬಯಾಲಜಿಯಂತಹ ಸಂಕೀರ್ಣ ವಿಷಯಗಳಲ್ಲಿ ಅಸಾಧಾರಣ ಜ್ಞಾನವನ್ನು ಪ್ರದರ್ಶಿಸಿರುವುದಕ್ಕೆ ಅವರು ತೀವ್ರ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಜಗದೀಶ್ಪುರದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಧ್ಯಪ್ರದೇಶ ರಾಜ್ಯ ಸಚಿವ ಸಂಪುಟ ಏಕರೂಪ ನಾಗರಿಕ ಸಂಹಿತೆ UCC ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದು, ಇಂದಿನಿಂದ ಆರಂಭವಾಗಲಿರುವ ಶಾಸನಸಭೆಯ ಮುಂಗಾರು ಅಧಿವೇಶನದಲ್ಲಿ ಇದನ್ನು ಮಂಡಿಸಲಾಗುವುದು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಈ ಕಾನೂನು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸದೆ ಎಲ್ಲ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸಲಿದೆ ಎಂದರು. ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಸಮಿತಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಸಮಾಲೋಚನೆ ನಡೆಸಿದ ಬಳಿಕ ಈ ವಿಧೇಯಕ ರೂಪಿಸಲಾಗಿದ್ದು, ಮುಸ್ಲಿಂ ಮಹಿಳೆಯರಿಂದಲೂ ಇದಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ಎಂದು ಅವರು ತಿಳಿಸಿದರು. ಈ ಕಾಯ್ದೆಯ ಅಡಿಯಲ್ಲಿ ರಾಜ್ಯದಲ್ಲಿ ಬಹುಪತ್ನಿತ್ವ ನಿಷೇಧ ಹಾಗೂ ವಿಚ್ಛೇದನಕ್ಕೆ ಕಾನೂನು ಪ್ರಕ್ರಿಯೆ ಕಡ್ಡಾಯವಾಗಲಿದೆ. ಮಹಿಳೆ ಮತ್ತು ಪುರುಷರಿಗೆ ಆಸ್ತಿಯಲ್ಲಿ ಸಮಾನ ಉತ್ತರಾಧಿಕಾರ ಹಕ್ಕು ಸಿಗಲಿದ್ದು, ಲಿವಿನ್ ಸಂಬಂಧಗಳ ಹಾಗೂ ವಿವಾಹಗಳ ನೋಂದಣಿಯನ್ನು ತಳಮಟ್ಟದವರೆಗೆ ಕಡ್ಡಾಯಗೊಳಿಸಲಾಗಿದೆ. ಆದರೆ ಆದಿವಾಸಿ ಬುಡಕಟ್ಟು ಸಮುದಾಯಗಳನ್ನು ಈ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ. ಧೇಮಾಜಿ, ದಿಬ್ರುಗಢ, ಚಾರೇಡಿಯೋ, ತಿನ್ಸುಕಿಯಾ, ಲಖಿಂಪುರ, ಶಿವಸಾಗರ್, ಉದಲ್ಗುರಿ ಮತ್ತು ಜೋಹ್ರಾತ್ ಸೇರಿದಂತೆ 8 ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿವೆ. 57,199 ಜನರ ಮೇಲೆ ಈ ಪ್ರವಾಹ ಪರಿಣಾಮ ಬೀರಿದ್ದು, ಪೀಡಿತ ಜಿಲ್ಲೆಗಳಲ್ಲಿ ಒಟ್ಟು 3,874 ಹೆಕ್ಟೇರ್ ಬೆಳೆ ಪ್ರದೇಶವು ಜಲಾವೃತಗೊಂಡಿದೆ. ರಾಜ್ಯ ಸರ್ಕಾರವು 14 ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಿದೆ. ಮುಖ್ಯಮಂತ್ರಿ ಡಾಕ್ಟರ್ ಹಿಮಂತ್ ಬಿಸ್ವಾ ಶರ್ಮಾ, ಜನರ ಸುರಕ್ಷತೆ ಮತ್ತು ಯೋಗಕ್ಷೇಮ ರಾಜ್ಯ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ರೋಚಕ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳ ಅಂತರದಲ್ಲಿ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಸ್ಪೇನ್ ತಂಡದ ಬಲದಿ ಆಟಗಾರ ಫೆರಾನಾಟೋರೇಸ್ ಪಂದ್ಯದ 106ನೇ ನಿಮಿಷದಲ್ಲಿ ಗಳಿಸಿದ ಏಕೈಕ ಗೋಲು ತಂಡದ ಐತಿಹಾಸಿಕ ಗೆಲುವಿಗೆ ಕಾರಣವಾಯಿತು. ನಿಗದಿತ 90 ನಿಮಿಷಗಳ ಅವಧಿಯಲ್ಲಿ ಉಭಯ ತಂಡಗಳು ಯಾವುದೇ ಗೋಲು ಗಳಿಸದ ಹಿನ್ನೆಲೆಯಲ್ಲಿ ಪಂದ್ಯ ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆಗೊಂಡಿತ್ತು. ಈ ಗೆಲುವಿನೊಂದಿಗೆ ಸ್ಪೇನ್ ತನ್ನ 2ನೇ ಪುರುಷರ ಫಿಫಾ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು, 2010 ನಂತರ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ಜೊತೆಗೆ ಫುಟ್ಬಾಲ್ ಇತಿಹಾಸದಲ್ಲೇ ಏಕಕಾಲದಲ್ಲಿ ಪುರುಷರ ಮತ್ತು ಮಹಿಳಾ ವಿಶ್ವಕಪ್ ಕಿರೀಟ ಹೊಂದಿದ ಜಗತ್ತಿನ ಮೊದಲ ರಾಷ್ಟ್ರ ಎಂಬ ಅಪರೂಪದ ದಾಖಲೆಯನ್ನು ಸ್ಪೇನ್ ತನ್ನದಾಗಿಸಿಕೊಂಡಿದೆ. ಅರ್ಜೆಂಟೀನಾದ ಸತತ 2ನೇ ಬಾರಿ ವಿಶ್ವಕಪ್ ಗೆಲ್ಲುವ ಕನಸನ್ನು ಈ ಸೋಲು ಭಗ್ನಗೊಳಿಸಿದೆ. ಇದರೊಂದಿಗೆ ಅರ್ಜೆಂಟೀನಾಗೆ 2022 ವಿಶ್ವಕಪ್ ಹಾಗೂ 2021 ಮತ್ತು 2024 ಕೋಪಾ ಅಮೆರಿಕ ಪ್ರಶಸ್ತಿ ತಂದುಕೊಟ್ಟಿದ್ದ ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ಸುದೀರ್ಘ ಹಾಗೂ ಸ್ಮರಣೀಯ ಯುಗಕ್ಕೆ ನಿರಾಶೆಯ ಅಂತ್ಯ ಸಿಕ್ಕಂತಾಗಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತದ ವಿರುದ್ಧ 27 ರನ್ಗಳ ಜಯ ದಾಖಲಿಸಿ ಇಂಗ್ಲೆಂಡ್ ತಂಡ ತನ್ನ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ನಿಗದಿತ 50 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 387 ರನ್ ಗಳಿಸಿತು. 388 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 360 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಅತ್ಯುತ್ತಮ ಆಟಕ್ಕಾಗಿ ಜಾಕೋಬ್ ಬೆತ್ತೆಲ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಹಾಗೂ ಜೋ ರೂಟ್ಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ನೀಡಲಾಯಿತು. ಸರಣಿಯಲ್ಲಿ ಮೊದಲನೇ ಪಂದ್ಯ ಜಯಿಸಿದ್ದ ಇಂಗ್ಲೆಂಡ್ 2ನೇ ಪಂದ್ಯದಲ್ಲಿ ಸೋಲನುಭವಿಸಿ 3ನೇ ಪಂದ್ಯ ಗೆಲ್ಲುವ ಮೂಲಕ ಸರಣಿ ಕೈವಶ ಮಾಡಿಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ.

0: ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್. ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಅಕ್ಕ, ಕೆಲಸ ಸಿಕ್ತು.
4: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
3: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
4: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
3: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
4: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
3: ಆದ್ರೆ ಅಕ್ಕ
4: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
3: ಪಾರ್ಟಿನಂದು, ಬಜೆಟ್ ನಿಂದು.
5: ಆರ್ಬಿಐ ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
1: ಆಕಾಶವಾಣಿ ಮಂಗಳೂರು. ರಾಗರಂಜಿನಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಸಾಹಿತ್ಯ ರಚನೆ ಚಿ ಉದಯ್ ಶಂಕರ್, ಸಂಗೀತ ಟಿ ಜಿ ಲಿಂಗಪ್ಪ.

ಮುಸ್ಸಂಜೆ ಮಾತು ಚಿತ್ರಕ್ಕಾಗಿ ಸೋನು ನಿಗಮ್ ಹಾಡಿರುವ ಗೀತೆ, ಸಾಹಿತ್ಯ ವಿ ಶ್ರೀಧರ್, ಸಂಗೀತ ವಿ ಶ್ರೀಧರ್.

0: purview. Flash floods and landslides claim 11 lives in Rajouri and Poonch districts of Jammu and Kashmir, 8 people still missing. And Spain beat defending champions Argentina 1-0 in extra time to win FIFA World Cup 2026. And with that, we end the morning news. Have a nice day.
1: ಆಕಾಶವಾಣಿ ಮಂಗಳೂರು, ಸಮಯ 8:30 ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಹುಡುಗಾಟ ಚಿತ್ರಕ್ಕಾಗಿ ನರೇಶ್ ಅಯ್ಯರ್ ಹಾಗೂ ಚಿತ್ರ ಹಾಡಿರುವ ಗೀತೆ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್.

ಜಸ್ಟ್ ಮಾತ್ ಮಾತಲ್ಲಿ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ರಘು ದೀಕ್ಷಿತ್.

ಇಂತಿ ನಿನ್ನ ಪ್ರೀತಿಯ ಚಿತ್ರಕ್ಕಾಗಿ ಹೇಮಂತ್ ಕುಮಾರ್ ಹಾಗೂ ನಂದಿತಾ ಹಾಡಿರುವ ಗೀತೆ. ಗೀತೆ ರಚನೆ ಯೋಗರಾಜ್ ಭಟ್, ಸಂಗೀತ ನಿರ್ದೇಶನ ಸಾಧು ಕೋಕಿಲಾ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಸುತ್ತಾ ಇದೀಗ ರಂಗ SSLC ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಹಾಡಿರುವ ಗೀತೆ, ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಸಂದೀಪ್ ಚೌಟ.

ಟಿಪ್ಪು ಅರ್ಚನಾ ರವಿ ಸಂಗಡಿಗರ ಜೊತೆ ಹಾಡಿದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ಅರ್ಜುನ್ ಜನ್ಯ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಚೈತ್ರದ ಪ್ರೇಮಾಂಜಲಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಶಾಂತಾ ಜಯತೀರ್ಥ ಹಾಡಿರುವ ಚಂದ್ರಶೇಖರ ಕಂಬಾರ ಅವರ ರಚನೆ ಹಾರಿ ಬಂದೆನೆಯವ್ವಾ.

ಎಚ್ ಟಿ ನಾರಾಯಣ ಅವರು ಹಾಡಿರುವ ಎನ್ ಕೆ ಕುಲಕರ್ಣಿಯವರ ರಚನೆ. ಮುಖವನು ಹೊರಳಿಸಿ, ನೋಟವನರಳಿಸಿ.

ಶಂಕರ್ ಶಾನುಭೋಗ್ ಹಾಡಿರುವ ರಘುರಾಮರಾವ್ ವೈಕಂಪಾಡಿ ಅವರ ರಚನೆಯ ಭಾವಗೀತೆ ಮುಗಿಲಾಚೆಗೆ ಬಾನಂಚಿಗೆ ಕರೆಯುವೆ.

ಇದುವರೆಗೆ ಸುಗಮ ಸಂಗೀತ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕ್ರಿಶ್ 3 ಚಿತ್ರಕ್ಕಾಗಿ ನೀರಜ್ ಶ್ರೀಧರ್, ಮೊನಾಲಿ ಠಾಕೂರ್ ಹಾಗೂ ಬಾಬ್ ಹಾಡಿರುವ ಗೀತೆ. ಸಾಹಿತ್ಯ ಸಮೀರ್, ಸಂಗೀತ ನೀಡಿದರೆ ರಾಜೇಶ್ ರೋಷನ್.

0: girl.
1: ಕ್ಯೂ ಹೋ ಗಯೆ ಚಿತ್ರದ ಗೀತೆ ಹಾಡಿದರೆ ಸಾಧನಾ ಸರ್ಗಮ್ ಹಾಗೂ ಉದಿತ್ ನಾರಾಯಣ್, ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ನೀಡಿದರೆ ಶಂಕರ್ ಅಹ್ಸಾನ್ ಲಾಯ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಸುತ್ತಾ ಇದೀಗ ಬಸ್ ಏಕ್ ಪಲ್ ಚಿತ್ರಕ್ಕಾಗಿ ಆತಿಫ್ ಅಸ್ಲಾಂ ಹಾಡಿರುವ ಗೀತೆ, ಸಾಹಿತ್ಯ ಸಯೀದ್ ಕದ್ರಿ, ಸಂಗೀತ ಮಿಥುನ್.

ಎಆರ್ ರೆಹಮಾನ್ ಸಂಗೀತ ನೀಡಿ ನರೇಶ್ ಅಯ್ಯರ್ ಜೊತೆ ಹಾಡಿರುವ ರಂಗದಿ ಬಸಂತಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಪ್ರಸೂನ್ ಜೋಶಿ,

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಸುತ್ತಾ ಮುಂದಿನ ಗೀತೆ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಬರ್ಸಾತ್ ಚಿತ್ರದಿಂದ. ಸಾಹಿತ್ಯ ಸಮೀರ್, ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಮುತ್ಸೆ ಶಾದಿ ಕರೋಗಿ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಗೀತೆ. ಜಲಿ ಶೇರ್ವಾನಿಯವರ ಸಾಹಿತ್ಯಕ್ಕೆ ಸಾಜಿದ್ ವಾಜಿದ್ ಅವರ ಸಂಗೀತವಿದೆ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮಂಗಳೂರು. ಮುಂದೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಎಸ್ಎಂಎಸ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ. ಈಗ ಮೊದಲ ಎಸ್ಎಂಎಸ್ ಯಾರ್ದು ಅಂತ ನೋಡೋಣ. ಆರ್ಲಪದವು ಕಾಕೆ ಕೊಚ್ಚಿಮನೆಯಿಂದ. ಪುರಂದರ ನಾಯ್ಕ ಮತ್ತು ಕುಟುಂಬಸ್ಥರು, ಯಜಮಾನ ಚಿತ್ರದ ನಮ್ಮ ಮನೆಯಲ್ಲಿ ದಿನವೂ ಚೈತ್ರವು ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ. ಈ ಹಾಡು ಯಾಕೆ ಇಷ್ಟ ಎನ್ನುವುದಕ್ಕೆ ಹೀಗೆ ಹೇಳ್ತಾರೆ. ದುಡ್ಡು

ಚೈತ್ರು ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ. ಈ ಹಾಡು ಯಾಕೆ ಇಷ್ಟ ಎನ್ನುವುದಕ್ಕೆ ಹೀಗೆ ಹೇಳ್ತಾರೆ, ದುಡ್ಡು ಮಾತ್ರ ಐಶ್ವರ್ಯವಲ್ಲ, ಪ್ರೀತಿ ಇದ್ರೇ ಪ್ರತಿದಿನವೂ ಹಬ್ಬ ಎಂಬುದನ್ನು ಈ ಹಾಡು ಸೂಚಿಸುತ್ತದೆ ಅಂದಿದ್ದಾರೆ. ಈ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ರಾಜೇಶ್ ರಾಮನಾಥ್. ಕೇಳಿ ನಿಮ್ಮಿಷ್ಟದ ಈ ಹಾಡನ್ನು.

ಮುಂದಿನ SMS ಇರುವೈಲ್ನ ಸದಾನಂದ ಸಾಲ್ಯಾನ್, ಶ್ಯಾಮಲಾ, ಸಿಂಚನ ಮತ್ತು ಮನೆಯವರದ್ದು. ಇವರೆಲ್ಲ ದೇವರ ದುಡ್ಡು ಚಿತ್ರದ ಹಾಡನ್ನು ಅಪೇಕ್ಷೆ ಪಟ್ಟಿದ್ದಾರೆ. ಪಿ ಬಿ ಶ್ರೀನಿವಾಸ್ ಹಾಡಿರುವ ಈ ಗೀತೆಯನ್ನು ಬರೆದವರು ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಇವರು ಹೀಗೆ ಬರೆಯುತ್ತಾರೆ: ಈ ಹಾಡು ತುಂಬ ಅರ್ಥಪೂರ್ಣ ಹಾಡು. ನಾನು ನನ್ನದು ಎಲ್ಲ ನನ್ನಿಂದಲೇ ಎಂಬ ಅಹಂಕಾರ ಅಳಿದಾಗ ಉಳಿಯುವುದು ಶೂನ್ಯ. ಆವಾಗಲೇ ಆತನ ಹೃದಯದಿಂದ ಬರುವ ಮಾತು, ಹೇ ಭಗವಂತ, ನನ್ನಿಂದ ಏನಿಲ್ಲ, ಎಲ್ಲವೂ ನಿನ್ನಿಂದಲೇ ಎಂಬ ಅರಿವು ಮೂಡುವುದು ಅಲ್ಲೇ ಎಂದು ತಮ್ಮ SMSನಲ್ಲಿ ತಿಳಿಸಿದ್ದಾರೆ. ಈಗ ನಿಮಗಾಗಿ ದೇವರ ದುಡ್ಡು ಚಿತ್ರದ ಈ ಗೀತೆ.

0: ಏನು ರಂಗಾ, ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಯಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ವಿಜಯಪುರದಿಂದ ಸುದರ್ಶನ, ಭರತ್ ಕುಮಾರ್, ಬಂದೇ ನವಾಜ್ ಇವರೆಲ್ಲ ಹೊಸ ಬೆಳಕು ಚಿತ್ರದ ಚೆಲುವೆ ನಿನ್ನ ನೋಡಲು ಈ ಹಾಡಿಗಾಗಿ ಮೆಸೇಜ್ ಮಾಡಿದ್ದಾರೆ. ಕಾರಣ ಹೀಗೆ ಕೊಟ್ಟಿದ್ದಾರೆ ಇವರು: ಇದರ ಸಾಹಿತ್ಯ ಮತ್ತು ಸಂಗೀತ ಮನ ಮುಟ್ಟುವಂತಿದೆ ಅಂದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಧ್ವನಿಯಾದ ಈ ಗೀತೆಯ ಸಾಹಿತ್ಯ ಚೆ ಉದಯಶಂಕರ್, ಸಂಗೀತ ಎಂ ರಂಗರಾವ್. ಈಗ ನಿಮ್ಮೆಲ್ಲರಿಗಾಗಿ ಹೊಸ ಬೆಳಕು ಚಿತ್ರದ ಈ ಗೀತೆಯೇ.

ಪುತ್ತೂರು ಬೆಟ್ಟಂಪಾಡಿಯಿಂದ ರಾಘವ ಮಣಿಯಾಣಿ ಶಕುಂತಳ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಇವರೆಲ್ಲ ಈ ಪ್ರೀತಿಯೇಕೆ ಭೂಮಿ ಮೇಲಿದೆ ಚಿತ್ರದ ಚಂದಮಾಮ ಬಾ ಎನ್ನುವ ಹಾಡನ್ನು ಬಯಸಿದ್ದಾರೆ. ಇಂದು ವಿಶ್ವ ಚಂದ್ರಯಾನ ದಿನ, ಮಾನವ ಮೊಟ್ಟಮೊದಲು ಚಂದ್ರನ ಮೇಲೆ ಕಾಲಿಟ್ಟ ಸಂಭ್ರಮದ ಸುದಿನ. ಇದಕ್ಕಾಗಿ ಈ ಇಂಪಾದ ಹಾಡು ಅಂದಿದ್ದಾರೆ. ಹಾಗೆಯೇ ಇದೇ ಹಾಡನ್ನು ಮೆಚ್ಚಿ ಶಿಕಾರಿಪುರ ಹೊಸೂರಿನ ಮಹೇಶ್ ಅವರು ಕೂಡ SMS ಮಾಡಿದ್ದಾರೆ. ಇವರು ಕೂಡ ಇದೇ ಕಾರಣವನ್ನು ತಿಳಿಸಿದ್ದಾರೆ. ಕವಿರಾಜ್ ಅವರು ರಚಿಸಿ RP ಪಟ್ನಾಯಕ್ ಸಂಗೀತ ನೀಡಿ ಶ್ರೇಯಾ ಘೋಷಾಲ್ ಹಾಡಿದ ಈ ಸುಮಧುರ ಗೀತೆ ನಿಮ್ಮೆಲ್ಲರಿಗಾಗಿ.

ಮಸಣದ ಹೂವು ಚಿತ್ರದ ಹಾಡಿಗಾಗಿ ಸಂದೇಶ ಕಳುಹಿಸಿದವರು ಕಾರ್ಕಳ ಹಿರ್ಗಾನ ನೆಲ್ಲಿಕಟ್ಟೆಯ ರಮಾನಂದ, ಪವಿತ್ರ, ಆತ್ರೇಯ ಮತ್ತು ಆರಾಧ್ಯ ನಾಯಕ್ ಅವರು. ಇದೊಂದು ಎವರ್ಗ್ರೀನ್ ಹಾಡು. ಈ ಹಾಡಿನ ಸಾಹಿತ್ಯ ತುಂಬ ಚೆನ್ನಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮಸಣದ ಹೂವು ಚಿತ್ರದ ಈ ಹಾಡನ್ನು ಹಾಡಿದ ಗಾಯಕಿ ಎಸ್ ಜಾನಕಿ, ವಿಜಯ ನರಸಿಂಹ ಅವರ ಈ ಗೀತೆಗೆ ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ನಿಮಗಾಗಿ ಈಗ ನಿಮ್ಮ ಈ ಗೀತೆ.

ಇದುವರೆಗೆ ಎಸ್ಎಂಎಸ್ ಮೆಲೋಡೀಸ್ ಎಸ್ಎಂಎಸ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇಂದು ಹಲವಾರು ಸ್ನೇಹಿತರು ಹಾಡಿಗಾಗಿ ಎಸ್ಎಂಎಸ್ ಮಾಡಿದ್ದಾರೆ. ಹೊಸೂರು ಶಿಕಾರಿಪುರದಿಂದ ಮಹೇಶ್ ಅವರು, ಹಾವೇರಿಯಿಂದ ಗೌರಮ್ಮ, ಪೆತ್ತನಹಳ್ಳಿಯ ಸುಬ್ರಹ್ಮಣಿ ಮತ್ತು ಕುಟುಂಬದವರು, ಬೆಂಗಳೂರಿನ ಸಂಜಯ್ ಸ್ವಾತಿ ಭರತ್, ಹಾವೇರಿಯ ಹಿರೇಕೆರೂರಿನ ಅನಿಲ್ ಕುಮಾರ್ ಅವರು, ಯಾದಗಿರಿಯಿಂದ ವೆಂಕಟೇಶ ಪಾಲಾದಿಯವರು, ಗುರುವಾಯನಕೆರೆಯ ಮಂಜುನಾಥ್ ಕುಂಬ್ಳೆ ಅವರು. ಎಸ್ಎಂಎಸ್ ಮಾಡಿದ ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ನಾನು ಸುಲೋಚನಾ ನವೀನ್ ಮಾಡುವ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಚಂದ್ರಶೇಖರ ಪಾಣಾಜೆ ಮತ್ತು ಗಣೇಶ್ ಕುಮಾರ್ ಬೆಟ್ಟಂಪಾಡಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗೆ

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಥೆ ಹಾಗೂ ಜನಪದ ಗೀತೆಯನ್ನ ಕೇಳಬಹುದು. ಮೊದಲಿಗೆ ಕೇಳಿ ಕಥೆ. ಮರೀಚಿಕೆ ಬರೆದು ಪ್ರಸ್ತುತಪಡಿಸುವವರು ಪ್ರಸನ್ನ ಚೆಕ್ಕೆಮನೆ.
1: ಕಥೆಯ ಶೀರ್ಷಿಕೆ ಮರೀಚಿಕೆ. ಮನೆಯಿಂದ ಎಷ್ಟು ಬೇಗ ಹೊರಟರೂ ತಾನು ಬಸ್ ಸ್ಟಾಪ್ ತಲುಪುವಷ್ಟರಲ್ಲಿ ಬಸ್ ಬಂದು ಬಿಡುತ್ತದೆ. ಇಂದು ಒಂದು ದಿನವಾದರೂ ತುಸು ಬೇಗನೆ ಹೊರಡೋಣವೆಂದು ಮನೆಯಿಂದ ಬೇಗನೆ ಹೊರಟಿದ್ದಳು ಕಲ್ಪನಾ. ಆದರೆ ಮನೆಯಿಂದ ತುಸು ಮುಂದೆ ಕಾಲುದಾರಿಯ ಮೂಲಕ ಸಾಗುವಾಗಲೇ ನೆರೆಮನೆಯ ಸುಶೀಲಮ್ಮ ಎದುರಿಗೆ ಸಿಕ್ಕಿತು. ಅವಳ ಪ್ರಶ್ನೆಗಳಿಗೆ ಏನೋ ಒಂದು ಉತ್ತರಿಸಿ ಓಡು ನಡಿಗೆಯಲ್ಲಿ ಬಸ್ ಸ್ಟಾಪ್ ತಲುಪಿದಾಗ ಪುಣ್ಯಕ್ಕೆ ಬಸ್ ಹೋಗಿರಲಿಲ್ಲ. ದಿನ ಅದೇ ಬಸ್ಸಿನಲ್ಲಿ ಪ್ರಯಾಣಿಸುವವರತ್ತ ಒಂದು ಪರಿಚಿತ ಕಿರುನಗು ಬೀರಿದಳು ಕಲ್ಪನಾ. ಇಂದೇಕೋ ಅವಳ ಮನಸ್ಸು ತುಂಬಾ ಉದ್ವಿಗ್ನವಾಗಿತ್ತು. ಎಲ್ಲರೂ ಎಷ್ಟು ಹಾಯಾಗಿದ್ದಾರೆ, ನನಗೆ ಮಾತ್ರ ಈ ಕಷ್ಟ ಎಂದುಕೊಂಡಾಗ ಬೆಳಗಿನ ಘಟನೆ ಕಣ್ಮುಂದೆ ಮತ್ತೆ ತೇಲಿ ಬಂತು. ಅಕ್ಕ, 500 ರೂಪಾಯಿ ಕೊಡು ಎಂದು ತಮ್ಮ ಹೇಳಿದ್ದಕ್ಕೆ ಅವಳು ಕಳೆದ ವಾರ ಕೊಟ್ಟ ಹಣ ಏನು ಮಾಡಿದಿ ಎಂದು ಕೇಳಿದ್ದಷ್ಟೆ. ಅಷ್ಟರಲ್ಲಿ ಅಮ್ಮ ಇಬ್ಬರ ನಡುವೆ ಪ್ರವೇಶಿಸಿ, ಅವನು ಗಂಡು ಹುಡುಗ, ಚಿಕ್ಕ ವಯಸ್ಸು ಬೇರೆ, ಏನೇನೋ ಆಸೆಗಳಿರುತ್ತವೆ, ನೀನು ಸುಮ್ಮನೆ ಹಣ ಕೊಡು, ಅದನ್ನೆಲ್ಲ ವಿಚಾರಿಸಲು ನಾವಿದ್ದೇವೆ ಎಂದಾಗ ಕಲ್ಪನಾಗೆ ದುಃಖ ಉತ್ತರಿಸಿ ಬಂದಿತ್ತು. ಅಮ್ಮ ಯಾಕೆ ಹಾಗಂದಳು? ಅವನು ಹಣವನ್ನು ಸಿನೆಮಾ, ಹೋಟೆಲ್ ಎಂದು ದುಂದುವೆಚ್ಚ ಮಾಡಿ ಮುಗಿಸುವುದೆಂದು ಎಲ್ಲರಿಗೂ ಗೊತ್ತಿದೆ. ಆದರೂ ಅಮ್ಮ ಅವನ ಪರವಾಗಿ ನಿಂತಳಲ್ಲ, ಹಣ ಕೊಡಲು ಮಾತ್ರ ತಾನು, ಮಿಕ್ಕಿದ್ದಕ್ಕೆಲ್ಲ ಅವರು. ಯಾಕೋ ಈ ಸಂಬಂಧಗಳೇ ಬೇಡ ಎನಿಸಿತು. ತಂದ ಸಂಬಳದಲ್ಲಿ ಅದರ ಮುಕ್ಕಾಲಂಶವನ್ನು ಅಮ್ಮನ ಕೈಗೇ ನೀಡುತ್ತಿರುವಾಗ ಈ ತಿಂಗಳ ಕೊನೆಯಲ್ಲಿ ತಾನಾದರೂ ಎಲ್ಲಿಂದ ತರುವುದು? ತಾನೇನು ದುಡ್ಡಿನ ಮರವೇ? ಕುಲದೀಪಕನಾದ ತಮ್ಮನ ಮೇಲೆ ಅಮಿತ ಪ್ರೀತಿ ಅಮ್ಮನಿಗೆ, ಅವನಿಗೂ ದುಡಿಯಬಾರದೆ? ಅಮ್ಮ ಹೋಗಲಿ, ಅಪ್ಪ ಕೂಡ ಇಂಥ ಸಂದರ್ಭಗಳಲ್ಲಿ ಮೌನದ ಮೊರೆ ಹೋಗುವುದೇಕೆ? ದುಡಿಯಲು ತಾನು, ಖರ್ಚು ಮಾಡಿ ಮುಗಿಸಲು ಅವರೆಲ್ಲ ಎಂದುಕೊಂಡಾಗ ಮನಸ್ಸು ಭಾರವಾಗಿ ಕಣ್ಣಂಚು ಒದ್ದೆಯಾಯಿತು. ಯಾರಾದರೂ ತನ್ನನ್ನು ಗಮನಿಸುತ್ತಿದ್ದಾರೆ ಎಂದು ಸುತ್ತಮುತ್ತ ನೋಡಿ ಸೆರಗಿನಂಚನ್ನು ಕಂಗಳಿಗೆ ಒತ್ತಿಕೊಂಡಳು ಕಲ್ಪನಾ. ಅಷ್ಟರಲ್ಲಿ ಎರಡು ಬಸ್ಸುಗಳಲ್ಲಿ ಹಿಡಿಯುವಷ್ಟು ಜನರನ್ನು ತುಂಬಿದ ಬಸ್ ಬಂದೇ ಬಿಟ್ಟಿತು. ಹೇಗೋ ಮೆಟ್ಟಲುಗಳಲ್ಲಿ ಕಾಲಿರಿಸಿ ಅಲ್ಲೇ ಪಕ್ಕದಲ್ಲಿರುವ ಸರಳನ್ನು ಹಿಡಿದುಕೊಂಡು ನಿಂತು ಮನದ ಚಿಂತೆಯನ್ನು ಪಕ್ಕಕ್ಕೆ ತಳ್ಳಿದಳು. ಮಿಸ್, ಇಲ್ಲಿ ಬನ್ನಿ, ಯಾರೋ ಭುಜಮುಟ್ಟಿ ಕರೆದಾಗ ತಿರುಗಿ ನೋಡಿದಳು ಕಲ್ಪನಾ. ಕೆಲವು ದಿನಗಳಿಂದ ಆ ಬಸ್ಸಿನಲ್ಲಿ ಸಹಪ್ರಯಾಣಿಕನಾಗಿದ್ದ ಸುಂದರ ಯುವಕ, ನೋಡುವಾಗಲೇ ಅತ್ಯಂತ ಶ್ರೀಮಂತ ಮನೆತನದವನಂತೆ ಕಾಣುವ ಅವನ ಉಡುಗೆ ತೊಡುಗೆಗಳು ಸಹ ಹಾಗೆಯೇ ಇತ್ತು. ಎರಡು ದಿನಗಳ ಹಿಂದೆ ಗೆಳತಿ ಚಂಪಾ, ಅಲ್ವೇ ಅವನಿಗೊಂದು ಬೈಕಿನಲ್ಲಿ ಆದರೂ ಹೋಗಬಾರದೆ, ಈ ಬಸ್ಸಿನಲ್ಲಿ ಪ್ರಯಾಣಿಸಿ ನಮಗೆ ಸೀಟು ಸಿಗದಂತೆ ಮಾಡಬೇಕಿತ್ತೆ ಎಂದು ಹೇಳಿದಾಗ ಕಲ್ಪನಾಗೂ ನಗು ಬಂದಿತ್ತು. ಇಲ್ಲಿ ಬನ್ನಿ ಮಿಸ್, ಇವರು ಮುಂದಿನ ಸ್ಟಾಪಿನಲ್ಲಿ ಇಳಿತಾರೆ, ನೀವಿಲ್ಲಿ ಕೂತ್ಕೊಳ್ಳಿ ಅವನು ಹೇಳಿದಾಗ ತನ್ನ ಯೋಚನೆಗಳನ್ನು ಪಕ್ಕಕ್ಕೆ ಸರಿಸಿ ಅವನ ಬಳಿ ನಿಂತುಕೊಂಡಳು. ಆಕರ್ಷಕ ವ್ಯಕ್ತಿತ್ವವಾದ, ಒಮ್ಮೆ ನೋಡಿದರೆ ಇನ್ನೊಮ್ಮೆ ನೋಡಬೇಕೆಂದೆನಿಸುವ ವಿಶೇಷ ವ್ಯಕ್ತಿತ್ವ ಅವನದ್ದು ಎಂದೆನಿಸಿತು ಕಲ್ಪನಾಗೆ. ಬಸ್ಸಿನಲ್ಲಿ ಪಯಣಿಸಿದರೆ ನಿನ್ನಂಥ ಚೆಲುವೇರನ್ನು ನೋಡಿ ಕಣ್ತುಂಬಿಕೊಳ್ಳಬಹುದು, ಬೈಕಿನಲ್ಲಿ ಕಾರಿನಲ್ಲಿ ಹೋದರೆ ಅವರನ್ನೇ ಯಾರೂ ನೋಡಲ್ಲ ಎಂಬ ಚಂಪಾಳ ಮಾತುಗಳು ನೆನಪಾದಾಗ ಕಲ್ಪನಾಗೆ ನಗು ಬಂತು. ಅಷ್ಟರಲ್ಲಿ ಅವನ ಪಕ್ಕದಲ್ಲಿ ಕುಳಿತಿರುವವರು ಇಳಿಯಲೆಂದು ಎದ್ದು ನಿಂತರು. ಬನ್ನಿ ಬನ್ನಿ ಎನ್ನುತ್ತಾ ಆತ ಕಲ್ಪನಾಳೆಡೆಗೆ ಕೈಚಾಚಿದ. ಹೆಚ್ಚು ಹೇಳಿಸಿಕೊಳ್ಳದೆ ಅಷ್ಟು ಜನರಿರುವ ಬಸ್ಸಿನಲ್ಲಿ ಸೀಟು ಸಿಕ್ಕಿದ್ದೇ ಪುಣ್ಯ ಎಂದುಕೊಂಡು ಅವನ ಪಕ್ಕದಲ್ಲೇ ಕುಳಿತಳು. ಕಿರುನಗುತ್ತಾ ಅವಳೆಡೆಗೆ ಅವನು ತಿರುಗಿದ. ಪರಿಚಿತ ನಗು ಬೀರಿದಳು ಅವಳು. ಹಸನ್ಮುಖದಿಂದಲೇ ತನ್ನ ಪರಿಚಯ ಹೇಳಿಕೊಂಡ ಆತ. ಮೈಸೂರಿನಲ್ಲಿ ಟೈಲ್ಸ್ ಫ್ಯಾಕ್ಟರಿ ನಡೆಸುತ್ತಿರುವ ಉದ್ಯಮಿಯೋರ್ವರ ಏಕಮಾತ್ರ ಪುತ್ರ ಸಾಗರ್ ತಾನೆಂದು ತಂದೆಯ ಫ್ಯಾಕ್ಟರಿಯ ಕೆಲಸ ತ್ಯಜಿಸಿ ಸ್ವಂತ ಉದ್ದಿಮೆ ನಡೆಸಿ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕೆಂಬ ಹಂಬಲದಿಂದ ಇಲ್ಲಿ ಫ್ರೆಂಡ್ಸ್ ಜೊತೆಗೆ ಯಾವುದೋ ಬಿಸ್ನೆಸ್ ಆರಂಭಿಸಿದ್ದೇನೆ ಎಂದಾಗ ಕಲ್ಪನಾ ಅವನನ್ನೇ ಕಣ್ಣರಳಿಸಿ ನೋಡಿದಳು. ಅವನ ಮಾತು ಸುಳ್ಳೆನಿಸಲಿಲ್ಲ. ತಂದೆಯ ಆಸ್ತಿ ಇದ್ದರೂ ತನ್ನ ದುಡಿಮೆಯಿಂದ ಬದುಕಬೇಕೆಂಬ ಅವನ ಸ್ವಾಭಿಮಾನಕ್ಕೆ ಅಭಿಮಾನ ಉಕ್ಕಿ ಬಂದು ಒಂದು ಕ್ಷಣ ಮೈಮರೆತು ಅವನನ್ನೇ ದಿಟ್ಟಿಸಿದಳು ಕಲ್ಪನಾ. ಅಷ್ಟರಲ್ಲಿ ನಿರ್ವಾಹಕ, ಯಾರ್ರೀ ಅದು ಈ ಸ್ಟಾಪಿನಲ್ಲಿ ಇಳಿಯುವವರು, ಬೇಗ ಬೇಗ ಇಳಿಯಿರಿ ಎಂದು

ಗಂಟಲು ಹರಿಯುವಂತೆ ಕಿರುಚಿದಾಗ ಥಟ್ಟನೆ ಜ್ಞಾನೋದಯವಾದಂತೆ ಎದ್ದು ನಿಂತು, ನಾನಿಲ್ಲಿ ಇಳಿತೀನಿ ಎಂದು ಅವನ ಬಳಿ ನವಿರಾಗಿ ಉಸುರಿ ಎದ್ದು ನಿಂತಳು. ನಾಳೆಯೂ ನಿಮಗಾಗಿ ಕಾಯ್ತೇನೆ. ಅವನ ತುಂಟದನಿ ಅವಳಿದೆಯಲ್ಲಿ ಹೊಸ ರಾಗ ನುಡಿಸಲಾರಂಭಿಸಿದಾಗ ಬಸ್ ಇಳಿದವಳು ಒಂದು ಕ್ಷಣ ಮೈಮರೆತು ಆ ಸಂತಸದ ಅಲೆಯಲ್ಲಿ ತೇಲಿ ಹೋದಳು. ಏನೇ, ನಿನಗಿಂತಲೂ ಮೊದಲೇ ನಾನು ಬಸ್ ಹತ್ತಿದರೂ ಅವನು ನಂಗೆ ಸೀಟ್ ಕಾಯ್ದಿರಿಸಲಿಲ್ಲ. ನೋಡು, ನನಗರಿವಿಲ್ಲದೆ ಅದೇನೋ ಮಸಲತ್ತು ಮಾಡಿದ್ದಿ, ಏನೆಂದು ಹೇಳೇ ಎಂದು ಗೆಳತಿ ಚಂಪಾ ತುಸು ಹಾಸ್ಯ ಬೆರೆಸಿ ರೇಗಿಸಿದಾಗ ಒಳಗೊಳಗೆ ಖುಷಿಯಾದರೂ ತೋರ್ಪಡಿಸದೆ, ಅಂಥದ್ದೇನೂ ಇಲ್ಲಪ್ಪ, ನೀನೇ ನೋಡಿದ್ಯಲ್ಲ ಅಷ್ಟೇ ಎಂದಳು. ಆಯ್ತು ಬಿಡು, ನಾನು ಸುಮ್ಮನೆ ಅಂದೆನಷ್ಟೇ, ಬೇಸರ ಮಾಡಬೇಡ್ವೇ. ಚಂಪಾ ಗೆಳತಿಯನ್ನು ಸಮಾಧಾನಪಡಿಸಿದಳು. ಆಫೀಸಿಗೆ ಕಾಲಿಟ್ಟಾಗಲೂ ಅವಳಿಗೆ ಅದೇನೋ ಹೊಸ ಉತ್ಸಾಹ ಮೂಡಿದಂತಾಗಿತ್ತು. ತನಗಿಂತಲೂ ಚೆಲುವೆಯಾದ ಚಂಪಾಳ ಬಳಿ ಮಾತನಾಡದೆ ಅವನು ತನ್ನ ಬಳಿ ಮಾತನಾಡಿ ಪರಿಚಯಿಸಿಕೊಳ್ಳಲು ಕಾರಣವೇನಿರಬಹುದು? ಯಾವುದೋ ಮಧುರ ಅಲೆಯೊಂದು ತನುವಿನಲ್ಲಿ ಮೂಡಿ ನವೋಲ್ಲಾಸದಿಂದಲೇ ಕೆಲಸಕ್ಕೆ ತೊಡಗಿಸಿಕೊಂಡಳು. ಕಲ್ಪನಾ ಚಂಪಾ ಬಾಲ್ಯದಿಂದಲೂ ಗೆಳತಿಯರು. ಚಂಪಾ ತುಸು ಸಿರಿವಂತ ಕುಟುಂಬದ ಏಕೈಕ ಕುಡಿಯಾದರೆ ಕಲ್ಪನಾ ಬಡತನವನ್ನೇ ಹಾಸಿ ಹೊದೆದುಕೊಂಡಿದ್ದ ಕುಟುಂಬದ ಆರು ಮಕ್ಕಳಲ್ಲಿ ಐದನೆಯವಳು. ಹಿರಿಯ ಐದು ಜನ ಹೆಣ್ಣು ಮಕ್ಕಳಾದರೆ ಕಿರಿಯವ ಕುಲದೀಪಕನೆನಿಸಿದ ಗಂಡು ಮಗ. ಕಲ್ಪನಾಳ ಬಡತನದ ಬದುಕಿನ ಅರಿವಿದ್ದ ಚಂಪಾ ಉಳಿದವರಂತೆ ಅವಳನ್ನು ಹೀನಾಯವಾಗಿ ಕಾಣದೆ ಆತ್ಮೀಯತೆಯಿಂದಲೇ ನೋಡಿಕೊಳ್ಳುತ್ತಿದ್ದುದರಿಂದ ಅವರಿಬ್ಬರೊಳಗೆ ಅದೇನೋ ಗೆಳೆತನದ ಕೊಂಡಿ ಬಾಲ್ಯದಿಂದಲೇ ಬೆಸೆದಿತ್ತು. ಕಲ್ಪನಾ ಎಸ್ಎಸ್ಎಲ್ಸಿ ಮುಗಿಯುವಷ್ಟರಲ್ಲಿ ಅವಳ ಇಬ್ಬರು ಅಕ್ಕಂದಿರಿಗೂ ಮದುವೆಯಾಗಿತ್ತು. ಬಡತನದ ಬೇಗೆಯಲ್ಲಿದ್ದ ಅವಳ ತಂದೆ ಹೇಗಾದರೂ ಹೆಣ್ಣು ಮಕ್ಕಳ ಮದುವೆ ಮಾಡಬೇಕೆಂಬ ಉದ್ದೇಶದಿಂದ ಹೆಚ್ಚು ವಿಚಾರಿಸದೆ ಮದುವೆ ಮಾಡಿದುದರಿಂದ ಅವರಿಬ್ಬರ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಎಂಬಂತಾಗಿತ್ತು. ಇದನ್ನೆಲ್ಲ ನೋಡುತ್ತಾ ಬೆಳೆದ ಕಲ್ಪನಾಳಗೆ ತಾನು ಕಲಿತು ಕೆಲಸಕ್ಕೆ ಸೇರಿ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂಬ ಹಂಬಲಿಕೆ. ತಾಯಿ ತಂದೆಯರು ಕಾಲೇಜಿಗೆ ಸೇರಲು ಒಪ್ಪದಿದ್ದಾಗ ಚಂಪಾಳ ಸಹಾಯದಿಂದ ಅವಳ ತಂದೆಯ ಮೂಲಕ ತನ್ನ ತಾಯಿ ತಂದೆಯರನ್ನು ಒಪ್ಪಿಸಿ ಕಾಲೇಜು ಸೇರಿದ್ದಳು. ರಜಾ ದಿನಗಳಲ್ಲಿ ಚಂಪಾಳ ಜೊತೆ ಹೊಲಿಗೆ ಕಲಿತುದು ಅವಳಿಗೆ ಉಪಯೋಗವಾಗದಿದ್ದರೂ ಕಲ್ಪನಾಳಿಗೆ ತುಂಬ ಪ್ರಯೋಜನವಾಗಿತ್ತು. ಅವರಿವರ ರವಿಕೆ ಚೂಡಿದಾರಗಳನ್ನೆಲ್ಲ ಅಂದವಾಗಿ ಹೊಲಿದುಕೊಟ್ಟು ದೊರೆತ ಹಣದಿಂದಲೇ ತನ್ನ ಫೀಸ್ ತುಂಬಿದ್ದಳು. ಎಷ್ಟೋ ಬಾರಿ ಚಂಪಾಳ ಉದಾರ ನೆರವು ಸಹ ಅವಳಿಗೆ ದೊರಕುತ್ತಿತ್ತು. ಮುಂದಿನ ಐದು ವರ್ಷಗಳಲ್ಲಿ ಕಲ್ಪನಾ ಪದವೀಧರೆಯಾದಾಗ ಮನೆಯ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಿತ್ತು. ಅವಳ ಕಿರಿಯ ಅಕ್ಕ ಎಸ್ಎಸ್ಎಲ್ಸಿ ಫೈಲಾಗಿ ಮನೆಯಲ್ಲಿದ್ದವಳು ಯಾರನ್ನೂ ಪ್ರೀತಿಸಿ ಓಡಿಹೋಗಿದ್ದಳು. ಬಡತನದ ಕುಟುಂಬಕ್ಕೆ ಮರ್ಯಾದೆಯ ಪ್ರಶ್ನೆಯೂ ಎದುರಾದಾಗ ಕಲ್ಪನಾಳ ತಂದೆ ಅವಳನ್ನು ಮನೆಯಲ್ಲೇ ಇರಲು ಒತ್ತಾಯಿಸತೊಡಗಿದರು. ಆದರೆ ಹೇಗಾದರೂ ಇಲ್ಲಿಂದ ಮುಕ್ತಿ ಗಳಿಸಬೇಕೆಂಬ ಅಭಿಲಾಷೆ ಇರುವುದರಿಂದ ಕಲ್ಪನಾ ಎಲ್ಲಾ ಕಡೆಗಳಲ್ಲಿಯೂ ಕೆಲಸ ಹುಡುಕಲಾರಂಭಿಸಿದಳು. ಅವಳ ಪೂರ್ವಜನ್ಮದ ಸುಕೃತವೋ ಏನೋ, ಬಹಳ ಸುಲಭವಾಗಿಯೇ ಕೃಷಿ ಇಲಾಖೆಯಲ್ಲಿ ಸರಕಾರಿ ಕೆಲಸವೇ ದೊರಕಿತು ಅವಳಿಗೆ. ಗೆಳತಿ ಚಂಪಾಗೆ ಕೆಲಸದ ಅಗತ್ಯ ಇಲ್ಲದಿದ್ದರೂ ಕಲ್ಪನಾಳ ಒತ್ತಡಕ್ಕೆ ಮಣಿದು ಅರ್ಜಿ ಹಾಕಿದ್ದಳು. ಕಲ್ಪನಾಗೆ ಕೆಲಸ ದೊರಕಿ ಎರಡು ತಿಂಗಳಾಗುವಷ್ಟರಲ್ಲಿ ಚಂಪಾಳಿಗೂ ಅಲ್ಲೇ ಕೆಲಸ ದೊರೆತಾಗ ಹಿಗ್ಗಿದ್ದಳು ಕಲ್ಪನಾ. ನೋಡೆ, ದೇವರಿಗೆ ಕೂಡ ನಮ್ಮನ್ನು ಅಗಲಿಸಲು ಮನಸ್ಸಿಲ್ಲ, ಅದಕ್ಕೆ ನನಗೆ ಕೂಡ ಇಲ್ಲೇ ಕೆಲಸ ಸಿಗುವಂತೆ ಮಾಡಿದ್ದಾನೆ ದೇವರು ಎಂದು ಚಂಪಾ ಕೂಡ ಹೇಳಿ ನಕ್ಕಿದ್ದಳು. ಏನೇ, ಊಟ ಮಾಡಲ್ವೇನೆ? ಬೆಳಗ್ಗೆ ಅವನು ಅದೇನು ಕೊಟ್ಟಿದ್ದಾನೋ ಹೇಗೆ? ಚಂಪಾ ಬಂದು ಕಿವಿಯ ಬಳಿ ಪಿಸುಗುಟ್ಟಿದಾಗ ಯೋಚನೆಗಳ ಸರಮಾಲೆ ಕಡಿದು ಹುಸಿ ಮುನಿಸು ತೋರಿದಳು. ಯಾವಾಗಲೂ ಆಗಸವೇ ತಲೆಯ ಮೇಲೆ ಬಿದ್ದಂತಿರುವ ನೀನು ಇಂದೇಕೋ ಉಲ್ಲಾಸದಂದಿರೋದು ಕಾಣುವಾಗ ಹಾಗೆ ತಮಾಷೆ ಮಾಡೋಣ ಎಂದೆನಿಸಿತು. ಚಂಪಾ ಪ್ರಾಮಾಣಿಕವಾಗಿ ನೋಡಿದಾಗ ಕಲ್ಪನಾಗೆ ನಗು ಬಂತು. ಚಂಪಾಳ ಭಾವಿ ವರ ಕಿಶೋರ್, ಅವಳ ತಂದೆಯ ಸ್ನೇಹಿತರ ಮಗನಾದ ಕಿಶೋರ್ ಸದ್ಯ ಅಮೆರಿಕದಲ್ಲಿರುವುದರಿಂದ ಮುಂದಿನ ವರ್ಷ ಅವನು ಬಂದ ಮೇಲೆ ಮದುವೆ ಎಂದು ನಿಶ್ಚಯವಾಗಿತ್ತು. ಚಂಪಾ ಹೆಚ್ಚಾಗಿ ಅವನ ಬಳಿ ಮಾತನಾಡುತ್ತಲೋ ವ್ಯಾಟ್ಸಪ್ ಚಾಟ್ ಮಾಡುತ್ತಲೋ ಇರುವಾಗಲೆಲ್ಲ ಕಲ್ಪನಾಗೆ ತನ್ನ ಭಾವಿ ವರನ ನೆನಪಾಗುತ್ತಿತ್ತು. ತಮ್ಮ ತಂಗಿಯ ಮಗ ಶಂಕರನನ್ನೇ ಮಗಳಿಗೆ ವರನಾಗಿ ಆಯ್ಕೆ ಮಾಡಿದ್ದರು ಅವಳ ತಂದೆ. ಯಕ್ಷಗಾನದ ಸ್ತ್ರೀಪಾತ್ರಧಾರಿಯಾದ ಅವನು ವರ್ಷದ ಬಹುಭಾಗವನ್ನು ತಿರುಗಾಟದಲ್ಲಿ ಕಳೆಯುತ್ತಿದ್ದ. ಎಂಟನೇ ತರಗತಿಯವರೆಗೆ ಕಲಿತ ಅವನನ್ನು ಒಪ್ಪಲು ಕಲ್ಪನಾಳ ಒಳಮನಸ್ಸು ಅಳುಕುತ್ತಿತ್ತು. ಎದುರಾದಾಗ ಒಂದು ನಗು, ಗಂಭೀರವಾದ ಕೆಲವು ಮಾತುಗಳು ಬಿಟ್ಟರೆ ಶಂಕರ ಅವಳೊಡನೆ ಹೆಚ್ಚು ಮಾತನಾಡಿರಲೇ ಇಲ್ಲ. ಹೇಗಿದ್ದರೂ ಕಿರಿಯ ಅಕ್ಕ ವಾರಿಜಳ ಮದುವೆಯಾಗದೆ ತನ್ನ ಮದುವೆಯ ವಿಚಾರ ಬರುವುದಿಲ್ಲವೆಂದು ತಿಳಿದಿದ್ದುದರಿಂದ ಕಲ್ಪನಾ ಈಗ ಆ ಬಗ್ಗೆ ಹೆಚ್ಚು ತಲೆ ಕೊಡಿಸಿಕೊಂಡಿರಲಿಲ್ಲ. ತಾಯಿ ತಂದೆಯರಿಲ್ಲದ ಶಂಕರ ಕೆಲವೊಮ್ಮೆ ಮನೆಗೆ ಬರುತ್ತಿದ್ದರೂ ಅವನೊಡನೆ ಅವಳಿಗೆ ಯಾವ ರೀತಿಯ ಸಲಿಗೆಯೂ ಮೂಡಿರಲಿಲ್ಲ. ರಂಗಸ್ಥಳದಲ್ಲಿ

ಸ್ತ್ರೀವೇಷ ಧರಿಸಿ ಮೋಹಕವಾದ ಕುಣಿತದಿಂದ ಜನ ಮನ ಗೆದ್ದ ಶಂಕರ ಯಾಕೋ ಅವಳ ಮನ ಗೆಲ್ಲಲು ಅಸಮರ್ಥನಾಗಿದ್ದ. ತಾನವನನ್ನು ಮದುವೆಯಾಗುವುದಿಲ್ಲವೆಂದು ಈಗಲೇ ಹೇಳಿ ಮನೆಯಲ್ಲಿ ರಂಪವೆಬ್ಬಿಸಲು ಕಲ್ಪನಾಗೂ ಧೈರ್ಯ ಬರಲಿಲ್ಲ. ಈಗ ಚಂಪಾಳ ಮಾತು ಕೇಳಿದಾಗ ಮುಂಜಾನೆಯ ಘಟನೆ ನೆನಪಾಗಿ ಯಾವುದೋ ಆಸೆಯ ಅಲೆ ಮನದಂಚಿನಲ್ಲಿ ಮೂಡಿ ಮರೆಯಾಯಿತು. ತನ್ನಂತಹ ಬಡವರಿಗೆ ಎಲ್ಲಿಂದ ಆ ಭಾಗ್ಯ ಎಂದು ತನ್ನನ್ನು ತಾನೇ ಸಮಾಧಾನಿಸಿ ಚಂಪಾಳ ಜೊತೆ ಹೆಜ್ಜೇರಿಸಿದಳು. ಸಂಜೆ ಮನೆಗೆ ತಲುಪಿದಾಗ ಅಪ್ಪ, ಅಮ್ಮ, ತಮ್ಮ, ಅಕ್ಕ ಎಲ್ಲರೂ ಹಾಯಾಗಿ ಕುಳಿತು ಟಿವಿ ನೋಡುತ್ತಿದ್ದರು. ಹಗಲಿಡೀ ದುಡಿದು ಬಳಲಿದ ಕಲ್ಪನಾಗೆ ಈ ದೃಶ್ಯ ಯಾಕೋ ಅಸಹನೆ ಉಂಟುಮಾಡಿತು. ಅವಳು ಕೆಲಸಕ್ಕೆ ಸೇರುವ ಮುನ್ನ ಮನೆಯಲ್ಲಿ ಟಿವಿ ಇರಲಿಲ್ಲ. ಎಲ್ಲರ ಮನೆಯಲ್ಲಿಯೂ ಟಿವಿ ಇದೆ, ನಮ್ಮಲ್ಲಿ ಮಾತ್ರ ಇಲ್ಲ ಎಂದು ಅಕ್ಕ, ತಮ್ಮ ಆಗಾಗ ಗೊಣಗಲಾರಂಭಿಸಿದಾಗ ಹೇಗೂ ಸಂಬಳದ ಹಣದಲ್ಲಿ ಹೊಂದಾಣಿಕೆ ಮಾಡಿ ಟಿವಿ ಕೊಂಡಿದ್ದಳು. ಕೇವಲ ಟಿವಿ ಇದ್ದು ಏನು ಪ್ರಯೋಜನ, ಕೇಬಲ್ ಹಾಕಿಸದೆ ಎಂದು ಅಮ್ಮನ ಬಳಿ ಅಕ್ಕ ಜಗಳವಾಡಿದ್ದರಿಂದ ಅಮ್ಮ ಅವರ ಪರವಾಗಿ ವಾದಿಸಿದ್ದರು. ನೀನಾದ್ರೆ ದಿನಾ ಹೊರಗೆ ಹೋಗ್ತಿ, ಅವರೆಲ್ಲ ಪಾಪ ಮನೆಯಲ್ಲೇ ಇರುವವರು, ಅವರಿಗೂ ಒಂದು ಮನರಂಜನೆ ಬೇಡವೇ, ಕೇಬಲ್ ಹಾಕಿಸಿದರೆ ತಿಂಗಳು ತಿಂಗಳು ದುಡ್ಡು ಕಟ್ಟಿದರಾಯ್ತಲ್ಲ ಎಂದು ನುಡಿದಾಗ ಮರುಮಾತಿಲ್ಲದೆ ಕೇಬಲ್ ಹಾಕಿಸಿದ್ದಳು. ತನ್ನದೇ ಒಂದಿಷ್ಟು ಹಣ ಭವಿಷ್ಯಕ್ಕಾಗಿ ಕೂಡಿ ಹಾಕಬೇಕೆಂಬ ಅವಳ ಕನಸು ಮಾತ್ರ ನನಸಾಗುತ್ತಲೇ ಇರಲಿಲ್ಲ. ದನ ಸಾಕುತ್ತಿದ್ದವರು ಅದನ್ನು ಮಾರಿ ಹಾಲಿಗಾಗಿ ಡಿಪೋದ ಮೊರೆ ಹೊಕ್ಕರು. ಮನೆಯ ಸುತ್ತಮುತ್ತ ಇರುವ ಜಾಗದಲ್ಲಿ ಒಂದಿಷ್ಟು ಸೊಪ್ಪು ತರಕಾರಿ ಬೆಳೆಯುತ್ತಿದ್ದವರಿಗೆ ಟಿವಿ ಧಾರಾವಾಹಿಗಳ ಕಾರಣದಿಂದ ಅದಕ್ಕೂ ಸಮಯ ಸಿಗದೆ ಕಲ್ಪನಾ ನಾಳೆಯ ಸಾಂಬಾರಿಗೆ ಆಲೂಗಡ್ಡೆ ತಾರೆ, ಪಲ್ಯಕ್ಕೆ ಕ್ಯಾಬೇಜ್ ತಾರೆ ಎಂದು ಹೇಳುವ ಪರಿಸ್ಥಿತಿ ನಿರ್ಮಾಣವಾಯಿತು. ತಿಂಗಳ ಕೊನೆಯಲ್ಲಿ ಬಸ್ ಚಾರ್ಜ್ಗೆ ಸಹ ಕೆಲವು ಬಾರಿ ಚಂಪಾಳ ಬಳಿ ಸಾಲ ಕೇಳಬೇಕಾಗಿ ಬರುತ್ತಿತ್ತು. ಇದನ್ನೆಲ್ಲ ನೋಡುವಾಗ ಕಲ್ಪನಾಗೆ ಇಂತಹ ಬದುಕೇ ಬೇಡವೆನಿಸುತ್ತಿತ್ತು. ಸಿರಿವಂತನೊಬ್ಬನನ್ನು ಮದುವೆಯಾಗಿದ್ದರೆ ಈ ಜಂಜಾಟಗಳಿಂದ ಮುಕ್ತವಾಗಿ ಆರಾಮವಾಗಿ ಇರಬಹುದು ಎಂದೆನಿಸುತ್ತಿತ್ತು. ಆದರೆ ಅದು ಈ ಜನ್ಮದಲ್ಲಿ ನಡೆಯದು ಎಂದು ಅವಳಿಗೂ ಗೊತ್ತು. ಚಂಪಾ ಆಗಾಗ ಕಿಶೋರ್ ಜೊತೆ ಹರಟುತ್ತಿರುವಾಗಲೆಲ್ಲ ಶಂಕರನೂ ತನಗೆ ಫೋನ್ ಮಾಡಿದ್ದರೆ ಅವನಲ್ಲಿ ಒಲವು ಮೂಡುತ್ತಿತ್ತೇನೋ ಎಂದೆನಿಸುತ್ತಿದ್ದುದು ಸುಳ್ಳಲ್ಲ. ರಾತ್ರಿ ಮಲಗುವಾಗಲೂ ಯಾಕೋ ಸಾಗರ್ನ ನೆನಪಾಯಿತು ಕಲ್ಪನಾಗೆ. ಮಂದಹಾಸ ಭರಿತ ಮುಖ, ತುಟಿಯಂಚಿನಲ್ಲಿ ಕಪ್ಪಾಗಿ ಒತ್ತಾಗಿ ಬೆಳೆದ ಮೀಸೆ ಅವನಿಗೆ ವಿಶಿಷ್ಟ ಶೋಭೆ ನೀಡಿತ್ತು. ಅವನು ನಕ್ಕಾಗಲೆಲ್ಲ ಕೆಂಪು ತುಟಿಗಳ ನಡುವೆ ಇಣುಕುತ್ತಿದ್ದ ದಂತಪಕ್ತಿ, ಓಹ್ ಎಂಥ ಚೆಲುವ, ಅವನನ್ನು ಮದುವೆಯಾಗುವ ಹುಡುಗಿ ಪುಣ್ಯವಂತೆ ಎಂದೆನಿಸಿದಾಗ ತನ್ನ ಯೋಚನೆಗಳಿಗೆ ತನಗೇ ನಗು ಉಕ್ಕಿ ಬಂತು. ಜೊತೆಗೆ ಶಂಕರನ ರೂಪವನ್ನು ಅವನೊಡನೆ ತಾಳೆ ಹಾಕಿತು ಮನ. ಯಕ್ಷಗಾನದ ಸ್ತ್ರೀ ಪಾತ್ರಧಾರಿಯಾದ ಶಂಕರನು ಕುರೂಪಿಯಲ್ಲ. ಶಾಂತ ಮುಖಮುದ್ರೆಯ ಅವನನ್ನು ಕಾಣುವಾಗಲೆಲ್ಲ ಯಾವುದೋ ಕೊರತೆ ಎದ್ದು ಕಾಣುತ್ತಿತ್ತು ಕಲ್ಪನಾಗೆ. ಇಂದು ಇವನನ್ನು ನೋಡಿದಾಗಲೇ ಅವಳಿಗೆ ಆ ಕೊರತೆ ಏನೆಂದು ಅರ್ಥವಾಗಿತ್ತು. ಶಂಕರನ ತುಟಿಯಂಚಿಗೆ ಅಲಂಕಾರವಾಗಿ ಮೀಸೆ ಇರಲಿಲ್ಲ. ನಿದ್ರಿಸಲು ತಡವಾದುದರಿಂದ ಬೆಳಗ್ಗೆ ಬೇಗ ಎಚ್ಚರವಾಗಲಿಲ್ಲ ಕಲ್ಪನಾಗೆ. ಗಡಬಡಿಸಿ ಏಳುವಷ್ಟರಲ್ಲಿ ಅಮ್ಮ ಮತ್ತು ಅಕ್ಕ ಬಾವಿಯಿಂದ ನೀರು ಸೇದುತ್ತಿದ್ದರು. ಬಾಣಂತಿಯಾಗಿರುವ ಮೂರನೇ ಅಕ್ಕನ ಕೆಲಸವನ್ನೆಲ್ಲ ಅಮ್ಮನೇ ಮಾಡುವುದರಿಂದ ಅಡಿಗೆ ಕೆಲಸಗಳನ್ನೆಲ್ಲ ಕಲ್ಪನಾ ಹಾಗೂ ಕಿರಿಯಕ್ಕ ಸೇರಿ ಮಾಡುತ್ತಿದ್ದರು. ನೀರು ನಾನು ತರುತ್ತಿದ್ದೆ, ನೀನ್ಯಾಕೆ ತರಲು ಹೋದೆ ಎಂದು ಅಮ್ಮನ ಕೈಯಿಂದ ಕೊಡ ಕಿತ್ತುಕೊಂಡಳು. ಮುಂದಿನ ವರ್ಷವಾದರೂ ಮೋಟರ್ ಹಾಕಿಸಬೇಕು ಕಲ್ಪನಾ, ನೀರು ಸೇದಿ ಸೇದಿ ಕೈನೋವು ಶುರುವಾಯಿತು, ಈಗ ಯಾವ ಮನೆಯಲ್ಲೂ ನೀರು ಸೇದುವವರೇ ಇಲ್ಲ. ಅಕ್ಕನ ಮಾತಿಗೆ ಉತ್ತರಿಸದೆ ಮೌನಕ್ಕೆ ಶರಣಾದಳು. ಕೆಳಗಿನ ಮನೆ ಸುಶೀಲಕ್ಕ ಕಳೆದ ವಾರ ಒಂದು ಮಿಕ್ಸಿ ಕೊಂಡಿದ್ದಾರಂತೆ ಕಲ್ಪಿ, 4 ತಿಂಗಳು ಕಂತು ಕಂತಾಗಿ ಹಣ ಕಟ್ಟಿದ್ದಾರಂತೆ ಕಿರಿಯಕ್ಕ ಹೇಳಿದಾಗ ಸಿಟ್ಟು ಉಕ್ಕಿ ಬಂದರೂ ತೋರ್ಪಡಿಸಲಿಲ್ಲ ಕಲ್ಪನಾ. ಕಟ್ಟಿಗೆಗೆ ಸರಿಯಾಗಿ ಬೆಂಕಿ ಹತ್ತಿಕೊಳ್ಳದೆ ಒಲೆ ಊದಿ ಊದಿ ಅವಳ ಕಂಗಳು ಕೆಂಪಾದವು. ಗ್ಯಾಸ್ ಸ್ಟೌ ಇದ್ದರೆ ಎಷ್ಟು ಚೆನ್ನಾಗಿತ್ತು, ಮುಂದಿನ ತಿಂಗಳೇ ಅದರ ಬಗ್ಗೆ ಯೋಚಿಸಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾದ್ದು ಹಣ, ಅದೊಂದಿದ್ದರೆ ಎಲ್ಲ ವ್ಯವಸ್ಥೆ ಮಾಡಿಸಿಕೊಳ್ಳಬಹುದು. ನೀರು ಸೇದಲು, ಅಕ್ಕಿ ರುಬ್ಬಲು, ಬಟ್ಟೆ ಒಗೆಯಲು ಎಲ್ಲದಕ್ಕೂ ಯಂತ್ರಗಳಿವೆ. ಧಾರಾಳ ಹಣವಿದ್ದರೆ ಎಲ್ಲವನ್ನೂ ಕೊಂಡುಕೊಳ್ಳಬಹುದಿತ್ತು ಎಂದೆನಿಸಿತು. ಆದರೆ ಅದನ್ನು ಸಂಪಾದಿಸುವುದಾದರೂ ಹೇಗೆ? ತಮ್ಮನಿಗಾದರೂ ತುಸು ಜವಾಬ್ದಾರಿ ಇದ್ದರೆ ಇಷ್ಟು ಕಷ್ಟವಾಗುತ್ತಿರಲಿಲ್ಲ. ಸಂಜೆ ಬರುವಾಗ ತೆಂಗಿನಕಾಯಿ ತಾರೆ, ಎಲ್ಲ ಖಾಲಿಯಾಯಿತು ಅಮ್ಮನ ಮಾತು. ಹಿತ್ತಲಿನ ತೆಂಗಿನ ಮರಗಳೆಲ್ಲ ನೀರು ಗೊಬ್ಬರಗಳ ಆರೈಕೆಯಿಲ್ಲದೆ ಸೊರಗಿ ಒಣಗಿ ಹೋದ ಚಿತ್ರ ಕಣ್ಮುಂದೆ ಬಂದಾಗ ಕಲ್ಪನಾ ಬಲವಂತವಾಗಿ ಕಣ್ಮುಚ್ಚಿಕೊಂಡಳು. ಈ ಬಡತನದ ಬಾಳು ತನ್ನ ಮಾಲಿ ಪಾಲಿಗೆ ಶಾಪ ಎಂದೆನಿಸಿತು. ಆಫೀಸಿಗೆ ಹೊರಡುವಾಗ ಮಾತ್ರ ಎಂದಿನಿಂತಲೂ ಮುತುವರ್ಜಿಯಿಂದ ಅಲಂಕರಿಸಿಕೊಂಡಳು. ಮನೆಯಲ್ಲಿರುವ ಪುಟ್ಟ ಕನ್ನಡಿಯಲ್ಲೇ ಪ್ರತಿಬಿಂಬ ನೋಡಿ ತೃಪ್ತಿ ಪಡುವಾಗ ದೊಡ್ಡ ಕನ್ನಡಿ ಇರುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದೆನಿಸಿತು. ದಿನವೂ ಆಫೀಸಿಗೆ ಹೊರಡುವಾಗ ಇಲ್ಲದ ಉತ್ಸಾಹ ಇಂದು ತನು ಮನದಲ್ಲಿ ಮೂಡಿತ್ತು. ಏಕೋ ಬಸ್ಸು ತುಸು ತಡವಾದಾಗ
ಅದೇನೋ ಚಡಬಡಿಕೆ. ಸಾಗರ್ ಇಂದು ಸಹ ತನ್ನನ್ನು ಕಾಯುತ್ತಿರಬಹುದೇ? ಮಾತನಾಡಿಸಬಹುದು.

ಮಾಡಬಹುದೇ? ಅವಳ ಕಾತರದ ಕಾಯುವಿಕೆಗೆ ಕೊನೆ ಎಂಬಂತೆ ಬಸ್ ಬಂದು ಅವಳ ಸನಿಹದಲ್ಲಿ ನಿಂತಾಗಲೇ ಸಡಗರದಿಂದ ಬಸ್ ಏರಿದಳು. ಸಾಗರ್ ಇಂದು ತನಗಾಗಿಯೇ ಕಾದಿದ್ದವನಂತೆ ತೋರಿತು ಕಲ್ಪನಾಗೆ. ಅದು ಸುಳ್ಳಲ್ಲ ಎನ್ನುವಂತೆ ಅವನು ಸಹ ಅವಳೆಡೆಗೆ ಕೈಚಾಚಿ ಕರೆದ. ಅವನ ಕರೆಯನ್ನು ಕಾದಿದ್ದವಳಂತೆ ಅವನ ಬಳಿ ಹೋಗಿ ಕುಳಿತುಕೊಂಡಳು. ಹಿಂದೆ ಕುಳಿತ ಚಂಪಾ ಅಲ್ಲಿಂದಲೇ ಕಣ್ಸನ್ನೇ ಮಾಡಿ ನಕ್ಕಳು. ಕಲ್ಪನಾಳ ತುಟಿಗಳು ಅರಿವಿಲ್ಲದೆ ತುಂಟದನದಿಂದ ಬಿರಿದಾಗ ಅವನು ಮತ್ತೊಮ್ಮೆ ಕರೆದ. ಮಿಸ್ ಕಲ್ಪನಾ ಪುಂಗಿಯ ನಾದಕ್ಕೆ ಸೋತ ಹಾವಿನಂತೆ ಅವನ ಹತ್ತಿರಕ್ಕೆ ಸರಿದು ಕುಳಿತುಕೊಂಡಳು. ಅವಳ ಸಂಕೋಚದ ಪೊರೆ ಸರಿಯುವಂತೆ ಧೈರ್ಯದ ಮಾತನಾಡಿದ ಅವನು ಅವಳಿಂದ ಎಲ್ಲ ವಿವರಗಳನ್ನು ಕೇಳಿ ತಿಳಿದುಕೊಂಡ. ಆ ಕ್ಷಣದಲ್ಲಿ ಅವನು ಆತ್ಮೀಯನೆಂದೆನಿಸಿದ ಕಾರಣ ಎಲ್ಲಾ ವಿವರಗಳನ್ನು ಅವನಿಗೆ ತಿಳಿಸಿದಳು ಕಲ್ಪನಾ. ಅದನ್ನು ಕೇಳಿ ಆತ್ಮೀಯತೆಯಿಂದಲೇ ಅವಳ ಕೈ ಸವರಿದಾಗ ಅವಳು ಸೋತು ಹೋದಳು. ಸರಕಾರಿ ಕೆಲಸದಲ್ಲಿದ್ದರೂ ನೀವು ಸುಖವಾಗಿಲ್ಲವೆಂದು ತಿಳಿದಾಗ ನನ್ನ ಮನಸ್ಸು ತುಂಬ ನೋವಾಯ್ತು ಕಲ್ಪನಾ. ನಿಮ್ಮ ಬದುಕಿನ ಸಂಕಷ್ಟಗಳಿಗೆ ಪರಿಹಾರ ನೀಡಲು ನಾನು ನಿಮಗೆ ಜೊತೆಯಾಗಲೇ ಅವನ ಪ್ರಶ್ನೆಗೆ ಬೆಚ್ಚಿ ಅವನೆಡೆಗೆ ನೋಟ ಹರಿಸಿದಳು. ಅವನು ಕರುಣೆಯ ನೋಟ ಅವಳೆಡೆಗೆ ಬೀರಿ ಮೆಲ್ಲಗೆ ನಕ್ಕ. ಮೊದಲ ನೋಟದಲ್ಲೇ ನನ್ನ ಕನಸಿನ ಕನ್ಯೆ ನೀವೆಂದು ಭಾವಿಸಿದ್ದೆ ನಾನು. ನಿಮ್ಮ ಒಪ್ಪಿಗೆ ಪಡೆದು ನನ್ನ ಬಾಳ ಸಂಗಾತಿಯಾಗಿ ಮಾಡಿ ನಿಮ್ಮ ಸುಖ ದುಃಖಗಳಲ್ಲಿ ಪಾಲುದಾರನಾಗುವ ಬಯಕೆ ನನ್ನದು. ನೀವು ಖಂಡಿತ ಒಪ್ಪಿಗೆ ಕೊಡಿ, ಇಲ್ಲ ಎನ್ನಬೇಡಿ. ತಾನು ಕಾಣುತ್ತಿರುವುದು ಕನಸೇ ಎಂದುಕೊಂಡಳು ಕಲ್ಪನಾ. ತನ್ನ ಮನದ ಮೂಲೆಯಲ್ಲೆಲ್ಲೋ ಅಡಗಿದ್ದ ಬಯಕೆ ಈಗ ಈಡೇರುವ ಸಮಯ ಸನ್ನಿಹಿತವಾಯಿತೇ ಇಷ್ಟು ಬೇಗ? ಇವನಂತಹ ಸುಂದರ ಯುವಕನೊಡನೆ ಬಾಳಲು ತಾನೆಷ್ಟು ಪುಣ್ಯ ಮಾಡಿರಬೇಕು. ತಾನಿಳಿಯುವ ಜಾಗ ತಲುಪಿದಾಗ ಎದ್ದು ನಿಂತವಳು. ಅವನು ಅವಳನ್ನು ಮತ್ತೊಮ್ಮೆ ಕೇಳಿದ. ನಿಮ್ಮ ಒಪ್ಪಿಗೆ ತಿಳಿಸಿ ಮಿಸ್, ನನ್ನನ್ನು ಹೀಗೆ ಸತಾಯಿಸಬೇಡಿ ಪ್ಲೀಸ್. ಅವನು ಅಂಗಾಲಾಚಿದಾಗ ಕರಗಿ ಹೋದಳು ಕಲ್ಪನಾ. ಮೃದುವಾಗಿ ಅವನ ಕೈ ಹಿಡಿದು, ನೀವು ಅಂದ್ರೆ ನಂಗಿಷ್ಟ ಎಂದು ಕಷ್ಟಪಟ್ಟು ಉಸುರಿ ಬಸ್ಸಿನಿಂದ ಕೆಳಗಿಳಿದಳು. ನಾಚಿಕೆಯಿಂದ ಕೆಂಪು ಕೆಂಪಾದ ಅವಳ ಮುಖ ನೋಡಿ ಚಂಪಾ, ಏನೋ ಗುಟ್ಟಾಗಿ ಮಾತನಾಡುವುದು ಕಾಣಿಸಿತು, ನಮ್ಮ ಶಂಕರಣ್ಣನ ಕೈಬಿಟ್ಟೆಯ ಹಾಗಿದ್ದರೆ ಎಂದಾಗ ಶಂಕರನ ಶಾಂತ ಮುಖಮುದ್ರೆ ಮನದಲ್ಲಿ ಮೂಡಿ ಕಲ್ಪನಾ ಒಂದು ಕ್ಷಣ ಅಧೀರಳಾದರೂ ತಕ್ಷಣವೇ ಗೆಲುವು ತಂದುಕೊಂಡು ಮೆಲ್ಲಗೆ ನಕ್ಕಳು. ನಾಳೆ ನೀನೇ ಅವನ ಬಳಿ ಕೂತ್ಕೋ, ಏನು ಮಾತಾಡ್ತಾನೆ ಅಂತ ಗೊತ್ತಾಗಬಹುದು. ಸಹಪ್ರಯಾಣಿಕರು ಮಾತಾಡಿದ್ರೆ ತಪ್ಪೇನೆ? ಆಯ್ತು ಬಿಡು, ನಾನು ಸುಮ್ಮನೆ ಹೇಳಿದೆ. ಏನೋ ಒಂದು ಸರಿಯಾಗಿ ವಿಚಾರಿಸದೆ ಅಷ್ಟು ಸಲುಗೆ ಬೇಡ ಎಂದೆನಿಸಿತು ನನಗೆ, ಅದಕ್ಕೆ ಹೇಳಿದೆ. ಯಾರೋ ಏನೋ ಅವನು. ಚಂಪಾಳ ಮಾತುಗಳು ಕಲ್ಪನಾಗೆ ಯಾಕೋ ಇಷ್ಟವಾಗಲಿಲ್ಲ. ಇದುವರೆಗೂ ಅವಳಿಗೆ ಚಂಪಾ ಎಂದರೆ ಜೀವಕ್ಕೆ ಜೀವ ಕೊಡುವ ಗೆಳತಿ. ಆದರೆ ಇಂದೇಕೋ ಅವಳು ಅಸೂಯೆಯಿಂದ ಈ ರೀತಿ ಮಾತನಾಡುತ್ತಿರಬಹುದೇ ಎಂಬ ಅನುಮಾನ ಬಂದು ಮೌನಕ್ಕೆ ಶರಣಾದಾಗ ಚಂಪಾ ಸಹ ಸುಮ್ಮನಾದಳು. ಅವನ ಮಾತುಗಳನ್ನು ಮೆಲುಕು ಹಾಕುತ್ತಲೇ ಸಂತಸದಿಂದ ಕೆಲಸಕ್ಕೆ ಕೈಯಿಕ್ಕಿದಳು ಕಲ್ಪನಾ. ಮಧ್ಯಾಹ್ನ ಚಂಪಾಳ ಮನೆಯಿಂದ ಅವಳ ತಾಯಿ ಬಚ್ಚಲಿನಲ್ಲಿ ಬಿದ್ದು ಆಸ್ಪತ್ರೆಗೆ ಸೇರಿದ್ದಾರೆಂದು ಫೋನ್ ಬಂತು. ಗಾಬರಿಯಿಂದಲೇ ಎರಡು ದಿನಕ್ಕೆ ರಜಾ ಚೀಟಿ ಕೊಟ್ಟು ಚಂಪಾ ಹೊರಟಾಗ ಅದೇನೋ ನಿರಾಳತೆ ಕಲ್ಪನಾಗೆ. ಚಂಪಾಳ ತಾಯಿ ಗುಣಮುಖರಾಗದ ಕಾರಣ ಅವಳು ಒಂದು ವಾರಕ್ಕೆ ರಜಾ ಮುಂದೂಡಿದ್ದಳು. ಆ ಒಂದು ವಾರ ಕಲ್ಪನಾ ಹಕ್ಕಿಯಂತೆ ಹಾರಾಡಿದಳು. ಸಾಗರ್ ಅವಳ ಮನವನ್ನು ಬಹಳ ಸುಲಭವಾಗಿ ಗೆದ್ದಿದ್ದ. ತನ್ನ ಮನೆ, ಕಾರು, ಅಮ್ಮ ಭಾವಿ ಸೊಸೆಗಾಗಿ ತೆಗೆದರಿಸಿದ ಒಡವೆಗಳು, ಫೋಟೋಗಳು, ಇವುಗಳನ್ನೆಲ್ಲ ಮೊಬೈಲ್ನಲ್ಲಿ ಅವನು ತೋರಿಸಿದಾಗ ತನ್ನಷ್ಟು ಭಾಗ್ಯವಂತರು ಈ ಭೂಮಿಯಲ್ಲಿ ಇಲ್ಲ ಎಂಬಂತಾಯಿತು ಅವಳಿಗೆ. ಅದರ ಜೊತೆಗೆ ಮನೆಯ ವಾತಾವರಣ ಮತ್ತಷ್ಟು ಜಿಗುಪ್ಸೆ ಹುಟ್ಟಿಸಿತು. ಸದಾ ಕಿರಿಕಿರಿ ಮಾಡುವ ಅಪ್ಪ, ಎಲ್ಲದಕ್ಕೂ ಹಣ ನೀಡೆಂದು ಕೈಚಾಚುವ ತಮ್ಮ, ಅವರ ಪರವಾಗಿ ವಾದಿಸುವ ಅಮ್ಮ, ತಾನು ಅಲಂಕರಿಸಿ ಹೊರಡುವಾಗ ತುಸು ಅಸೂಯೆಯಿಂದ ದಿಟ್ಟಿಸುವ ಅಕ್ಕಂದಿರು, ಇವರೆಲ್ಲರ ನಡುವಿನಿಂದ ಆದಷ್ಟು ಬೇಗ ಪಾರಾಗುವ ಆಸೆ ಮೂಡುತ್ತಿತ್ತು. ಈ ನಡುವೆ ಸಾಗರ್ ಒಂದು ದಿನ ಊರಿಗೆ ಹೋಗಿ ಬಂದಾಗ ಏನನ್ನೋ ಕಳಕೊಂಡವಳಂತೆ ಒದ್ದಾಡಿದಳು ಕಲ್ಪನಾ. ಊರಿನಿಂದ ಬಂದ ಅವನು, ಕಲ್ಪನಾ, ನನ್ನ ತಾಯ್ತಂದೆಯರಿಗೆ ನಿನ್ನ ವಿಚಾರ ತಿಳಿಸಿದೆ. ನಾನು ಇದುವರೆಗೂ ಯಾವುದೇ ಹುಡುಗಿಯನ್ನು ಇಷ್ಟಪಡದ ಕಾರಣ ನಮ್ಮ ತಂದೆ ಅವರ ಸ್ನೇಹಿತರ ಮಗಳನ್ನೇ ತಮ್ಮ ಸೊಸೆಯನ್ನಾಗಿ ತಂದುಕೊಳ್ಳಲು ಒಪ್ಪಿದ್ದಾರಂತೆ ಎಂದಾಗ ಕಲ್ಪನಾ ಬೆಚ್ಚಿ ಅವನೆಡೆಗೆ ನೋಡಿದಳು. ಅವನು ಕಿರುನಗುತ್ತಾ ಮುಂದುವರಿಸಿದ, ಆದರೆ ಅವರೆಂದೂ ನನ್ನ ಆಯ್ಕೆಯನ್ನು ವಿರೋಧಿಸುವವರಲ್ಲ ಕಲ್ಪನಾ. ಈಗ ನಿನ್ನನ್ನು ಬೇಡ ಎಂದರು, ನಾನು ನಿನ್ನನ್ನೇ ಮದುವೆಯಾದರೆ ಅವರು ಖಂಡಿತ ನಿನ್ನನ್ನು ಸೊಸೆಯೆಂದು ಅಂಗೀಕರಿಸುತ್ತಾರೆ. ಕಲ್ಪನಾ ಉತ್ತರಿಸಲಿಲ್ಲ. ತನ್ನ ಕನಸುಗಳು ಕೈಗೂಡಲಾರವೇ, ಸಿರಿವಂತಿಕೆಯ ಬದುಕು ನನಗೆ ಮರೀಚಿಕೆಯೇ? ಅವಳ ಕಂಗಳು ತುಂಬಿದಾಗ ಅವನ ದನಿ ನವಿರಾಯಿತು. ಈ ಕಂಗಳಲ್ಲಿ ನೀರು ತುಂಬಿದರೆ ನನಗೆ ಸಹಿಸಲಾಗದು ಕಲ್ಪನಾ, ಪ್ಲೀಸ್ ಅಳ್ಬೇಡ. ನಾವು ಭವಿಷ್ಯದ ಬಗ್ಗೆ ಮಾತನಾಡಿ ಇಂದೇ ಒಂದು ತೀರ್ಮಾನಕ್ಕೆ ಬರೋಣ, ನೀನಿಂದು ರಜಾ ಹಾಕು ಎಂದಾಗ ಮರು ಮಾತಿಲ್ಲದೆ ಒಪ್ಪಿ ಆಫೀಸಿಗೆ ಫೋನ್ ಮಾಡಿ ರಜಾ ಪಡೆದು ಅವನ ಜೊತೆ ಹೆಜ್ಜೆ ಇರಿಸಿದಳು. ಹೆಚ್ಚು ಜನಸಂದಣಿ ಇಲ್ಲದ ಹೋಟೆಲ್ ಒಂದಕ್ಕೆ ಕಾಲಿಸಿದರು ಇಬ್ಬರು. ಅವರು ಕುಳಿತ

ಜಿನ ಹಿಂದೆ ಇರುವ ವ್ಯಕ್ತಿಯ ಕಡೆಗೆ ಗಮನಹರಿಸದೆ ತಮ್ಮ ಮುಂದಿನ ಯೋಜನೆಗಳನ್ನು ಮಾತನಾಡಿ ತೀರ್ಮಾನಕ್ಕೆ ಬಂದರು. ಅದರಂತೆ ಕಲ್ಪನಾ ತನ್ನ ಮನೆಯವರಿಗೆ ತಿಳಿಸದೆ ಅವನ ಜೊತೆ ಮೈಸೂರಿಗೆ ಹೋಗುವುದು, ಅಲ್ಲಿ ಅವನ ಸ್ನೇಹಿತರ ಸಮ್ಮುಖದಲ್ಲಿ ಮದುವೆಯಾಗಿ ನಂತರ ಸಾಗರ್ನ ಮನೆಗೆ ಕಲ್ಪನಾ ಕಾಲಿರಿಸುವುದು. ಮದುವೆಯಾದ ಮೇಲೆ ಅವರೇನು ಹೇಳಲಾರರು ಕಲ್ಪನಾ, ಆದರೆ ನನ್ನ ಕನಸಿನಂತಹ ಮದುವೆ ಈಗ ಸಾಧ್ಯವಿಲ್ಲ. ಸಿಂಪಲ್ ಆಗಿ ಹಾರ ಬದಲಾಯಿಸೋಣ. ನೀನು ಬರುವಾಗ ನಿನ್ನ ಬಳಿ ಇರುವ ಚಿನ್ನ ಹಣ ಎರಡನ್ನೂ ತಾ. ನನ್ನ ಬಿಸ್ನೆಸ್ ಆರಂಭದ ಹಂತದಲ್ಲಿರುವುದರಿಂದ ಆರ್ಥಿಕವಾಗಿ ತೊಂದರೆ. ಅಪ್ಪನ ಬಳಿ ಕೈ ಚಾಚಲು ನನಗೆ ಮನಸ್ಸಿಲ್ಲ. ಪ್ಲೀಸ್, ಮುಂದೆ ಕೆಲವೇ ದಿನಗಳಲ್ಲಿ ನೀನು ಅಮ್ಮನ ಮುದ್ದಿನ ಸೊಸೆ, ನಮ್ಮ ಮನೆ ಮನದ ರಾಣಿ. ಸಿನಿಮಾಗಳಲ್ಲಿ ತೋರಿಸುವಂತಹ ವೈಭವಯುತ ಮದುವೆಯ ಕನಸು ಕಂಡವಳಿಗೆ ಒಮ್ಮೆಲೆ ಪಿಚ್ಚೆನಿಸಿತು. ನೀವು ಹೇಗೆ ಹೇಳ್ತಿರೋ ಹಾಗೆ, ನನ್ನ ಅಭ್ಯಂತರವಿಲ್ಲ ಎಂದಳು. ಸಾಗರ್ ಖುಷಿಯಿಂದ ಹರಡತೊಡಗಿದಾಗ ಕಲ್ಪನಾಗೆ ಮೊದಲಿನ ಉತ್ಸಾಹ ಮಾಯವಾದರೂ ಸಂತಸದಲ್ಲಿ ಭಾಗಿಯಾದಳು. ನಾನು ಆದಷ್ಟು ಬೇಗ ಮದುವೆಯ ಮುಹೂರ್ತ ನೋಡಿ ಬರ್ತೇನೆ, ನಿನ್ನನ್ನು ಹೆಚ್ಚು ದಿನ ಬಿಟ್ಟಿರಲಾರೆ ಎಂದು ಹೇಳುವಷ್ಟರಲ್ಲಿ ಅವನ ಮೊಬೈಲ್ಗೆ ಯಾರದೋ ಫೋನ್ ಕರೆ ಬಂತು. ಕಲ್ಪಿ ಡಿಯರ್, ನಾಳೆ ಸಿಗುತ್ತೇನೆ, ಫ್ರೆಂಡ್ ಈಗಲೇ ಬರ ಹೇಳಿದ್ದಾನೆ, ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ, ಹೇಗೆ ಹೋಗಲಿ ಎಂದವನು ಅವಳಿಗೆ ಕೈ ಬೀಸಿ ನಡೆದ. ಹೋಟೆಲ್ ಬಿಲ್ಲನ್ನು ಸಹ ತಾನೇ ಕೊಟ್ಟು ಹೊರಗಿಳಿದಾಗ ಅವಳ ಮನ ಯಾಕೋ ಸಹಜವಾಗಿರಲಿಲ್ಲ. ಪುನಃ ಆಫೀಸಿಗೆ ಹೋಗದೆ ಮನೆಗೆ ಹೋಗೋಣ ಎಂದೆನಿಸಿತು. ಕಲ್ಪನಾ ಹಿಂದಿನಿಂದ ಯಾರೋ ಕರೆದಾಗ ತಿರುಗಿ ನೋಡಿದ ಅವಳು ಬೆಚ್ಚಿದಳು. ಶಂಕರ ಅದೇ ಹೋಟೆಲ್ನಿಂದ ಹೊರಬರುತ್ತಿದ್ದ. ಎಂದಿನಂತೆ ಶಾಂತ ಮೊಗದ ದೇವರ ಮುಂದೆ ಇರುವ ನಂದಾದೀಪ ದ ನೆನಪಾಯಿತು ಅವಳಿಗೆ. ಕಲ್ಪನಾ, ನಿಮ್ಮಿಬ್ಬರ ಮಾತುಗಳನ್ನು ನಾನು ಆಕಸ್ಮಿಕವಾಗಿ ಕೇಳಿಸಿಕೊಂಡೆ. ಮೊದಲು ಗಮನಹರಿಸದಿದ್ದರೂ ಆ ಹುಡುಗಿ ನೀನು ಎಂದು ತಿಳಿದಾಗ ಅರಿವಿಲ್ಲದ ಕುತೂಹಲ ಮೂಡಿತು ನನಗೆ. ಕಲ್ಪನಾ ನಡುಗಿಬಿಟ್ಟಳು. ಇವನು ಹಿಂದೆ ಮನೆಗೆ ಬಂದು ತಂದೆಯ ಬಳಿ ಹೇಳಿದರೆ ಹೇಳಲಿ, ಯಾರು ಏನು ಹೇಳಿದರೂ ತಾನು ಮದುವೆಯಾಗುವುದು ಸಾಗರ್ನನ್ನು, ಮತ್ಯಾಕೆ ಭಯ ಎಂದು ತುಸು ಧೈರ್ಯ ತಾಳಿ ಅವನ ಸನಿಹದಲ್ಲಿ ಸುಮ್ಮನೆ ನಿಂತಳು. ಅವಳ ಮೌನ ಕಂಡಾಗ ಅವನು ಮಾತು ಮುಂದುವರಿಸಿದ. ಕಲ್ಪನಾ, ನೀನೆಂದರೆ ನನಗೆ ತುಂಬಾ ಇಷ್ಟ. ನನ್ನ ಹೃದಯ ಸಿಂಹಾಸನದಲ್ಲಿ ಅರಸಿಯೆಂದೇ ನಿನ್ನನ್ನು ಭಾವಿಸಿಕೊಂಡಿದ್ದೆ ನಾನು. ಆದರೂ ನಿನ್ನ ವಿದ್ಯಾಭ್ಯಾಸಕ್ಕೆ ಉದ್ಯೋಗಕ್ಕೆ ಸರಿಸಾಟಿಯವನಲ್ಲ ಎಂದು ತಿಳಿದ ಕಾರಣ ತುಸು ದೂರ ಉಳಿದೆ. ಇವನ ಹೃದಯದಲ್ಲಿ ನನ್ನ ಬಗ್ಗೆ ಇಷ್ಟೊಂದು ಅನುರಾಗವಿತ್ತೆ? ಸಾಗರ್ನ ಮಾತಿಗಿಂತಲೂ ಸೆಳೆತ ಇವನ ದನಿಗಿದೆಯೇ? ಪ್ರಾಮಾಣಿಕವಾಗಿ ಉಸುರುತ್ತಿರುವವನ ಮುಖವನ್ನೇ ನೋಡುತ್ತಾ ನಿಂತು ಬಿಟ್ಟಳು ಕಲ್ಪನಾ. ಇಂದು ನನಗೆ ನೆಮ್ಮದಿಯಾಯಿತು ಕಲ್ಪನಾ, ನಿನ್ನ ಮನಸ್ಸಿಗೊಪ್ಪುವ ಸಂಗಾತಿಯನ್ನು ನೀನಾಗಿಯೇ ಆಯ್ಕೆ ಮಾಡಿದೆಯಲ್ಲ. ಕಲ್ಪನಾ ಅವನ ಜೊತೆ ಹೆಜ್ಜೆ ಇರಿಸತೊಡಗಿದಳು. ತಾಯಿ ತಂದೆಯರು ನಾನು ಎಲ್ಲ ಇರುವಾಗ ನೀನು ಹೀಗೆ ಅನಾಥಳಂತೆ ಹೋಗಿ ಅವನನ್ನು ವರಿಸುವುದು ನನಗಿಷ್ಟವಿಲ್ಲ ಕಲ್ಪನಾ. ಮದುವೆ ನಮ್ಮ ಜೀವನದ ಮಹತ್ವದ ಕಾರ್ಯ, ಅದೆಂದೆಂದೂ ಬದುಕಿನಲ್ಲಿ ಮಧುರ ನೆನಪಾಗಿ ಉಳಿಯಬೇಕು. ನೀನು ನನಗೆಂದೂ ಪ್ರಿಯಳಾದವಳು. ನಿನ್ನ ಮದುವೆಯ ಸಂಪೂರ್ಣ ಖರ್ಚನ್ನು ನಾನು ವಹಿಸುತ್ತೇನೆ. ನಿನ್ನ ತಾಯಿ ತಂದೆಯರನ್ನು ಸಹ ನಾನು ಒಪ್ಪಿಸಬಲ್ಲೆ. ಕಲ್ಪನಾಗೆ ಅಚ್ಚರಿಯಾಯಿತು. ತಾನು ಪ್ರೀತಿಸುತ್ತಿದ್ದ ಹುಡುಗಿ ಇನ್ನೊಬ್ಬರನ್ನು ಮದುವೆಯಾಗುತ್ತೇನೆ ಎಂದಾಗಲೂ ಯಾವುದೇ ಅಸೂಯೆ ತೋರದೆ ಸಹಜವಾಗಿ ವರ್ತಿಸುವ ಅವನನ್ನು ಮೆಚ್ಚುಗೆಯಿಂದ ನೋಡಿದಳು. ತಾನು ಮನದಲ್ಲಿ ಊಹಿಸಿದ ಶಂಕರ ಬೇರೆ, ಇಲ್ಲಿ ತನ್ನ ಮುಂದೆ ನಿಂತಿರುವವನು ಬೇರೆ. ಕಡಲಷ್ಟು ಪ್ರೇಮವನ್ನು ಎದೆಯಲ್ಲಡಗಿಸಿ ಹೊರನೋಟಕ್ಕೆ ಗಂಭೀರವಾಗಿದ್ದಾನೇ ಇವನು. ಇಬ್ಬರೂ ಜೊತೆಯಾಗಿ ಮನೆಗೆ ಬಂದುದನ್ನು ಕಂಡು ಅಮ್ಮ ಹರ್ಷಿಸಿದರು. ಅಕ್ಕನಿಗೆ ಮದುವೆಯ ಸಂಬಂಧದ ಬಗ್ಗೆ ಮಾತನಾಡಲು ಬಂದಿದ್ದ ಶಂಕರ. ಸರಿಯಾಗಿ ವಿಚಾರಿಸಿದಾಗ ಆ ಯುವಕ ಅದೇ ಊರಿನಲ್ಲಿ ಸ್ಟುಡಿಯೋ ನಡೆಸುತ್ತಿದ್ದ ಅಶೋಕ ಎಂದು ತಿಳಿಯಿತು. ಪರಿಚಿತ ಯುವಕ, ಯಾವುದೇ ವರದಕ್ಷಿಣೆ ವರೋಪಚಾರಗಳನ್ನು ಬಯಸದೆ ಮಗಳನ್ನು ಮದುವೆಯಾಗಲು ಬಯಸಿದ್ದಾನೆ ಎಂದು ತಿಳಿದಾಗ ಸಹಜವಾಗಿಯೇ ಅಮ್ಮನ ಸಂತಸ ಮೇರೆ ಮೀರಿತು. ಶುಭ ಸುದ್ದಿ ಹೊತ್ತು ತಂದ ಶಂಕರನಿಗೆ ಸಿಹಿ ಅಡಿಗೆ ಮಾಡಿ ಬಡಿಸಿದಳು. ಅವರ ಜೊತೆಗೆ ನಿಮ್ಮ ತಲೆಗೂ ನಾಲ್ಕು ಅಕ್ಷತೆ ಕಾಳು ಹಾಕಿದರೆ ನಮ್ಮ ಜವಾಬ್ದಾರಿ ಕಡಿಮೆಯಾಯಿತು ಅಮ್ಮ ಹಾಗೆಂದಾಗ ಶಂಕರ ನಸುನಕ್ಕರೆ ಕಲ್ಪನಾ ಗಂಭೀರವಾದಳು. ಮರುದಿನ ಎಂದಿನಂತೆ ಹೊರಟಾಗ ಶಂಕರ ಜೊತೆಯಾದ. ಈ ಬಾರಿ ಅವನು ಅವಳ ಬಳಿ ಮಾತನಾಡಲು ಸಂಕೋಚ ಪಡಲಿಲ್ಲ. ಅವಳಿಗೂ ಅವನ ಮಾತು ಮುದ ನೀಡಿತು. ಬಸ್ ಸೇರಿದಾಗ ಸಾಗರ್ ಸೀಟ್ ಕಾಯ್ದಿರಿಸಿದರೂ ಕಲ್ಪನಾ ಕುಳಿತುಕೊಳ್ಳಲಿಲ್ಲ. ಸಮೀಪದಲ್ಲಿ ನಿಂತ ಶಂಕರನಿಗೆ ಸಾಗರ್ನನ್ನು ಪರಿಚಯಿಸಬೇಕೆಂದು ತಿರುಗಿದಾಗ ಶಂಕರನೇ, ರವಿ ಇದೇನು ನೀನಿಲ್ಲಿ, ಮಮತಾ ಮಗು ಚೆನ್ನಾಗಿದ್ದಾರಾ ಎಂದು ಕೇಳುತ್ತಲೇ ಸಾಗರ್ನ ಬಳಿ ಕುಳಿತುಕೊಂಡ. ಕಲ್ಪನಾ ಬೆಚ್ಚಿದಳು. ಅಂದರೆ ಇವನು ಸಾಗರನಲ್ಲ, ರವಿ. ತನ್ನ ಬಳಿ ಸುಳ್ಳು ಹೇಳಿದ್ದಾನೆ. ನಿನ್ನೆ ತನ್ನ ಬಳಿ ಅವನ ಜೊತೆ ಹೋಗುವಾಗ ಒಡವೆ ಹಣ ತರಲು ಹೇಳಿದ್ದು ನೆನಪಾದಾಗ
ನಡುಗಿಬಿಟ್ಟಳು ಕಲ್ಪನಾ. ಶಂಕರನನ್ನು ಕಂಡ ಸಾಗರನ ಮುಖ ಇಂಗುತಿಂದ ಮಂಗನಂತಾಗಿತ್ತು. ನಿನ್ನ ಪ್ರಿಯತಮ ಇವನೇ ಅಲ್ಲವೇ? ಶಂಕರ್ ಕೇಳಿದಾಗ ಕಲ್ಪನಾ ಬಿಕ್ಕಿದಳು. ಯಾವ ಸ್ಟಾಪಿನಲ್ಲಿ ಬಸ್ಸು ನಿಂತಿದೆ ಎಂಬುದನ್ನೂ ಸಹ ನೋಡದೆ ತಕ್ಷಣವೇ ಬಸ್ ನಿಲ್ಲಿಸಿ

0: ದಲ್ಲಿ ಇಳಿದು ಬಿಟ್ಟಳು. ಕಲ್ಪನಾಳ ಕನಸಿನ ಲೋಕ ಕಣ್ಣೆದುರು ಕುಸಿದು ಬಿದ್ದಂತಾಗಿತ್ತು. ಸಾಗರ್ನನ್ನು ಮನಸಾರೆ ಪ್ರೀತಿಸಿದ ಕಲ್ಪನಾ ಇಂತಹ ಮೋಸದ ನಿರೀಕ್ಷೆಯಲ್ಲಿ ಇರಲಿಲ್ಲ. ಈ ಪ್ರಪಂಚದಲ್ಲಿ ಎಷ್ಟೊಂದು ಮೋಸಗಳಿವೆ. ಇಂದು ಶಂಕರ ಬಾರದಿರುತ್ತಿದ್ದರೆ ತನ್ನ ಭವಿಷ್ಯವೇನಾಗುತ್ತಿತ್ತು ಎಂಬುದನ್ನು ಊಹಿಸಲು ಭಯವಾಯಿತು ಅವಳಿಗೆ. ಶಂಕರ ಸಹ ಗಾಬರಿಯಿಂದ ಕೆಳಗಿಳಿದು ಬಂದ. ಅಳಬೇಡ ಕಲ್ಪನ, ಬಡತನದ ಬವಣೆಗಳು ಹಿಂಸಿಸುವಾಗ ನೀನು ಅವನನ್ನು ಶ್ರೀಮಂತನೆಂದು ಭಾವಿಸಿ ಮದುವೆಯಾಗ ಬಯಸಿದ್ದು ತಪ್ಪಲ್ಲ. ಪ್ರೀತಿಸುವಾಗ ಅವನು ಹೇಳಿದ್ದನ್ನೆಲ್ಲ ನಂಬಿದೆ ನೀನು. ಆದರೆ ಅವನು ನಿನಗೆ ಸೂಕ್ತ ವ್ಯಕ್ತಿಯಲ್ಲ. ನಿನಗಾಗಿ ಒಳ್ಳೆ ನೌಕರಿ ಇರುವ ವರನನ್ನು ನಾನೇ ಆಯ್ಕೆ ಮಾಡುವೆ. ಮುಖಮುಚ್ಚಿ ಅಳುತ್ತಿದ್ದ ಅವಳ ಕೈ ಹಿಡಿದು ಹೇಳಿದಾಗ ನನಗೆ ಯಾರು ಬೇಡ ಎನ್ನುತ್ತಾ ಕಲ್ಪನಾ ಮತ್ತಷ್ಟು ಅತ್ತಳು. ಎದೆಯಲ್ಲಿ ಹೆಪ್ಪುಗಟ್ಟಿದ ದುಃಖವನ್ನೆಲ್ಲ ಆ ಕಣ್ಣೀರಿನ ಮೂಲಕ ಹೊರಗೆ ಹಾಕಿದಳು. ಶಂಕರ ಮೌನವಾಗಿ ಅವಳ ಕೈ ಹಿಡಿದುಕೊಂಡೇ ನಿಂತಿದ್ದ. ಯಾಕೋ ಆ ಕ್ಷಣ ಶಂಕರನೇ ತನ್ನ ಆಪದ್ ಬಾಂಧವನೆನಿಸಿತು ಅವಳಿಗೆ. ಅತ್ತಿದ್ದು ಸಾಕು, ಯಾರಿಗಾಗಿ ಈ ಅಳು? ಮರೀಚಿಕೆಯ ಬೆನ್ನು ಹತ್ತುವ ಮುನ್ನ ಸ್ವಲ್ಪ ಹಿಂದೆ ಮುಂದೆ ಯೋಚಿಸಬೇಕು. ಅಳು ಯಾವುದಕ್ಕೂ ಪರಿಹಾರವಲ್ಲ. ನಿನಗೆ ಒಳ್ಳೆಯ ಭವಿಷ್ಯವಿದೆ. ಹಾಗಾಗಿಯೇ ಅವನ ಮೋಸದ ಜಾಲದಿಂದ ಬೇಗನೆ ಹೊರಬಂದೆ. ಎಲ್ಲಿ, ನನ್ನ ಮುಖ ನೋಡಿ ನಗು ಒಮ್ಮೆ. ಈ ಕಂಗಳು ಹೀಗೆ ತುಂಬಿಕೊಂಡಿರಬಾರದು. ಮೃದುವಾಗಿ ಹೇಳಿದವನ ಮಾತಿನ ಮೋಹಕತೆಗೆ ಸಿಲುಕಿ ಅವನ ಕಂಗಳನ್ನೇ ದಿಟ್ಟಿಸಿದ ಅವಳಿಗೆ ಅವನ ಹೊಳೆವ ಕಂಗಳಲ್ಲಿ ತನ್ನ ಭವಿಷ್ಯದ ಉಜ್ವಲತೆ ಬೆಳಗುವಂತೆ ಕಂಡಿತು. ನನ್ನ ತಪ್ಪುಗಳನ್ನು ಕ್ಷಮಿಸಿ ಒಪ್ಪುವಿರಾದರೆ ಈ ಎದೆಯಲ್ಲಿ ಒಂದಿಷ್ಟು ಜಾಗ ಸಾಕು ನನಗೆ ಎನ್ನುತ್ತಾ ಕಲ್ಪನಾ ಅವನ ಭುಜಕ್ಕೊರಗಿದಾಗ ಶಂಕರ ಒಮ್ಮೆ ಗಾಬರಿಗೊಂಡರೂ ನಿನ್ನ ಬದುಕಿಗೆ ಎಂದೆಂದೂ ಇಲ್ಲಿ ಸುಭದ್ರ ಸ್ಥಾನವಿದೆ ಎಂಬಂತೆ ಅವಳ ಭುಜ ಬಳಸಿದ.
1: ಇದುವರೆಗೆ ಮರೀಚಿಕೆ ಕಥೆ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಪ್ರಸನ್ನ ಚೆಕ್ಕೆಮನೆ. ಇದೀಗ ಕೇಳಿ ಬಿ.ಕೆ. ಸುಮಿತ್ರಾರವರು ತನ್ನ ಸಂಗಡಿಗರೊಂದಿಗೆ ಹಾಡಿರುವ ಒಂದು ಜನಪದ ಗೀತೆ.

0: ಇದು ಇಂದಿನ ವನಿತಾವಾಣಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದೀಗ ಎಸ್ ಶಂಕರ್ ಅವರ ಹಾಡುಗಾರಿಕೆ, ಪಕ್ಕವಾದ್ಯದ

ಅಲ್ಲಿ ವಯೋಲಿನ್ ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಮೈಸೂರು ಎಂಆರ್ ಸಾಯಿನಾಥ್, ಮೋರ್ಸಿಂಗ್ ಎಂ ಗುರುರಾಜ್. ಮೊದಲಿಗೆ ತ್ಯಾಗರಾಜರ ಕೃತಿ ಮೋಹನರಾಗ ಆದಿತಾಳ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಸ್ ಶಂಕರ್ ಅವರ ಹಾಡುಗಾರಿಕೆ ಪ್ರಸಾರವಾಯಿತು. ಪಕ್ಕವಾದ್ಯದಲ್ಲಿ ವಯೋಲಿನ್ ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಮೈಸೂರು ಎಂಆರ್ ಸಾಯಿನಾಥ್, ಮೋರ್ಸಿಂಗ್ ಎಂ ಗುರುರಾಜ್.

ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ರೈತರಿಗೆ ಕೃಷಿ, ತೋಟಗಾರಿಕೆ, ಪಶು ವೈದ್ಯಕೀಯ ಮತ್ತು ಬೆಳೆ ಮೇಲ್ವಿಚಾರಣೆ, ಬೆಳೆ ಸಮೀಕ್ಷೆ ಹಾಗೂ ಸಂಯೋಜಿತ ಡಿಜಿಟಲ್ ಸಲಹೆ ನೀಡುವ ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026 ಯೋಜನೆ ಅನುಷ್ಠಾನಕ್ಕೆ 35.99 ಕೋಟಿ ರೂಪಾಯಿ ವಿನಿಯೋಗಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವ ಸಂಪುಟ ಸಭೆ ನಿರ್ಣಯಗಳ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆ 2025-26 ಅಡಿ ಕಲಬುರಗಿ ಜಿಲ್ಲೆ ರಾಜ್ಯ ಹೆದ್ದಾರಿ 156 ಹಾಗೂ ಕೆಲ್ಲೂರ ಅಂಡೋಳ ಜಿಲ್ಲಾ ಮುಖ್ಯರಸ್ತೆ ಅಭಿವೃದ್ಧಿಗೆ 25 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಂಡಿದೆ. ಆಗಸ್ಟ್ 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವುದಾಗಿ ರಾಯಚೂರು ಹಾಗೂ ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರನಾಯಕ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದ ಗಂಭೀರ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದ ತಜ್ಞರ ತಂಡ ಕಳುಹಿಸುವಂತೆ ಮುಖ್ಯಮಂತ್ರಿಯವರು ಹಾಗೂ ಕಂದಾಯ ಖಾತೆ ಸಚಿವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. 16ನೇ ಹಣಕಾಸು ಆಯೋಗದಡಿ ಏಮ್ಸ್ ಸ್ಥಾಪನೆಗೆ ಅಗತ್ಯವಿರುವ ಅನುದಾನ ಬಿಡುಗಡೆಗೆ ಕಲಾಪದಲ್ಲಿ ಒತ್ತಾಯಿಸುವುದಾಗಿ ನುಡಿದರು. ರಾಜ್ಯದ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ಹೊರಗುಳಿಯದಂತೆ ಕಡ್ಡಾಯವಾಗಿ ಹೆಸರು ನೋಂದಾಯಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಅವರು ಬರ ನಿರ್ವಹಣೆ ಕುರಿತ ವಿಶೇಷ ಆನ್ಲೈನ್ ಸಭೆ ನಡೆಸಿದರು. ಕಲಬುರಗಿ ಹಾಗೂ ಬೆಳಗಾವಿ ಕಂದಾಯ ವಿಭಾಗದ ಪರಿಶೀಲನೆ ವೇಳೆ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಪ್ರತ್ಯೇಕ ವರದಿ ಸಲ್ಲಿಸಲು ನಿರ್ದೇಶಿಸಿದ್ದಾಗಿ ಅವರು ತಿಳಿಸಿದರು. ಜಲಜೀವನ್ ಮಿಷನ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಗುಣಮಟ್ಟ ಹಾಗೂ ಕಾಲಮಿತಿಯಲ್ಲಿ

ಜಿಲ್ಲೆಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾದ ಬಿ ಫೌಜಿಯಾ ತರನುಮ್ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸಿದ ಅವರು, ಶುದ್ದ ಕುಡಿಯುವ ನೀರು ಪೂರೈಕೆ, ನೈರ್ಮಲ್ಯ ಖಾತ್ರಿ ಹಾಗೂ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆ ಆದ್ಯತೆಯ ವಿಷಯ ಎಂದರು. ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಮಧ್ಯಾಹ್ನ ನಡೆಯಲಿದೆ. ಎಚ್ ಡಿ ರೇವಣ್ಣ ಅವರ ಹಾಸನ ಜಿಲ್ಲೆ ಹೊಳೆ ನರಸೀಪುರ ನಿವಾಸದಲ್ಲಿ ಇಂದು ಬೆಳಗ್ಗೆ 7:00 to 9:30 ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಕೇಂದ್ರ ಸಚಿವರು ಹಾಗೂ ಗಣ್ಯರ ಆಗಮನಕ್ಕೆ ಅನುಕೂಲವಾಗುವಂತೆ ಒಟ್ಟು 5 ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಹೊಳೆ ನರಸೀಪುರ ತಾಲೂಕು ಹಳೆಕೋಟೆಯ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮಧ್ಯಾಹ್ನ 2:00 to 4:15 ಮಧ್ಯೆ ಅಂತ್ಯಕ್ರಿಯೆ ನೆರವೇರಲಿದೆ. ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. 5 ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ 1,400 ಪೊಲೀಸರನ್ನು ನಿಯೋಜಿಸಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ಪರಿಷ್ಕರಣೆ ಚಿಂತನ ಮಂಥನದಲ್ಲಿ ಮತದಾರ ಸಹಾಯಕ ನೋಂದಣಾಧಿಕಾರಿ ಉಮೇಶ್ ಸವಣೂರು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 8,77,111 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. 5,527 ಮತದಾರರು ಆನ್ಲೈನ್ ಮೂಲಕ ತಮ್ಮ ಅರ್ಜಿ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. 82ನೇ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದ ಹಿನ್ನೆಲೆ ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೊಸದಿಲ್ಲಿಯಲ್ಲಿ ಜರುಗಿದ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದ್ದರು. ಬಿಡಬ್ಲ್ಯೂಎಫ್ ಜಪಾನ್ ಓಪನ್ ಮಹಿಳಾ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಭಾರತದ ಮೊದಲ ಆಟಗಾರ್ತಿ ಪಿವಿ ಸಿಂಧು ಅವರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಯಾದಗಿರಿ ನಗರದ ಗೃಹ ರಕ್ಷಕ ದಳ ಕಚೇರಿ ಆವರಣದಲ್ಲಿ ಆಯೋಜಿತ ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಅಭಿಯಾನಕ್ಕೆ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶ ಎಸ್ಟೆ ಮರುಳಸಿದ್ದಾರಾಧ್ಯ ಚಾಲನೆ ನೀಡಿದರು. ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಅವರು ಕರೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ.
1: ಆತ್ಮೀಯ ಗೆಳತಿಯರೇ, ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸ್ಮಿತಾ ರಾಘವೇಂದ್ರ ಭಟ್ ಇವರು ನಮ್ಮ ಜೊತೆಗಿದ್ದಾರೆ. ಸ್ಮಿತಾ ರಾಘವೇಂದ್ರ ಅವರು ಮೂಲತಃ ಯಲ್ಲಾಪುರದ ಕಲ್ಲೇಶ್ವರದವರು. ಸ್ಮಿತಾ ತೋಟದ ಕಾರ್ಯದಲ್ಲಿ ಕೆಲಸ ಮಾಡ್ತಾನೆ, ಸಾಹಿತ್ಯ ಕೃಷಿ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡರು. ಸಾಕಷ್ಟು ಕಥೆ, ಕವನಗಳು, ಲೇಖನಗಳು, ಪ್ರಬಂಧಗಳು, ಗಜಲ್ಗಳು ಇದನ್ನೆಲ್ಲ ಬರೆದಿದ್ದಾರೆ. ಜೊತೆಗೆ ಅವರ ಪ್ರೀತಿಯ ಕೆಲ ಅಂದ್ರೆ ತೋಟದಲ್ಲಿ ಕೆಲಸ ಮಾಡುದು, ಗದ್ದೆಯಲ್ಲಿ ಕೆಲಸ ಮಾಡುದು, ಅದರಲ್ಲೂ ವಿಶೇಷ ಅಂದ್ರೆ ಜೇನು ಕೃಷಿ ಅವರ

0: ಪ್ರೀತಿಯ ಹವ್ಯಾಸ. ಕೇಳುಗ್ರೆ ಹಂಗಂದ್ರೆ ಬರ್ರಿ, ನಮ್ಮ ಸ್ಮಿತಾ ರಘವೇಂದ್ರ ಅವರ ಈ ಹವ್ಯಾಸವನ್ನ ಕುರಿತಂತೆ ಅವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ ಸ್ಮಿತಾ ರಾಘವೇಂದ್ರ ಅವರು.
1: ನಮಸ್ತೆ
0: ಸ್ಮಿತಾ. ಯಲ್ಲಾಪುರ, ಕಲ್ಲೇಶ್ವರ ಅಂದ್ರೆ ಇದೊಂದು ವಿಶಿಷ್ಟವಾದಂತ ಊರುಗಳು, ನಮ್ಮ ಘಟ್ಟದ ಕೆಳಗಿನ ಪ್ರದೇಶಗಳು. ಇದರ ಒಂದು ಸೌಂದರ್ಯ, ಅಲ್ಲಿಯ ತೋಟ, ಗದ್ದೆ, ನೀರು, ಪರಿಸರ, ಇದು ನೋಡುವುದೇ ಒಂದು ಆನಂದ. ತಮ್ಮ ಊರಿನ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳ್ತೀರಿ?
1: ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ನಮ್ದು ತಾಯಿ ಮನೆ ಮಲವಳ್ಳಿ ಅಂತ ಹೇಳಿ, ಅಪ್ಪ ಅಮ್ಮ ತುಂಬಾ ಬಡ ಕುಟುಂಬದಿಂದ ಬಂದಂತವರು. ತುಂಬಾ ಅವರು ಶ್ರಮಜೀವಿಗಳು. ಬಹುಶಃ ಅವರ ಒಂದು ಬಳುವಳಿಯಾಗಿ ನನಗೂ ಕೂಡ ಕೃಷಿ ಒಲಿದು ಬಂತು ಅಂತ ಅನಿಸ್ತದೆ. ಇವತ್ತಿಗೂ ಕೂಡ ಅವರು ಕೃಷಿಯಲ್ಲಿ ಅವರ ಸಂಪೂರ್ಣ ಜೀವನವನ್ನ ತೊಡಗಿಕೊಂಡು ಭೂಮಿ ತಾಯಿಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಜೀವನದ ಒಂದು ರೀತಿ ನನ್ನ ಬದುಕಿನಲ್ಲೂ, ಅವರ ಗಟ್ಟಿತನ, ಅವರ ನಂಬಿಕೆ, ಅವರ ಪ್ರೀತಿ, ಅದೆಲ್ಲವೂ ನನ್ನ ಬದುಕಿನಲ್ಲಿ ಬಳುವಾಗಿ ಹರಿದು ಬಂದು ನಾನು ಇವತ್ತು ಆ ಒಂದು ಕೃಷಿ ಕ್ಷೇತ್ರಕ್ಕೆ ಆಸಕ್ತಿಯನ್ನ ಮೂಡಿಸ್ಲಿಕ್ಕೆ ಕಾರಣ ಆಯ್ತು.
2: ನಮ್ದು ಮೂಲತಃ ನಮ್ದು ಕೊಡಸಳ್ಳಿ ಅಂತ ಆಗಿತ್ತು. ಅದು ಕಾಳಿ ಪ್ರಾಜೆಕ್ಟ್ಲಿ ಮುಳುಗಡೆ ಆಗಿ ನಾವು ಇಲ್ಲಿ ಕಲ್ಲೇಶ್ವರಕ್ಕೆ ನಮ್ಗೆ ತೋಟ ಈ ತರ ಒಂದು ಡಿವೈಡ್ ಮಾಡಿ ಕೊಟ್ಟಿದ್ದು. ಆದ್ರೆ ಅಲ್ಲಿಂದ ಬಂದ ಮೇಲೆ ಬದುಕು ಇಲ್ಲಿ ಬಹಳ ಸುಂದರವಾಗಿ, ಎಲ್ಲರೂ ಕೂಡ ಬದುಕು ಬಹಳ ಸುಂದರವಾಗಿ ಕಟ್ಕೊಂಡಿದ್ದಾರೆ. ಇದು ಒಂಥರ ಸುತ್ತಲೂ ನೀರು, ಮಧ್ಯ ನಡುಗುಡ್ಡೆಯ ಪ್ರದೇಶದಂತಹ ಒಂದು ಊರು ಇದು ಕಲ್ಲೇಶ್ವರ. ಫ್ಲಡ್ ಬಂದ ಸಮಯದಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಾಗಿತ್ತು, ಆದ್ರೆ ಅದೊಂದು ಆ ಊರು ಇವತ್ತು ಒಂದು ಸುಂದರವಾದ ತಾಣವಾಗಿ ನಿಂತಿದೆ. ಈಗ ಯಾವುದೇ ರೀತಿಯಾದಂತಹ ಹೋಗಿ ಬಂದಿ ಮಾಡುವಂತಹ ಸಮಸ್ಯೆಗಳಿಲ್ಲ. ಶಾಲೆ ಕಾಲೇಜುಗಳು ಮನೆಯಿಂದನೇ ಹೋಗಬಹುದು. ಈ ರೀತಿಯಾದಂತಹ ಒಂದು ಸುಂದರವಾದಂತಹ ಊರಾಗಿ ಇವತ್ತು ಕಲ್ಲೇಶ್ವರ ನಿಂತುಕೊಂಡಿದೆ ಅಂತ ಹೇಳ್ಬಹುದು.
0: ಈಗ ಕಲ್ಲೇಶ್ವರದಲ್ಲಿ ಒಂದ್ ಕಾಲಕ್ಕೆ ಹೋಗ್ಬೇಕಾದಾಗ ನೀವು ಹೇಳಿದಂಗೆ ತುಂಬಾ ನೀರು ಇರ್ತಿತ್ತು, ಹೋಗುದು ಬರುದು ಕಷ್ಟ ಆಗಿತ್ತು. ಆ ಜೀವನವನ್ನು ಕೂಡ ತಾವು
1: ಕಳೆದಿದ್ದೇವೆ.
0: ಈಗ ಅಲ್ಲಿ ಬ್ರಿಡ್ಜ್ ಆಗಿದೆ, ಅಂದ್ರೆ ಸೌಕರ್ಯಗಳು ಈಗ ಎಲ್ಲ ಇದೆ. ಆವಾಗ ಸೌಕರ್ಯಗಳು ಇಲ್ಲದಾಗ ಒಂದು ತರ ಜೀವನ ಕಷ್ಟ ಅನಿಸ್ತಿತ್ತ?
1: ಖಂಡಿತವಾಗೂ ಕಷ್ಟ ಆಯ್ತು. ಯಾಕೆಂದ್ರೆ ದೋಣಿ ಮೇಲೆ ಹೋಗಿ ಬಂದು ಮಾಡಬೇಕಾಗಿತ್ತು. ಏನೇ ಇದ್ರೂ ಕೂಡ ನಾವು ದೋಣಿ ಮೇಲೆ ಹೋಗ್ಬೇಕು. ಯಾರನ್ನಾದ್ರೂ ಹುಷಾರು ತಪ್ಪದವ್ರನ್ನ ಕೊಂಡು ಹೋಗೋದಾದ್ರೂ ದೋಣಿ ಮೇಲೆ ಹೋಗ್ಬೇಕು, ದೋಣಿಯಿಂದನೇ ಇದ್ ಮಾಡ್ಬೇಕು. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇತ್ತು. ಬಸ್ ಇತ್ತು, ಆದ್ರೆ ಅದು ತುಂಬಾ ದೂರ, ಕಿಲೋಮೀಟರ್ ಗಟ್ಟಲೆ ದೂರದಿಂದ ಹೋಗುವಂತಹ ಒಂದು ವ್ಯವಸ್ಥೆ ಇತ್ತು. ವರ್ಷಕ್ಕೆ ಒಂದು ಟೈಮಲ್ಲಿ ಬಸ್ ಬರ್ತಾ ಇತ್ತು. ಆದ್ರೂ ಕೂಡ ಅಲ್ಲಿಯ ಒಂದು ವಾತಾವರಣ, ನಡುಗುಡ್ಡೆಯಲ್ಲಿ ಬದುಕಿನ ಒಂದು ವಾತಾವರಣ ಇದೆಯಲ್ಲ, ಅದು ಬಹಳ ಕಷ್ಟದ ದಿನಗಳನ್ನು ನೋಡ್ಕೊಂಡು ಬಂದಿದ್ದೇವೆ ನಾವು.
0: ಅಂದ್ರೆ ನಿಮ್ಮ ಮನೆಗೆ ಸಾಮಾನುಗಳು ಬೇಕಾಗುವಾಗಲಿ, ಈ ಕಿರಾಣಿ ಆಗ್ಲಿ, ತರಕಾರಿ ಆಗ್ಲಿ, ಅಂದ್ರೆ ಒಂದು ಸಲಕ್ಕೆ ತಗೊಂಡು ಹೋಗಿ, ಈಗ ಏನೋ ತೃಪ್ತಿ ಬೇಕು, ನಾನು ಬೇಗನೆ ಒಂದು ಶಾಪಿಗೆ ಹೋಗಿ ತಗೊಂಡ್ ಬರ್ತೀನಿ, ಆತರ ಅನ್ನಕ್ಕಾಗೋದೇ ಇಲ್ಲ
1: ಆಗಿತ್ತು. ಯಾಕಂದ್ರೆ ಮಳೆಗಾಲದ 4 ತಿಂಗಳಲ್ಲಿ ಪೂರ್ತಿ ನಾವು ಎಲ್ಲಾ ರೀತಿಯ ಸಾಮಾನುಗಳನ್ನ ಸ್ಟಾಕ್ ಮಾಡಿ ಇಟ್ಬೇಕಾಗಿತ್ತು ಅಂತಹ ಪರಿಸ್ಥಿತಿಗಳಿತ್ತು. ಮಳೆಗಾಲ ಅಂದ್ರೆ ತುಂಬಿ ಹರಿಯೋ, ಅವಾಗ ದೋಣಿ ಕೂಡ ಹಾಕ್ತಾ ಇರ್ಲಿಲ್ಲ. ಹಾಗಾಗಿ ನಾವು 4-5 ತಿಂಗಳುಗಳ ಕಾಲ ಎಲ್ಲೂ ಹೊರಗಡೆ ಹೋಗದೆ ಕುತ್ಕೊಂಡಿರುವಂತಹ ದಿನಗಳು ಇದೆ. ಪ್ರವಾಹದ ಸಮಯದಲ್ಲಿ, ತುಂಬಾ ದೊಡ್ಡ ಮಳೆಗಾಲದ ಸಮಯದಲ್ಲಿ, ನಂತರ ಅದು ಬ್ರಿಡ್ಜ್ ಆಯ್ತು, ಅವಾಗ ಒಂದು ಎಲ್ಲ ರೀತಿಯ ಸೌಕರ್ಯಗಳು ಬಂತು. ಈಗ ಎಲ್ಲ ರೀತಿಯಿಂದಲೂ ಒಂದು ಉತ್ತಮ ಹಳ್ಳಿಯಾಗಿ, ಅನುಕೂಲವಾಗಿ, ಉತ್ತಮ ಹಳ್ಳಿಯಾಗಿ ನಿಂತಿದೆ. ಯಾವುದೇ ರೀತಿಯ ತೊಂದರೆಗಳಿಲ್ಲ ಈಗ.
0: ಈಗ ಸ್ಮಿತ, 4-5 ತಿಂಗಳ ಕಾಲ ಎಲ್ಲ ಸಾಮಾನುಗಳನ್ನು ಒಟ್ಟುಗೂಡಿಸಿಕೊಂಡು ಹೊರಗೆ ಹೋಗದ ಇರುವಂತಹ ದಿನದಲ್ಲಿ ಹೇಗೆ ನೀವು ಪ್ರತಿನಿತ್ಯ ಈ ಅಡಿಗೆ ಕೆಲಸ, ತರಕಾರಿ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ?
1: ಹೆಚ್ಚಾಗಿ ನಾವು ಎಲ್ಲರೂ ಅಲ್ಲಿ ಹಾಗೆ ಎಲ್ಲರೂ ಅದ ತರಕಾರಿಗಳನ್ನ ಅವರೇ ಬೆಳ್ಕೊಳ್ತಾರೆ, ಅವರೇ ಸ್ವಂತ ಕೆಲಸಗಳನ್ನ ಮಾಡ್ತಾರೆ. ಮಳೆಗಾಲಕ್ಕಾಗುವಷ್ಟು ಅಕ್ಕಿ ಕಾಳು ಬೆಳೆಗಳನ್ನ ತಂದ್ಕೋತಾರೆ. ಇನ್ನು ಹೋಗಲೇಬೇಕಾದಂತ ಕೆಲವು ಎಲ್ಲಾದ್ರೂ ಮಳೆ ಕಡಿಮೆ ಇದ್ದ ಸಮಯದಲ್ಲಿ ಎಲ್ಲಾದ್ರೂ ಒಮ್ಮೆ ಹೋಗಿ ಅವಾಗ ತಂದುಕೊಳ್ಳುವಂತಹ ಇದು. ಆದ್ರೂ ಕೂಡ ಜಾಸ್ತಿ ಒಂದು 3-4 ತಿಂಗಳಿಗೆ ಆಗುವಷ್ಟನ್ನ ತಂದು ಸ್ಟಾಕ್ ಮಾಡ್ಕೊಳ್ತಿದ್ರು. ಹಾಗಂತ ಎಲ್ಲೂ ಉಪವಾಸ ಬೀಳೋದು ಆ ತರದ, ಯಾರಾದ್ರೂ ಮನೆಗೆ ಅತಿಥಿಗಳು ಬಂದ್ರೆ ನಾವು ಹಾಗೆ ಕಳಿಸಿದ್ದಂತಹ ದಾಖಲೆಗಳು ಯಾವಾಗೂ ಇಲ್ಲ. ನಮ್ಮ ಸಂಪ್ರದಾಯವೇ ಹಾಗೆ. ಹಾಗಾಗಿ ನಾವು ಎಲ್ಲ ಸಾಮಾನುಗಳನ್ನ ತಂದು ಸ್ಟಾಕ್ ಮಾಡ್ಕೊಳ್ತಾ ಇದ್ವಿ. ಅಂದ್ರೆ ತಯಾರಿ, ಈಗ ನಾವು ಒಂದು ಮಳೆಗಾಲದ ತಯಾರಿ ಅಂತ ಇದೆ ಅಲ್ಲ, ಆತರ ಮಳೆಗಾಲದ ತಯಾರಿ ಎಲ್ಲ ಮನೆಗಳಲ್ಲೂ ನಡೀತಾ ಇತ್ತು. ಅದು ಮಳೆಗಾಲದ ತಯಾರಿ ಅನ್ನೋ
0: ರೀತಿ,
1: ಅದೊಂಥರ ಜೀವನ. ಕರೆಂಟ್ ಇರ್ತಿರ್ಲಿಲ್ಲ, ಕತ್ಲೆಯಲ್ಲಿ ಮೇಣ್ಬತ್ತಿ ಹಚ್ಕೊಂಡು ದೀಪದಲ್ಲಿ ಕಳೆಯೋದು ರಾತ್ರಿ ಎಲ್ಲ, ಈ ತರದೆಲ್ಲ ಜೀವನಗಳು ಬಹಳ ನೋಡಿದ್ದೇವೆ. ಈಗ ಆ ತರದ್ದೆಲ್ಲ ಇಲ್ಲ. ಈಗೆಲ್ಲ ಸೋಲಾರ್ ಸಿಸ್ಟಮ್ ಇದೆ, ಇನ್ವರ್ಟರ್ ಹಾಕೊಂಡಿದ್ದಾರೆ, ಜನರೇಟರ್ ಇದೆ, ಎಲ್ಲ ರೀತಿಯ ಸೌಕರ್ಯಗಳು ಈಗಿದೆ. ಆದ್ರೆ ಅವತ್ತಿನ ದಿನ ಕಾಳಿಗಳು ಅದು ಒಂದು ರೀತಿಯ ಚಂದನೂ ಹೌದು, ಅನುಭವನೂ ಹೌದು, ಬದುಕಿನ ಪಾಠವೂ ಹೌದು.
0: ನಿಜ ನಿಜ ನಿಜ. ಈಗ ಸ್ಮಿತಾ, ತಾವು ಈ ಸಾಹಿತ್ಯಕ್ಕೆ ಬರಬೇಕು, ಏನೋ ಕಥೆ ಕವನ ಬರೀಬೇಕು ಅಂತ ಯಾಕನ್ನಿಸ್ತು?
1: ಅದು ಹೆಚ್ಚಾಗಿ ನನ್ನೊಳಗಿನ ತುಮುಲುಗಳು, ನಾನಿದಲ್ಲ ಇನ್ನೇನೋ ಆಗ್ಬೇಕು ಅನ್ನುವಂತಹ ಒಂದು ತುಡಿತ ಪ್ರತಿಯೊಬ್ಬನಿಗೂ ಇರ್ತದೆ. ಅಂದ್ರೆ ನಾವು ಯಾವುದೋ ಒಂದು ಉದ್ಯೋಗ ಆಗಲಿ ಅಥವಾ ನಮ್ಮ ಹವ್ಯಾಸಗಳಾಗಲಿ ಯಾವುದೇ ರೀತಿ

0: ವ್ಯಕ್ತಿಯ ವಿಚಾರಗಳಲ್ಲಿಯೂ ಕೂಡ ನಾವು ಇದಲ್ಲ, ನಾವು ಇದಕ್ಕಾಗಿ ಅಲ್ಲ, ಇನ್ನೇನೋ ಮಾಡಬೇಕು ಅನ್ನುವಂತಹ ತುಡಿ ಪ್ರತಿಯೊಂದು ಮನುಷ್ಯನಲ್ಲಿ ಇರುತ್ತದೆ. ಹಾಗೆ ನನಗೂ ನಾನು ಕೃಷಿ ಕೆಲಸಗಳನ್ನೆಲ್ಲ ಮಾಡ್ತೀನಿ, ಎಲ್ಲದೂ ಮಾಡ್ತೀನಿ, ಆತರ ಸಂಜೆ ಒಂದೇ ಮನೆಗೆ ಬಂದು ಕುತ್ಕೊಂಡಾಗ ನಾನು ಇನ್ನೇನೋ ಆಗ್ಬೇಕಿತ್ತು ಅನ್ನೋ ಒಂದು ತುಡಿತ. ಆವಾಗ ನನಗೆ ಒಂದಷ್ಟು ಓದಿನ ಹವ್ಯಾಸ ಇತ್ತು, ಓದ್ತಾ ಇರ್ತಿದ್ದೆ, ಎಲ್ಲ ಪುಸ್ತಕಗಳ ಸಿಕ್ಕಲ್ಲಿ ಓದೋದು, ಈ ರೀತಿಯ ಒಂದು ಹವ್ಯಾಸ ಇತ್ತು. ಆಮೇಲೆ ನಿಧಾನವಾಗಿ ಬರವಣಿಗೆಗೆ ಬಂದೆ. ಅಲ್ಲಿ ನನ್ನ ಭಾವನೆಗಳನ್ನ ಒಂದಿಷ್ಟು ಹೇಳಿಕೊಳ್ಳೋದು, ನನ್ನ ಭಾವನೆಗಳನ್ನ ನಾನು ಅಕ್ಷರ ರೂಪ ಕೊಡೋದು, ನನಗದೊಂದೇನೋ ಒಂಥರ ಖುಷಿ ಅನ್ನಿಸ್ತು. ಹಾ, ಏನೋ ಒಂದು ರಿಲೀಫ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಅದು ಕ್ಲಿಯರ್ ಆಗ್ತಾ ಇದೆ, ನನ್ನ ಭಾವಗಳು ಕ್ಲಿಯರ್ ಆಗ್ತಾ ಇದೆ. ಆಮೇಲೆ ಅದನ್ನೇ ಮುಂದುವರಿಸಿದೆ. ನಾನು ಆರಂಭದಲ್ಲಿ ಸುಮ್ಮನೆ ಒಂದು ಡೈರಿಯ ದಿನದ ಅಂತ್ಯಕ್ಕೆ ಒಂದಿಷ್ಟು ಡೈರಿಯ ಸಾಲುಗಳನ್ನ ಬರೆದು ಹಾಗೆ ಇಟ್ಕೋತಿದ್ದೆ. ಆಮೇಲೆ ಸಿಕ್ಕಿದ್ದು ಈಗೊಂದು 10 ವರ್ಷಗಳ ಹಿಂದೆ ಅನ್ಬಹುದು. ಈ ಒಂದು ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಅದೊಂದಷ್ಟು ಉಪಯೋಗ, ನಾವು ಹೇಗೆ ಸ್ವೀಕರಿಸ್ತೇವೆ ಹಾಗೆ ನಮಗೆ ಅದು, ಯಾಕೆಂದ್ರೆ ಎಲ್ಲ ವಿಷಯದಲ್ಲೂ ಒಳ್ಳೆ ಕೆಟ್ಟದ್ದು ಇದ್ದೇ ಇದೆ. ನಾವು ಅದನ್ನು ಹೇಗೆ ಸ್ವೀಕರಿಸ್ತೇವೆ, ಒಳ್ಳೆತನಗಳನ್ನು ಸ್ವೀಕರಿಸಿದ್ರೆ ಒಳ್ಳೆತನಗಳು ಬರ್ತವೆ, ಕೆಟ್ಟತನಗಳನ್ನು ಸ್ವೀಕರಿಸಿದ್ರೆ ಕೆಟ್ಟತನಗಳು ಬರ್ತವೆ. ಹಾಗೆ ನಾನು ಅದನ್ನು ನನ್ನ ಹಲವಾರು ಹವ್ಯಾಸಗಳಿಗೆ ಉಪಯೋಗಿಸ್ಕೊಂಡು, ಸಾಮಾಜಿಕ ಜಾಲತಾಣವನ್ನು ನಾನು ನನ್ನ ಬರವಣಿಗೆ ಹವ್ಯಾಸಕ್ಕೆ ಉಪಯೋಗಿಸ್ಕೊಂಡೆ. ಆವಾಗ ಅಲ್ಲಿ ಅಲ್ಲಿ ಒಂದಿಷ್ಟು ಗುರುತುಗಳು ನನಗೆ ಸಿಗ್ತಾ ಹೋದವು. ಅಂದ್ರೆ ನಾವು ಹಳ್ಳಿ ಮೂಲೆಯಲ್ಲಿ ಇರೋ ಕಾರಣ ನಾವು ಈಗ ಪೇಪರ್ ಏನೋ ಒಂದು ನಮ್ಗೆ ಅನಿಸತ್ತೆ ಕೊಡಬೇಕು ಅಂತ ಹೇಳಿ, ಆದ್ರೆ ಏನಾಗುತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು, ಎಲ್ಲಿ ಕಳಿಸೋದು, ಏನು ಗೊತ್ತಿರಲ್ಲ. ಆದ್ರೆ ಈ ಒಂದು ಈ ಸಾಮಾಜಿಕ ಫೇಸ್ಬುಕ್ನ ಮೂಲಕ ನನಗೆ ಹಲವಾರು ಆಡಿಟರ್ಗಳು ಈ ತರ ಪರಿಚಯಗಳಾಯ್ತು. ಆಯ್ತು, ನೀವು ಚೆನ್ನಾಗಿ ಬರಿತಾ ಇದ್ದೀರಿ, ನಮ್ಮ ಪೇಪರ್ಗೆ ಏನಾದ್ರು ಒಂದು ಬರೆದು ಕೊಡಿ, ಈ ತರದ ಒಂದು ಬೇಡಿಕೆಗಳು ಬಂದು ನಾನು ಬರಿತಾ ಹೋದೆ. ಆವಾಗ ಮತ್ತೆ ಇನ್ನಷ್ಟು ಹುಮ್ಮಸ್ಸು ಸಿಕ್ಕ ಹೋಯ್ತು, ಬರಿತಾ ಬರಿತಾ ಹೋದೆ. ಹಾಗೆ ನನ್ನ ಬರವಣಿಗೆಯ ಪಯಣ ಶುರುವಾಯ್ತು. ಆಮೇಲೆ ಗಜಲ್ಗಳ ಒಂದು ಪುಸ್ತಕ ನನ್ನ ಪುಸ್ತಕ ಪ್ರಾಧಿಕಾರದಿಂದ ಬಿಡುಗಡೆ ಕೂಡ ಆಯ್ತು. ಇನ್ನು ಸಾಕಷ್ಟು ಕತೆಗಳು, ಲೇಖನಗಳು ಎಲ್ಲಗಳ ಬರೆದಿದ್ದೇನೆ, ಆದ್ರೆ ಇನ್ನು ಪುಸ್ತಕ ಮಾಡುವಂತಹ ಮನಸ್ಥಿತಿಗೆ ಇನ್ನು ಹೋಗಿಲ್ಲ. ಅದು ಒಂದು ಆಯ್ಕೆ ಆಯ್ತು, ಪುಸ್ತಕ ಮಾಡಿದೆ.
1: ಯೋಚನೆಯಲ್ಲಿ ಇದ್ದೀನಿ,
0: ಗೊತ್ತಿಲ್ಲ
1: ಹೇಗೆ.
0: ಕತೆಗಳನ್ನ ನಾನು ಬರೀಲಿಕ್ಕೆ ಶುರು ಮಾಡಿದ್ದು ಇತ್ತೀಚೆಗೆ, ಒಂದು 4-5 ವರ್ಷಗಳ ಹಿಂದಿನಿಂದ. ಅಂದ್ರೆ ನಮ್ದೊಂದು ಕತೆ ಕೂಟ ಅನ್ನುವಂಥದ್ದು ಒಂದು ಗ್ರೂಪ್ ಇದೆ, ಅದರಲ್ಲಿ ಕತೆಗಳ ಹೇಗೆ ಬರಿಬೇಕು, ಯಾವ ರೀತಿ ನನಗೆ ಅದು ಆಗ ಇದಕ್ಕೂ ಸಿಕ್ಕಿದ್ದು ಕೂಡ ಈ ಸಾಮಾಜಿಕ ಜಾಲತಾಣದಿಂದಲೇ. ಅದರಲ್ಲಿ ಒಳ್ಳೊಳ್ಳೆಯ ಬರಹಗಾರರಿದ್ದಾರೆ, ಗೋಪಾಲಕೃಷ್ಣ ಕುಂಟಿನಿ, ಜೋಗಿ ನಿರ್ದೇಶನದಲ್ಲಿ ನಾವು ಪ್ರತಿಯೊಬ್ಬರಿಗೂ ಕತೆಗಳನ್ನ ಹೇಗೆ ಬರಿಬೇಕು, ಅದು ಯಾವ ರೀತಿಯಾಗಿ ನಾವು ಅದನ್ನ ಸ್ವೀಕರಿಸಬೇಕು, ಎಷ್ಟು ಶಬ್ದಗಳನ್ನು ಉಪಯೋಗಿಸಬೇಕು, ಎಷ್ಟು ವಾಚಾಳಿ ಇರಬೇಕು, ಎಷ್ಟು ಸಂಕುಚಿತತೆ ಇರಬೇಕು ಕತೆಗಳನ್ನ ಹೇಳುವಾಗ, ಈ ರೀತಿಯದೆಲ್ಲ ತಾಲೀಮು ಮಾಡ್ತಾರೆ. ಅಲ್ಲಿ ಕತೆಗಳನ್ನ ಅಲ್ಲಿ ಹಾಕಿದ ಮೇಲೆ ಇದು ಸರಿ ಇದೆಯಾ ಇಲ್ವಾ ಅಂತ ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹವಿಲ್ಲದೆ ಒಂದು ಮಕ್ಕಳನ್ನ ಹೇಗೆ ತಿದ್ದಬೇಕು ಆ ರೀತಿಯಲ್ಲಿ ತಿದ್ದು ಬಿಡ್ತಾರೆ. ಹಾಗಾಗಿ ನಮಗೆ ಕತೆಗಳನ್ನ ಬರೆಯುವುದು ಹೇಗೆ ಅನ್ನುವಂಥದ್ದೊಂದು ಅರ್ಥ ಆಗ್ತಾ ಹೋಯ್ತು. ಹಾಗಾಗಿ ನಾನು ಈಗ ಒಂದು 3-4 ವರ್ಷಗಳಿಂದ ನಾನು ಆ ಕಥಾಲೋಕಕ್ಕೆ ತೆರೆದುಕೊಂಡೆ. ಅದೊಂಥರ ಬಹಳ ಖುಷಿಯ ಸಂಗತಿ. ಆ ಕಥಾಲೋಕಕ್ಕೆ ತೆರೆದುಕೊಂಡ ಮೇಲೆ ನನ್ನದು ಬಹಳಷ್ಟು ಕತೆಗಳು ಪ್ರಕಟ ಆಯಿತು, ವಿಶೇಷ ಅಂಕಗಳಲ್ಲಿ ಪ್ರಕಟ ಆಯಿತು. ಮೊಗವೀರ ಕಥಾ ಸ್ಪರ್ಧೆಯಲ್ಲಿ ನನ್ನ ಕತೆ ಬಹುಮಾನ ಬಂದಿತ್ತು. ಅದೊಂದೊಂಥರ
1: ಎನ್ಕರೇಜ್ಮೆಂಟ್, ಒಂದು ಪ್ರೋತ್ಸಾಹ ಸಿಕ್ತು.
0: ಹೌದು, ಪ್ರೋತ್ಸಾಹ ಸಿಕ್ತು.
1: ಅಲ್ಲಿ ಒಟ್ಟು ಸುಮಾರು ಒಂದು 20-25 ಮೇಲೆ ಬರೆದಿದ್ದೀರಾ?
0: ಹೌದು, ಸುಮಾರು ಒಂದು 20 ಕತೆಗಳನ್ನಂತೂ ಬರೆದಿದ್ದೇನೆ.
1: ಈ ಕಥಾವಸ್ತು ಹೇಗೆ ಆಯ್ಕೆ ಮಾಡ್ಕೊಳ್ತೀರಿ? ಅಂದ್ರೆ ಒಂದು ಅನುಭವನೋ ಅಥವಾ ಕಲ್ಪನೆನೋ, ನೋಡಿದ ಘಟನೆನೋ, ಹೀಗೆ ಒಂದೇನೋ ಬೇಕಲ್ಲ ಅದು ಕಥೆಯನ್ನ, ಕಥೆಯ ಹಂದರ ಹೆಣಿಬೇಕು ಅಂತಂದಾಗ.
0: ಹೌದು, ಅಂದ್ರೆ ನಾವು ಇವತ್ತು ಎಲ್ಲೋ ಹೊರಗಡೆ ಹೋದಾಗ ಏನೋ ಒಂದು ನಮಗೆ ಒಂದು ಸಣ್ಣ ದೃಶ್ಯ ಕಾಣುತ್ತೆ, ಅಥವಾ ನಮ್ಮ ಜೀವನದಲ್ಲಿ ಏನೋ ಒಂದು ಅನುಭವ ಆಗತ್ತೆ. ಎಲ್ಲೋ ಒಂದು ಹೋಗ್ಬೇಕಾದ್ರೆ ಒಂದು ಅಳುತ್ತಾ ಇರುವ ಮಗು, ಬೇಡ್ತಾ ಇರುವ ಮಗು, ಏನೋ ಒಂದು ಕಾಣುತ್ತೆ ನಮ್ಮ ಮನಸ್ಸಿನಲ್ಲಿ ಒಂಥರ ಬೇಸರ, ಅಥವಾ ನಮ್ಮ ಪಕ್ಕದ ಮನೆಯಲ್ಲಿ ನಡೀತಾ ಇರುವಂತಹ ಏನೋ ಒಂದು ಗಲಾಟೆಗಳು, ಅಥವಾ ನಿತ್ಯ ಜೀವನದಲ್ಲಿ ಹೆಣ್ಮಕ್ಳು ಪಡುತ್ತಿರುವಂತಹ ಕಷ್ಟಗಳು. ಆದ್ರೆ ಹೇಳ್ಕೊಳ್ಳೋದಿಲ್ಲ ಎಷ್ಟೋ ಜನ. ಕೆಲವೊಮ್ಮೆ ಏನ್ ಮಾಡ್ತಾರೆ, ನಾನು ಬರೀತೇನೆ ಅಂತ ಬರಹಗಾರತಿ ಅಂತ ಅಂದುಕೊಂಡು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ ನನ್ನ ಕಷ್ಟ ಅರ್ಥ ಆಗ್ತದೆ ಅಂತ ಹೇಳ್ಕೊಂಡು ನನ್ನ ಹತ್ರ ಬಂದು ಹೇಳ್ಕೊಳ್ಳೋ ಜನಗಳು ಇದ್ದಾರೆ. ಹೀಗೆ ಇದೆ ನಮ್ಮ ಮನೇಲಿ, ನಮ್ಮ ಮನೆಯಲ್ಲಿ ಅತ್ತೆ ಹೀಗೆ, ಮನೆಯವರು ಹೀಗೆ, ಮಾವ ಹೀಗೆ, ಈ ತರದೆಲ್ಲ ಹೇಳ್ಕೊಳ್ತಾರೆ. ಅವಾಗೆಲ್ಲ ಅನ್ಸುತ್ತೆ ಪಾಪ ಅವರಿಗೆ ಒಂದು ಧ್ವನಿ ಇಲ್ಲ. ಅವಾಗ ಏನಾಗ್ತದೆ, ನನ್ನ ಕತೆಗಳ ಮುಖಾಂತರ ಅದಿ ಕೊಡೋಣ ಅನ್ನೋದು ಒಂದು ಬರ್ತದೆ ಮನಸ್ಸಿಗೆ. ಹಾಗಾಗಿ ನಾನು ಅದೇ ಅಂತಹ ಎಷ್ಟೋ ಕತೆಗಳನ್ನ ನಾನು ಅವರ ಧ್ವನಿಯಾಗಿ ಬರೆದಿದ್ದಿದೆ.
1: ಆ ತರದಲ್ಲಿ ಕಥೆಯನ್ನ ಆಯ್ಕೆ
0: ಮಾಡ್ಕೊಂಡು
1: ಈಗ ಸಾಕಷ್ಟು ನೀವು ಪ್ರಚಲಿತ ವಿಷಯಗಳ ಬಗ್ಗೆ ಪ್ರಬಂಧಗಳನ್ನು ಕೂಡ ಬರೆದಿದ್ದೀರಿ. ಇದು ಅಂದ್ರೆ ನೋಡ್ತಾ ಕೇಳ್ತಾ ಬರೆದಿರುವಂತ ಪ್ರಬಂಧಗಳ ಹೇಗೆ?
0: ಹೌದು, ಅಂದ್ರೆ ಇವತ್ತಿನಲ್ಲಿ ನಡೆತಿರುವಂತಹ ವಿಜ್ಞಾನಗಳನ್ನ ನಾನು ಆಯ್ಕೆ ಮಾಡ್ಕೊಳ್ತೇನೆ. ಕೆಲವೊಂದಿಷ್ಟು ಸಮಸ್ಯೆಗಳು ಇವತ್ತಿನ ಕಾಲಕ್ಕೆ ಇದೆ, ಮಕ್ಕಳನ್ನ ಬೆಳೆಸುವುದು, ಓದಿಸೋದು, ಮತ್ತೆ ಈ ಜನರೇಷನ್ ಗ್ಯಾಪ್ ಅಂತ ಹೇಳ್ತೀವಿ, ಆ ತರದ ಲೇಖನಗಳನ್ನು ಇತ್ತೀಚೆಗೆ ಬರೆದೆ ನಾನು. ಯಾಕೆಂದ್ರೆ ಒಂದು ನಾವು ಮನೆಯಲ್ಲಿ ಒಂದು 3 ತಲೆಮಾರು ಇದೆ ಅಂತಂದ್ರೆ 3 ತಲೆಮಾರಿಗೂ ಒಂದಿಷ್ಟು ಜನರೇಷನ್ ಗ್ಯಾಪ್. ಅದು ಎಲ್ಲದನ್ನು ಜನರೇಷನ್ ಗ್ಯಾಪ್ ಅಂತ ಹೇಳಿ ನಾವು ಹೊಂದಾಣಿಕೆಗಳೇ ಮರೆತು ಬಿಡ್ತೀವಿ. ಆ ರೀತಿಯಾದ ಆದಂತಹ ಕೆಲವೊಂದು ಸಾಮಾನ್ಯವಾಗಿ ಹೆಚ್ಚು

0: ಯೂನಿವರ್ಸಲ್ ಆದ ಸಮಸ್ಯೆಗಳು ಅಂತ ಇರುತ್ತೆ, ಆ ತರದನ್ನೆಲ್ಲ ಆಯ್ಕೆ ಮಾಡಿಕೊಂಡು ಪ್ರಬಂಧಗಳನ್ನ ಬರೀತೇನೆ. ನಾನು ಇತ್ತೀಚೆಗೆ ಒಂದು ಸಂಧಿ ಕಾಲದಲ್ಲಿ ಕೂತ ಈ ಜನರೇಷನ್ ಗ್ಯಾಪ್ ನ ಬಗ್ಗೆ ಬರದೆ ಅದು ಬಹಳ ಮೆಚ್ಚುಗೆ ವ್ಯಕ್ತ ಆಯ್ತು ಆ ಬರಹದಲ್ಲಿ.
1: ಅಂದ್ರೆ ಅದೊಂದು ಪ್ರಚಲಿತ ವಿಷಯ ಕೂಡ. ಹೌದು
0: ಹೌದು,
1: ಮತ್ತೆ ಎಲ್ಲರ ಮನೆಯಲ್ಲೂ ಇರುವಂತಹ
0: ಸಮಸ್ಯೆ.
1: ಈಗ ಸ್ಮಿತಾ ಅವರೇ, ಈ ಸಾಹಿತ್ಯದ ಜೊತೆ ಜೊತೆಗೆ ನಿಮಗೆ ಕೃಷಿಯಲ್ಲಿ ಕೂಡ ಅಪಾರ ಆಸಕ್ತಿ.
0: ಹೌದು,
1: ನಿಮ್ಮದೇ ಆದ ಗದ್ದೆ ತೋಟ ಇದರಲ್ಲಿ ಕೆಲಸ ಮಾಡೋದು, ಜೇನು ಕೃಷಿಯನ್ನ ಮಾಡೋದು, ಇದು ಒಂದ್ ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ಸುತ್ತೆ ಜೇನು ಕೃಷಿ.
0: ಆದ್ರೆ ನಮಗೆ ಅದು ಜೇನು ಕೃಷಿ ತಾಳ್ಮೆಯನ್ನ ಕಲಿಸುತ್ತೆ. ಯಾಕೆಂತಂದ್ರೆ ನಾವು ಎಲ್ಲ ಕೆಲಸಗಳನ್ನು ಮಾಡಿದ ಹಾಗೆ ಹೋಗಿ ಪರಪರಪ ಅಂತ ಏನು ಮಾಡುವ ಹಾಗಿಲ್ಲ. ತುಂಬಾ ತಾಳ್ಮೆ ಬೇಕು, ಕಾನ್ಸಂಟ್ರೇಷನ್ ಬೇಕು, ಅದನ್ನ ನಾವು ಗಮನಿಸಬೇಕು, ಕುತ್ಕೊಂಡು ನೋಡ್ಬೇಕು, ಆ ರೀತಿಯಾದಂತಹ ಒಂದು ಪೇಷನ್ಸ್ ಅನ್ನ ಬೇಡುವಂತಹ ಕೆಲಸ ಅದು. ನನಗೆ ಅದು ಯಾಕೋ ಸ್ವಲ್ಪ, ನಾವು ಮೊದ್ಲೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಈಗ ಜೇನುಗಳನ್ನ ಸಾಕ್ಬೇಕು ಅಂತಿತ್ತು ಅವಾಗ, ಈಗೊಂದು ಸುಮಾರು ಒಂದು 20 ವರ್ಷಗಳ ಹಿಂದೆ ಅದು. ನಾವು ನಮ್ಮನೆಯವರು ಹೋಗಿ ಎಲ್ಲೋ ಜೇನು ಕಟ್ಟಿದ್ದನ್ನ ಬೆಟ್ಟಕ್ಕೆ ಹೋಗಿ ಹಿಡ್ಕೊಂಡು ಬರ್ತಿದ್ವಿ, ಹಿಡ್ಕೊಂಡು ಬಂದು ಅದನ್ನ ಸಾಕೋದು ಒಂದು ಕಲ್ಪನೆ. ಆಮೇಲೆ ಅದರ ನಂತರ ಈ ತೋಟಗಾರಿಕಾ ಇಲಾಖೆಯ ಪ್ರೋತ್ಸಾಹಗಳೆಲ್ಲ ಬರ್ತಾ ಹೋದ್ವು, ಅದರ ನಂತರ ನಾನು ಜೇನುಗಳನ್ನ ಸಾಕೋಕೆ ಶುರು ಮಾಡಿದೆ. ಅದೊಂದು ಖುಷಿಯ ವಿಚಾರ. ಹಾ, ಈಗ ಯಾವ ಜೇನಿಗೆ ಏನಾಯ್ತು, ಅಥವಾ ಏನ ಯಾವ ಪೆಟ್ಟಿಗೆಯಲ್ಲಿ ಯಾವ ರಾಣಿ ಹುಳ ಆಗಿದೆ, ಅಥವಾ ಗೂಡು ಕಟ್ಟಿದ್ಯಾ, ಅಥವಾ ಅದಕ್ಕೆ ಇರುವೆಗೆ ಬಂದಿದ್ಯಾ, ಏನೇ ಅದನ್ನೆಲ್ಲ ನೋಡ್ಬೇಕು. ಅದನ್ನೆಲ್ಲ ಅದೊಂದಷ್ಟು ಸಮಯನ ನಮ್ಮ ಮನಸ್ಸಿನ ಒತ್ತಡಗಳನ್ನ ಕಡಿಮೆ ಮಾಡ್ತದೆ ಅದು. ಹಾಗಾಗಿ ನನಗೆ ಅದು ಜೊತೆಗೆ ಅದೊಂದು
1: ಇನ್ಕಮ್
0: ಕೂಡ. ಹೌದು, ಮತ್ತೆ ನಾವು ನಮ್ಮ ಇಷ್ಟರಿಗೆ ಅದನ್ನ ಪ್ರೀತಿಯಿಂದ ಕೊಡುವಂತದ್ದು ಒಂದು, ನಾವು ಬೆಳೆದಿದ್ರಲ್ಲಿ ಏನೋ ಹಂಚಿ ತಿನ್ನೋದು ಅಂತ ಹೇಳ್ತೀವಲ್ಲ, ಹಾಗೆ ಅದೊಂದು ಆಸಕ್ತಿದಾಯಕವಾಗಿ ನನಗೆ ಖುಷಿ ಕೊಡುವಂತ ವಿಚಾರ ಅದು.
1: ಎಷ್ಟು ಜೇನು ಪೆಟ್ಟಿಗೆಗಳನ್ನ ಇಟ್ಟಿದ್ದೀರಿ?
0: ಸುಮಾರು ಒಂದು 15 ಜೇನು ಪೆಟ್ಟಿಗೆವರೆಗೂ ಇತ್ತು. ಕೆಲವೊಂದು ಏನಾಗ್ತದೆ ಅಂದ್ರೆ, ಒಂದು ವರ್ಷ ಹಾರೋಗ್ತದೆ, ಒಂದು ವರ್ಷ ಮತ್ತೆ ಅದನ್ನ ಇದು ಮಾಡ್ಬೇಕು, ಮತ್ತೆ ರೀ ಅವರನ್ನ ಡಿವೈಡ್ ಮಾಡಿ ಮತ್ತೆ ತುಂಬಬೇಕು. ಹೀಗೆ ಕೆಲವು ಇರ್ತದೆ, ಕೆಲವು ಹೋಗ್ತದೆ, ಹೀಗೆ ಆಗ್ತಾ ಇರ್ತದೆ. ಸುಮಾರು ಆಲ್ಮೋಸ್ಟ್ ಒಂದು 10-12 ಪೆಟ್ಟಿಗೆವರೆಗಂತೂ ಸರಾಸರಿ ನಡ್ಕೊಂಡು ಹೋಗ್ತಾ ಇರ್ತದೆ.
1: ಒಂದು ಪೆಟ್ಟಿಗೆಯಿಂದ ಸುಮಾರು ಎಷ್ಟು ಜೇನುತುಪ್ಪ ಬರುತ್ತದೆ?
0: ಒಂದು ಪೆಟ್ಟಿಗೆಯಿಂದ ನಾವು ಸೀಸನ್ ಅಲ್ಲಿ, ಈಗ ಸುಮಾರು ಜನವರಿಯಿಂದ ಸೀಸನ್ ಶುರುವಾಗ್ತದೆ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್, ಅವಾಗ ಒಂದು ಸಲ ನಾವು ಒಂದು ಸೂಪರ್ ಅಂತ ಹಾಕ್ತೀವಿ ಅದಕ್ಕೆ. ಅದಾದ್ಮೇಲೆ ಮೇಲೆ ಅದು ಕೆಳಗಿನ ಮನೆಯನ್ನು ಮುಟ್ಟು ಹಾಗಿಲ್ಲ, ಮೇಲೆ 2 ಮನೆಗಳು ಇರ್ತವೆ. ಅದರಿಂದ ಒಂದು ಸಲಕ್ಕೆ 3 ಕೆಜಿ ಜೇನುತುಪ್ಪ ಸಿಗ್ತದೆ ಒಂದು ಸಲ ತೆಗೆದಾಗ. ಹೀಗೆ ಆ ತರದನ್ನ ನಾವು ಒಂದು ಸೀಸನ್ ಅಲ್ಲಿ ಸುಮಾರು 5-6 ಟೈಮ್ ತೆಗಿಬಹುದು. ಒಂದು ಪೆಟ್ಟಿಗೆಯಲ್ಲಿ 5-6 ಸೀಸನ್ ಅಲ್ಲಿ 5-6 ಸಲ ಜೇನುತುಪ್ಪವನ್ನು ತೆಗಿಬಹುದು. ಒಂದು ಪೆಟ್ಟಿಗೆಯಲ್ಲಿ ಒಂದು ಸಲ ತೆಗೆದಾಗ 3 ಕೆಜಿ ಜೇನುತುಪ್ಪ ಸಿಗ್ತದೆ. ಒಳ್ಳೆಯ ಆದಾಯ ಕೂಡ. ಹೌದು
1: ಅಲ್ಲ ಸ್ಮಿತಾ, ಅಂದ್ರೆ ಈಗ ನಿಮಗೆ ಹೀಗೆ ತೆಗೆಯುವುದು ಪ್ಯೂರ್ ಜೇನುತುಪ್ಪ ಸಿಗ್ತದೆ.
0: ಹೌದು,
1: ಈಗ ನಾವು ಎಷ್ಟೋ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ಳುವಾಗ ಅದರಲ್ಲಿ ಮತ್ತೆ ಕಲಬೆರಕೆ ಆಗ್ಬಿಟ್ಟಿರ್ತದೆ, ಹಂಗಾಗಿ ನಮಗೆ ಪ್ಯೂರ್ ಇದೆಯೋ ಇಲ್ವೋ ಗೊತ್ತಿರುವುದಿಲ್ಲ. ಆದ್ರೆ ನೀವು ಈ ತರ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಗುಣಮಟ್ಟದ ಪ್ಯೂರ್ ಜೇನುತುಪ್ಪ ಸಿಗ್ತದೆ.
0: ಅದಾದ್ರೆ ಈ ಮಾರ್ಕೆಟ್ ಅಲ್ಲಿ ಕೆಲವು ಜನರ ಮನಸ್ಥಿತಿಗಳು ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಡೈರೆಕ್ಟ್ ಆಗಿ ಕೆಲವೊಬ್ಬರಿಗೆ ಕೊಡ್ತೀವಿ ಅಂದ್ರೆ ಅವರು ಆನ್ಲೈನ್ ಮುಖಾಂತರ ನಮ್ಮ ಹತ್ರ ಖರೀದಿ ಮಾಡ್ತಾರೆ. ಆದ್ರೆ ಅವರಿಗೆ ಕೆಮಿಕಲ್ ಯುಕ್ತವಾದಂತಹ ಕಲಬೆರಕೆ ಜೇನುತುಪ್ಪವನ್ನ ತಿಂದು ನಮ್ಮ ಈ ಒರಿಜಿನಲ್ ಜೇನುತುಪ್ಪವನ್ನ ಇದು ಚೆನ್ನಾಗಿಲ್ಲ, ಇದು ಆತರ ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರಿಗೆ ಒರಿಜಿನಲ್ ಯಾವ್ದು ಮತ್ತೆ ಡೂಪ್ಲಿಕೇಟ್ ಯಾವ್ದು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಇದು ಒರಿಜಿನಲ್ ಜೇನುತುಪ್ಪ ಏನಾಗುತ್ತೆ ಅಂತಂದ್ರೆ, ನಾವು ಅದರ ಟೇಸ್ಟ್ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ರುಚಿ ವಿಭಿನ್ನವಾಗಿರುತ್ತೆ, ಬಣ್ಣ ವಿಭಿನ್ನವಾಗಿರುತ್ತೆ, ಅದರ ಥಿಕ್ನೆಸ್ ಕೂಡ ವಿಭಿನ್ನವಾಗಿರುತ್ತೆ. ಯಾಕೆಂದ್ರೆ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ಅದು ಹೂವು ತರುವ, ಮಕರಂದ ತರುವ ಬೇರೆ ಬೇರೆ ಹೂವುಗಳಿಂದ ತರ್ತವೆ. ಹಾಗಾಗಿ ಬೇರೆ ಬೇರೆ ಸೀಸನ್ ಅಲ್ಲಿ ಬೇರೆ ಬೇರೆ ರೀತಿಯ ತುಪ್ಪಗಳನ್ನೇ ಮಾಡ್ತವೆ. ಆದ್ರೆ ಒಂದೇ ರೀತಿಯಾದ ತುಪ್ಪಗಳು ಯಾವತ್ತೂ ಸಿಗೋದಿಲ್ಲ. ಆದ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಅದನ್ನ ಒಂದಿಷ್ಟು ಏನೋ ಸಕ್ಕರೆ ಪಾಕವೋ ಏನೋ ಒಂದಿಷ್ಟು ಹಾಕಿ ಎಲ್ಲ ಒಂದು ಮಿಕ್ಸ್ ಮಾಡಿ ಒಟ್ಟೆಗೆ ಮಾಡಿ ಕಲಿಕೆಯ ಜೇನುತುಪ್ಪಗಳೇ ಆಲ್ಮೋಸ್ಟ್ ಸಿಗೋದು. ಹಾಗಾಗಿ ಅದು ಯಾವತ್ತಿಟ್ಟರು ಕೆಡೋದು ಇಲ್ಲ. ಇದು ಸ್ವಲ್ಪ ರೀತಿಯಾದಂತಹ ಒಂದು ಟೇಸ್ಟ್ ಚಿಕ್ಕದಾಗಿ ಚೇಂಜ್ ಆಗತ್ತೆ, ಆದ್ರೆ ಅದು ಆರೋಗ್ಯಕ್ಕೆ ಹಾನಿಯಲ್ಲ. ಆದ್ರೆ ಜೇನುತುಪ್ಪವನ್ನು ವರ್ಷಗಳ ಕಾಲ ಇಡಬಹುದು, ಅಮೃತಕ್ಕೆ ಸಮಾನ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದು ಹಾಳಾಗೋದಿಲ್ಲ. ಕಲಬೆರಕೆ ಜೇನುತುಪ್ಪ ಏನಿರ್ತದಲ್ಲ, ಅದು ಹೇಗಿರ್ತೀನಿ ನೀವು, ಅದು ನೀವು 10 ವರ್ಷ ಇಟ್ಟರು ಹಾಗೆ ಇರ್ತದೆ, ಏನು ಆಗುದಿಲ್ಲ. ಯಾಕೆಂತಂದ್ರೆ ಅದು
1: ಕೆಮಿಕಲ್ಸ್ ಹಾಕಿ.
0: ಹೌದು ಹೌದು ಹೌದು,
1: ಹಂಗಾಗಿ ಅದು ಹಾಳಾಗಲ್ಲ ಅಂತ.
0: ಹೌದು ಹೌದು.
1: ಇದಲ್ಲಿ ತೋಟ ಕೂಡ ಇದೆ ತಮ್ಮದು ಅಂದ್ರೆ, ತೋಟದಲ್ಲಿ ಏನೇನು ಹಾಕಿದಿರಿ?
0: ತೋಟದಲ್ಲಿ ನಮ್ದು ಕಾಳುಮೆಣಸ್ ಇದೆ, ಬಾಳೆ ಇದೆ, ಯಾಲಕ್ ಇದೆ, ವೆನಿಲಾ ಇತ್ತು, ಈಗ ಕೆಲವೊಂದಿಷ್ಟು ರೋಗ ಬಂದು ಕೆಲವೊಂದು ನಾಶ ಆಗಿದೆ, ಈಗಲೂ ಇದೆ. ಆ ತರದೆಲ್ಲ ಬೆಳೆ, ಜಾಯಿಕಾಯಿ, ಈ ತರದೆಲ್ಲ ಸರ್ವ ಬೆಳೆಗಳನ್ನ ಬೆಳಿತೇವೆ ನಾವು. ಎಲ್ಲ
1: ನಿಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನು
0: ಮಾಡ್ಕೊಳ್ತೇವೆ. ಅರಿಶಿನ ಹಾಕಿದ್ದೇವೆ ಒಂದು ಸ್ವಲ್ಪ, ಇದರಲ್ಲಿ ಅರಿಶಿನ ಹಾಕಿದ್ದೇವೆ. ಈ ತರದೊಂದು ಅಂದ್ರೆ ಎಲ್ಲ ನಮ್ದು ಇರೋದು ಸಣ್ಣ ತೋಟ ಅಂದ್ರೆ, ನಾವು ಅಲ್ಲಿಯಿಂದ ಮುಳುಗಡೆ ಆಗಿ ಬಂದು ಇಲ್ಲಿ ಕೊಟ್ಟಿದ್ದಾರಲ್ಲ, ಹಾಗಾಗಿ ನಮ್ಗೆ ಏನಾಗುತ್ತೆ, ಒಂದು ಸಣ್ಣ ಜಾಗದಲ್ಲಿ ನಾವು ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳ್ಕೊಳ್ಬೇಕು. ಹಾಗಾಗಿ ನಾವು ನಮಗೆ ಬೇಕಾಗುವಂತಹ ಎಲ್ಲಾ ರೀತಿಯ ಬೆಳೆಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳ್ಕೊಳ್ತೇವೆ. ನಾವು ಉಪಯೋಗಿಸಿ ನಮ್ಮ ಬಂಧು ಬಾಂಧವ ಕೊಟ್ಟು ಹೆಚ್ಚಿದೆ ಅದನ್ನ ನಾವು ಮಾರಾಟ ಮಾಡ್ತೇವೆ.

0: ಈ ಒಂದು ನಿಮ್ಮ ಜೀವನ ಅಂದ್ರೆ ಹೆಚ್ಚಾಗಿ ನಾನು ಕಂಡುಕೊಂಡ ಹಾಗೆ ಕೂಡು ಕುಟುಂಬ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ನಿಮ್ಮಡೆಗೆ.
1: ಹೌದು ಹೌದು.
0: ತಮಗೆ ತಮ್ಮ ಕುಟುಂಬ ಹೇಗೆ?
1: ಹೌದು, ನಮ್ದು ಕೂಡು ಕುಟುಂಬ ಅತ್ತೆ ಮಾವ, ಮಾವ ಸದ್ಯ ಎಕ್ಸ್ಪೈರ್ ಆದ್ರು ಈಗ ಅತ್ತೆ ಇದ್ದಾರೆ, ನಾವು ಗಂಡ, ಈ ರೀತಿಯಲ್ಲಿ ನಾವು
0: ಒಟ್ಟಿಗೆ
1: ಒಟ್ಟಿಗೆ ಜೀವನ ಮಾಡ್ತಾ ಇದ್ದೀವಿ.
0: ಮತ್ತೆ ನಿಮ್ಮ ಅಡಿಗೆ ಇದು ಕೂಡ ಒಂದು ವಿಶಿಷ್ಟ.
1: ಹೌದು, ನಮ್ಮ ಹವ್ಯಕರ ಅಡಿಗೆಗಳೇ ವಿಶಿಷ್ಟ.
0: ಆ ಅಡಿಗೆಗೆ ಒಂದ್ ಸ್ವಲ್ಪ ಅಂದ್ರೆ ಇದು ನಾನು ಹೇಳುದು ಒಂದು ಸೀಸನ್ ವೈಸ್. ಈಗ ಮಳೆಗಾಲ ಶುರುವಾಯ್ತು, ವಿವಿಧ ರೀತಿಯ ತಂಬುಳಿಗಳು, ಔಷಧಯುಕ್ತ ಅಂದ್ರೆ ಮನೆ ಮದ್ದಾಗಿನೂ ಆಯ್ತು, ಬಾ ರುಚಿಗೂ ಆಯ್ತು, ಸುಲಭದಲ್ಲಿ ಮಾಡುವಂತವು ಒಂದೆರಡು ಯಾವ್ದಾದ್ರು ರೆಸಿಪಿ ಹೇಳ್ಬಹುದಾ?
1: ಹೌದು, ಈಗ ಮಳೆಗಾಲ ಶುರು ಆಗ್ತಾ ಇದ್ದಂಗೆ ನಾವೇನ್ ಮಾಡ್ತೇವೆ, ಕೆಸು ಅಂತ ಬರ್ತದೆ ಕೆಸುವಿನ ಎಲೆ, ಅದರದ್ದೊಂದು ರೀತಿಯ ರೆಸಿಪಿ ಮಾಡ್ತೇವೆ. ಆಮೇಲೆ ಈಗ ತಗಟೆ ಸೊಪ್ಪು ಅಂತ ಬರ್ತದೆ, ತಗಟೆ ಸೊಪ್ಪು ಅಂದ್ರೆ ಅದು ಬಹಳ ಅದು ಔಷಧೀಯ ಗುಣ ಇರೋದು, ವರ್ಷಕ್ಕೆ ಒಮ್ಮೆ ಆದ್ರೂ ತಿನ್ಲೇಬೇಕು, ನಮ್ಮ ಮೈಯಲ್ಲಿರುವ ವಿಷಕಾರಿಗಳನ್ನ ಅದು ಹೊರಗೆ ಹಾಕ್ತದೆ ಅಂತ ತಗಟೆ ಸೊಪ್ಪು ಅಂತ ಬರ್ತದೆ. ಆಮೇಲೆ ಚೌತಿ ಕುಂಡಿಗೆ ಸೊಪ್ಪು ಅಂತ ಬರ್ತದೆ. ಆ ರೀತಿಯ ಸೊಪ್ಪುಗಳಿಂದ ನಾವು ಪಲ್ಯ ಮಾಡ್ತೇವೆ ಈ ಮಳೆಗಾಲದಲ್ಲಿ. ಅದಕ್ಕೆ ಹಲಸಿನ ಬೇಳೆಗಳನ್ನ ಹಾಕೋದು, ಅದೊಂದು ಆರೋಗ್ಯಕ್ಕೆ ಉತ್ತಮ. ಈ ಮಳೆಗಾಲದಲ್ಲಿ ಮಾಡುವಂತದ್ದು ಸ್ವಲ್ಪ ಖಾರ, ಉಪ್ಪು, ಮೆಣಸು ಈ ರೀತಿ ಜಾಸ್ತಿ ಬೇಕಾಗ್ತದೆ ಈ ಮಳೆಗಾಲದಲ್ಲಿ. ಹಾಗಾಗಿ ಆ ರೀತಿಯ ಅಡುಗೆಗಳನ್ನು ನಾವು ಹೆಚ್ಚಾಗಿ ಮಾಡ್ತೇವೆ. ಈಗ ಸೆಕೆಗಾಲ ಬಂತು ಅಂತ ತಂಬುಳಿಗಳು, ಒಂದೆಲಗ ತಂಬುಳಿ ಮಾಡೋದು, ಇನ್ನು ವಿಟಮಿನ್ ಸೊಪ್ಪುಗಳು, ಮತ್ತೆ ಪತ್ರೆ ಕೊಡಿ, ಈ ತರದ್ದು ಬಹಳ ಬಹಳ ಅಂದ್ರೆ ಬಹಳ ಹಸಿರು ಸೊಪ್ಪುಗಳ ತಂಬುಳಿಗಳೆಲ್ಲ ಮಾಡ್ತೇವೆ. ನಾನು ಹೇಳಿದ್ನ ಅರಿಶಿನ ಮತ್ತೆ ಅರಿಶಿನ ಗೊಜ್ಜು ಅಂತ ಮಾಡ್ತೀವಿ. ಅರಿಶಿನ ಗೊಜ್ಜು ಅಂದ್ರೆ ಅದು ಈಗ ಮಳೆಗಾಲಕ್ಕೆ ನಮಗೆ ಕೆಮ್ಮು ನೆಗಡಿ ಎಲ್ಲ ಆಗದಂತೆ ತಡೆಯುವಂಥದ್ದು. ಆಮೇಲೆ ಒಂದು ಕನ್ನೆ ಕುಡಿ ಅಂತ ಬರ್ತದೆ, ಅದರದ್ದು ಕಾಳುಮೆಣಸು ಇಂಥದ್ದೆಲ್ಲ ಹಾಕಿ ಗೊಜ್ಜು ಅಂತ ಮಾಡ್ತೀವಿ. ಅದೆಲ್ಲ ಈ ಮಳೆಗಾಲದ ಒಂದು ಆಹಾರಗಳು ನಮ್ಮ ಸಮತೋಲನದಲ್ಲಿ ಇಡ್ಲಿಕ್ಕೆ, ಥಂಡಿಗೆ ಆಗದಂತೆ, ಜ್ವರ ಬರದಂತೆ, ಫೀವರ್ ಆಗದಂತೆ, ಈ ರೀತಿಯಾದ ಒಂದಿಷ್ಟು
0: ಅಂದ್ರೆ ಮನೆಯ ಕಂಪೌಂಡ್ ನಲ್ಲಿ ಇರುವಂತ ಈ ಎಲೆಗಳನ್ನ ಬಳ್ಳಿಗಳನ್ನ ಬಳಸಿಕೊಂಡು, ಅದಕ್ಕೊಂದು ಕಾಮನ್ ಆಗಿ ತೆಂಗಿನಕಾಯಿ, ಕಾಳುಮೆಣಸು ಅಥವಾ ಹಸಿಮೆಣಸು ಸುಲಭವಾಗಿ ನೀವು ಮಾಡಿಬಿಡ್ತೀರಿ. ಅದು ಒಂದು ಅನ್ನಕ್ಕೆ ಒಂದು ವ್ಯಂಜನನು ಆಗ್ಬಿಡುತ್ತೆ,
1: ಆರೋಗ್ಯಕ್ಕೂ ಒಳ್ಳೇದು.
0: ಹೌದು, ಎಷ್ಟೋ ಸಂದರ್ಭದಲ್ಲಿ ನಾವಂತೀವಿ ಈ ಬೇಳೆಕಾಳು ಇದನ್ನ ಬೇಳೆಕಾರು ಅದು ಇದು ಮಾಡಿ ಬೇಜಾರಾಗಿದೆ ಅನ್ನುವಾಗ ಇದು ಒಂದು ಸೈಡ್ ಡಿಶ್ ಆಗಿ ಚೆನ್ನಾಗಿರ್ತದೆ ಅಂತ. ಸ್ಮಿತ ಅವ್ರೆ, ಈಗ ಮುಂದಿನ ಯೋಜನೆಗಳನ್ನ ಏನ್ ಹಾಕೊಂಡಿದ್ದೀರಿ? ಅಂದ್ರೆ ಈಗ ಇಷ್ಟೆಲ್ಲ ಕಥೆ ಬರೀತೀರಿ, ಪ್ರಬಂಧ ಬರೀತೀರಿ, ಕವನ ಬರೀತೀರಿ, ಈಗ ಸಾಕಷ್ಟು ಬರೆದಿಟ್ಟಿದ್ದೀರಿ, ಪುಸ್ತಕಗಳನ್ನ ತರು ಯೋಚನೆ
1: ಇದೆ? ಪುಸ್ತಕಗಳನ್ನು ಈಗ ನಾನು ಲೇಖನಗಳಂದು ನಾನು ವಿಜಯ ಕರ್ನಾಟಕದಲ್ಲಿ ನಾನು ಖಾಯಂ ಆಗಿ ಲೇಖನಗಳನ್ನ ಬರಿತೇನೆ. ಈ ತರದ ಆಯಾಯ ಸಂದರ್ಭಕ್ಕೆ ತಕ್ಕಂತ ವಿದ್ಯಾರಶ್ಮಿ ಅಂತ ಒಬ್ರು ಇದ್ದಾರೆ, ಅವರು ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಒಂದಿಷ್ಟು ಲೇಖನಗಳನ್ನ ಬರೆಸ್ತಾರೆ. ಹಾಗೆ ಎಲ್ಲ ಪತ್ರಿಕೆಗಳಲ್ಲೂ ಆಲ್ಮೋಸ್ಟ್ ನಾನು ಕಥೆ, ಕವಿತೆ, ಪ್ರಬಂಧ, ಲೇಖನ ಎಲ್ಲಗಳನ್ನು ಬರೆದಿದ್ದೇನೆ. ಅದೆಲ್ಲವೂ ಸ್ಟೋರ್ ಆಗಿದೆ. ಕೆಲವೊಮ್ಮೆ ಅನ್ಸುತ್ತೆ ಇದನ್ನೆಲ್ಲ ಬುಕ್ ಮಾಡ್ಬೇಕಾ, ಮಾಡಿ ಏನ್ ಮಾಡೋದು, ಈ ತರನು ಕೆಲವೊಮ್ಮೆ ಕಾಡತ್ತೆ. ಯಾರು ಓದ್ತಾರೆ ಆ ಟೈಮಿಗೆ? ಆಯ್ತು, ಮುಗೀತು, ಮತ್ತೆ ಇದನ್ನೆಲ್ಲ ಬುಕ್ ಎಲ್ಲ ಇಟ್ಕೊಂಡು ಓದುವಂತದ್ದು ಪೇಷನ್ಸ್ ಇವತ್ತಿನ ಕಾಲಕ್ಕೆ ಎಲ್ಲಿದೆ? ಬೇಡ ಅಂತ ಕೆಲವೊಮ್ಮೆ ಅನ್ಸುತ್ತೆ. ಕೆಲವೊಮ್ಮೆ ಹಾ ಇರ್ಲಿ, ನಮ್ದು ಒಂದು ನಾವು ಇಷ್ಟು ಬರೆದಿದ್ದೇವೆ ಅನ್ನೋದು ಒಂದು ರೆಕಾರ್ಡ್ಸ್ ಇರುತ್ತೆ, ನಾವು ಒಂದು ಬುಕ್ ಮಾಡೋಣ ಅಂತ ಅನ್ಸುತ್ತೆ. ಕಥೆಗಳನ್ನು ಮಾಡಿದ್ರು ಬುಕ್ ಇದೆ, ಪ್ರಬಂಧಗಳು ಇದೆ, ಕವಿತೆಗಳದ್ದು ಇದೆ, ಅದನ್ನೆಲ್ಲ ಬುಕ್ ಮಾಡಿದ್ರೆ ಸಾಕಾಗುವಷ್ಟು ಮಿಕ್ಕೋಷ್ಟು ನನ್ನ ಹತ್ರ ಸಲಕರಣೆಗಳಿದೆ. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಬೇಕಾಯ್ದು ಅಂತ ಅಂದ್ಕೊಂಡು ಇಲ್ಲಿವರೆಗೆ
0: ಹಿಂದೆ ಪುಟ್ಟ ಪುಟ್ಟಗಳನ್ನ ಬರೆದಿಡೋಕ್ಕಿಂತ ಅದೊಂದು ಪುಸ್ತಕ ಸಂಗ್ರಹಕ್ಕೆ ಯೋಗ್ಯ ಆಗಿರುತ್ತದೆ.
1: ಆದ್ರೆ ಈಗ ಮುಂದಿನ ವಿಷಯದಲ್ಲಿ ಆ ತರ ಒಂದು ಮನಸ್ಥಿತಿ ಇದೆ, ಮಾಡಬೇಕು ಬುಕ್, ಇಲ್ಲ ನಾನು ಇದನ್ನೆಲ್ಲ ಸಂಗ್ರಹ ಮಾಡಿರ್ಬೇಕು. ಯಾರೋ ಒಂದು ಇದರಲ್ಲಿ ಓದ್ಕೊಳ್ಬಹುದು, ಓದ್ಲಿಲ್ಲ ಅಂದ್ರೆ ನಮ್ಮ ಒಂದು ಸ್ಟೋರ್ ಅಲ್ಲಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ.
0: ನಿಮ್ಮ ಮೇಲೆ ಪ್ರಭಾವ ಬೀರಿದ ಲೇಖಕರು ಯಾರು? ಓದ್ತಾ ಇರ್ತೀರಿ ಸಾಕಷ್ಟು ಪುಸ್ತಕಗಳನ್ನ.
1: ಅತಿ ಹೆಚ್ಚಾಗಿ ಪ್ರಭಾವ ಬೀರಿದ ಲೇಖಕರು ರವಿ ಬೆಳಗೆರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾ 5ನೇ ಕ್ಲಾಸಿಂದ ಕೂಡ ನಾನು ಅವರ ಅಭಿಮಾನಿ, ಮತ್ತೆ ಅವರ ಬರಹಗಳನ್ನು ಓದ್ತಿದ್ದೆ. ಹಾಯ್ ಬೆಂಗಳೂರು ಮತ್ತೆ ಪತ್ರಿಕೆಗಳನ್ನ ಕೊಂಡು ಓದುವುದು, ಅಲ್ಲಿರುವ ಪ್ರತಿಯೊಂದು ಅಕ್ಷರಗಳನ್ನು ಬಿಡದೆ ಓದ್ತಿದ್ದೆ. ಮತ್ತೆ ಅವರ ಎಲ್ಲ ಪುಸ್ತಕಗಳನ್ನ ನಾನು ಆಲ್ಮೋಸ್ಟ್ ಓದಿದ್ದೇನೆ. ಅವರ ಆ ಬರವಣಿಗೆ ಶೈಲಿ ಏನೋ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಪರಿಣಾಮವನ್ನು ಬೀರ್ತು. ನನಗೆ ಬಹುಶಃ ಅವರ ಆ ಬರವಣಿಗೆಯ ಶೈಲಿಯಿಂದ ನನ್ನಲ್ಲಿ ಶಬ್ದ ಸಂಗ್ರಹ ಜಾಸ್ತಿ ಆಯಿತು, ಶಬ್ದ ಭಂಡಾರಗಳು ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಹಾಗಂತ ನಾನು ಅವರನ್ನು ಇಮಿಟೇಟ್ ಮಾಡ್ತಿದ್ದೇನೆ ಅಂತಲ್ಲ, ನನ್ನ ಬರವಣಿಗೆಯ ರೀತಿಯೇ ಬೇರೆ. ಆದ್ರೆ ನನಗೆ ಅವರೊಂದು ಸ್ಫೂರ್ತಿಯಾಗಿ ನನ್ನ ಬರವಣಿಗೆಯ ಲೋಕಕ್ಕೆ ಗುರು ಅಂತ ಹೇಳ್ಬಹುದು.
0: ಅಂದ್ರೆ ಅವರು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ.
1: ಹೌದು,
0: ಆಯ್ತು. ಸಾಕಷ್ಟು ಇನ್ನೂ ನಿಮ್ಮ ಲೇಖನಿಯಿಂದ ಹಲವಾರು ಕಥೆಗಳು, ಪ್ರಬಂಧಗಳು ಹೊರಗೆ ಬರಲಿ, ಕವನಗಳು ಬರಲಿ, ಈಗಾಗಲೇ ಗಜಲ್ ಕುರಿತ ಹಾಗೆ ಒಂದು ಪುಸ್ತಕವನ್ನು ತಂದಿದ್ದೀರಿ, ಇನ್ನಷ್ಟು ಪುಸ್ತಕಗಳು ಬರಲಿ. ಮತ್ತೆ ಈಗಾಗಲೇ ತಾವು ಹೇಳಿದ್ರಿ ಜೇನು ಕೃಷಿ ಅಂದರೆ ಒಂದು ಮನುಷ್ಯನಿಗೆ ತಾಳ್ಮೆಯನ್ನು ಕಲಿಸ್ತದೆ ಅಂತ. ಇವತ್ತಿನ ದಿನದಲ್ಲಂತೂ ನಾವು ಒತ್ತಡದಲ್ಲಿ ಬದುಕ್ತಾ ಇದ್ದೀವಿ, ನಮಗೆ ತಾಳ್ಮೆಯ ಅಗತ್ಯ ಬಹಳಷ್ಟು ಇದೆ. ಕಲ್ಲೇಶ್ವರ

0: ಅಂತ ಸುಂದರ ಪ್ರದೇಶದಲ್ಲಿ ತಾವಿದ್ದೀರಿ. ಇನ್ನಷ್ಟು ನಿಮ್ಮ ಸಾಹಿತ್ಯ ಕೃಷಿಗೆ ಅವಕಾಶ ಇದೆ, ಇನ್ನಷ್ಟು ನಿಮ್ಮ ಲೇಖನೆಯಿಂದ ಹೊರಗೆ ಬರ್ ಲೇಖನಗಳು ಅಂತ ಹೇಳ್ತಾ ಸಂದರ್ಶನ ಮುಗಿಸೋಣ. ನಮಸ್ಕಾರ.
1: ಧನ್ಯವಾದಗಳು. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ನಡೆಸಿದ ಸಂದನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಪ್ರಿಯ ಕೇಳುಗರೇ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
3: ಜೀವನದ 7 ಬೀಳುಗಳನ್ನು ಸುಂದರವಾಗಿ ಚಿತ್ರಿಸಿದಂತಹ ಒಂದು ಹಾಡು. ಆ ಹಾಡಿನಲ್ಲಿ ಬರೆದಂತಹ ಸಾಹಿತ್ಯವು ನನಗೆ ತುಂಬಾ ಹತ್ತಿರವಾದ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಇಂದಿನ ಪ್ರಸ್ತುತಿ ಪ್ರದೀಪ್ ಆಳ್ವ ಕದ್ರಿ.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ?
2: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
1: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
2: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಪ್ರಿಯ ಕೇಳುಗರೆ, ಇಂದು ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ವಿಕಸಿತ್ ಜಿ ರಾಮ್ ಜಿ ಮಿಷನ್ ಈ ಕುರಿತು ಮಾಹಿತಿ ಮೂಡಿಬರಲಿದೆ. 1:20

ಪ್ರಿಯ ಕೇಳುಗರೆ, ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ವಿಕಸಿತ್ ಜಿ ರಾಮ್ಜಿ ಮಿಷನ್ ಈ ಕುರಿತು ಮಾಹಿತಿ ಮೂಡಿಬರಲಿದೆ. 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಮೃತ್ಯುಂಜಯ ಶೆಟ್ಟರ್ ಹಾಡಿರುವ ವಚನಗಳನ್ನು ಆಲಿಸುವಿರಿ. 1:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 26ನೇ ಸಂಚಿಕೆ ಮೂಡಿಬರಲಿದೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಇಂದಿನ ಪ್ರಸ್ತುತಿ ಪ್ರದೀಪ್ ಆಳ್ವ ಕದ್ರಿ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು.

ಈಗ ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ನಮಸ್ಕಾರ.
2: ನಮಸ್ಕಾರ ಸರ್.
1: ತಾವು ಇವತ್ತಿನ ದಿವಸ ಯೋಗವನ್ನ ಮಾನವನಿಗೆ ಬರುವಂತಹ ಕಾಯಿಲೆಗಳಲ್ಲಿ ಚಿಕಿತ್ಸೆಯಾಗಿ ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಇವತ್ತು ಮನುಷ್ಯರನ್ನ ಕಾಡ್ತಾ ಇರುವಂತಹ ಬಹುದೊಡ್ಡ ಸಮಸ್ಯೆ ಅಂದರೆ ಮಧುಮೇಹ, ಡಯಾಬಿಟಿಸ್. ಯೋಗದ ಮೂಲಕ ಯಾವ ರೀತಿ ಮಧುಮೇಹಕ್ಕೆ ಚಿಕಿತ್ಸೆಯನ್ನು ನೀಡಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾತನಾಡಿ ಈ ಯೋಗ ಮತ್ತು ಮಧುಮೇಹದ ಸಮನ್ವಯತೆ ಬಗ್ಗೆ ಮೊದಲಿಗೆ ತಿಳಿಸ್ಕೊಡಿ ಸರ್.
2: ಯೋಗ ಅನ್ನೋದು ಮೂಲತಃ ಒಂದು ಮನೋದರ್ಶನ ಶಾಸ್ತ್ರ. ಯೋಗದ ಉದ್ದೇಶ ಯಾವತ್ತೂ ಕಾಯಿಲೆಗೆ ಸಂಬಂಧಪಟ್ಟಂತಾಗಿರಲಿಲ್ಲ, ಅದರ ಉದ್ದೇಶವೇ ಅದು ಆಧ್ಯಾತ್ಮಿಕ ವಾಂಗ್ಮಯದಲ್ಲಿ ಯೋಗ ಒಂದು ಉನ್ನತ ಸ್ಥಾನವನ್ನು ಪಡೆದಿದೆ. ಅದಕ್ಕೆ ಕಾರಣವಾದರೂ ಇಷ್ಟೇ, ಪತಂಜಲಿಯವರು ಸಾಧನಪಾದ, ಸಮಾಧಿಪಾದ, ವಿಭೂತಿಪಾದ ಮತ್ತು ಕೈವಲ್ಲ ಪಾದಗಳಲ್ಲಿ ಯೋಗದ ಸಮಗ್ರ ಚಿಂತನೆಯನ್ನು ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೆ ಬರ್ತಾ ಬರ್ತಾ ಕಾಯಿಲೆಗಳು ಆವಿಷ್ಕಾರ ಆದಾಗ ಸಾಕಷ್ಟು ಸಂಶೋಧನೆಗಳಲ್ಲಿ ಮನುಷ್ಯನಿಗೆ ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ಸಾಕಷ್ಟು ಸಂಶೋಧನೆಗಳು ಅನುಸಂಧಾನಗಳಾದವು. ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ಆಧ್ಯಾತ್ಮಿಕ ಆರೋಗ್ಯವನ್ನು ಇತ್ತೀಚೆಗೆ ಸೇರಿಸಿದೆ. ಇದಕ್ಕೆ ಮೊದಲು ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ದೈಹಿಕ, ಮಾನಸಿಕ, ಸಾಮಾಜಿಕ ಅದಕ್ಕೆ ಸೀಮಿತವಾಗಿತ್ತು. ಮನೋಶಾಸ್ತ್ರಜ್ಞರು ಸಿಗ್ಮಂಡ್ ಫ್ರೈಡೆ ಕಾಲದಿಂದ ಕೂಡ ಮನುಷ್ಯನ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನು, ಆವಿಷ್ಕಾರಗಳನ್ನು ಹೊಂದಿದ್ರೂ ಕೂಡ ವೈದ್ಯಕೀಯ ಲೋಕಕ್ಕೆ ಅದರ ಪರಿಚಯ ಅಷ್ಟೇ ಆಗಿರಲಿಲ್ಲ. ಆದರೆ ನೂತನ ರೋಗಗಳು ಬಂದಂತೆ ಅವುಗಳ ಚಿಕಿತ್ಸೆಯ ಸ್ವರೂಪವು ಬದಲಾಗತೊಡಗಿತು. ಕೇವಲ ದೈಹಿಕಕ್ಕೆ ಸೀಮಿತವಾಗಿದ್ದು ಮಾನಸಿಕದ ಅಗತ್ಯತೆ ಕಂಡು ಬಂತು. ಅದನ್ನು ಮೀರಿ ಸಾಮಾಜಿಕ ಕಾರಣಗಳಿಗೆ ಕೂಡ ಕೆಲವು ರೋಗಗಳು ಬದಲಿಗೆ ಶುರುವಾದವು. ಅದಕ್ಕೆ ಪರಿಹಾರನ ಕಂಡುಹಿಡಿಯೋದಕ್ಕೋಸ್ಕರ ಕಮ್ಯುನಿಟಿ ಮೆಡಿಸಿನ್ ಅಂತಕ್ಕಂಥದ್ದು, ಸ್ವಸ್ಥ ವೃತ್ತ ಅಂತಕ್ಕಂಥದ್ದು ಬಹಳ ದೊಡ್ಡ ಶಾಸ್ತ್ರವಾಗಿ ಬೆಳೀತು. ಇಷ್ಟಾದರೂ ಸಹ ಸಾಕಷ್ಟು ರೋಗಗಳಿಗೆ ಪರಿಹಾರ ಸಮಗ್ರ ಚಿಂತನೆಗಳಿಂದ ಆಗಲಿ, ಇರತಕ್ಕಂಥ 12 ಹೆಚ್ಚು ವೈದ್ಯಕೀಯ ಪದ್ಧತಿ ಕೂಡ ಸಮಗ್ರ ಪರಿಹಾರ ಕಂಡುಹಿಡಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಸಾಕಷ್ಟು ಹುಡುಕಾಟಗಳು ನಡೀತಾ ಬಂತು. ಇದಕ್ಕೆ ಸರಿಯಾಗಿ 71 ವರ್ಷಗಳ ಹಿಂದೆ ಡಾಕ್ಟರ್ ಕರ್ಣ ಸಿಂಗ್ ಅಂತ ಆರೋಗ್ಯ ಮಂತ್ರಿಗಳಿದ್ದರು. ಅವರ ನಾಯಕತ್ವದಲ್ಲಿ ಯೋಗ ಮನುಷ್ಯ ಮತ್ತು ಯೋಗ ಮತ್ತು ದರ್ಶನ, ಯೋಗ ಮತ್ತು ಆರೋಗ್ಯ ಅದರ ಬಗ್ಗೆ 3 ಅಭೂತಪೂರ್ವವಾಗಿರ್ತಕ್ಕಂಥ, ಅದರಲ್ಲಿ ಹೃದ್ರೋಗ ತಜ್ಞರು, ವೈದ್ಯರು, ಸೋಷಿಯಲ್ ಇಂಜಿನಿಯರ್ಸು ಎಲ್ಲರೂ ಭಾಗವಹಿಸಿ ಮನ್ನಡಿ ಆ ಕಾರ್ಯಕ್ರಮ ನಡೀತು. ಅದು ಎಷ್ಟು ಒಂದು ಪರಿಣಾಮವನ್ನು ಬಿಡ್ತಂದರೆ ಆ ಸಂದರ್ಭದಲ್ಲಿ ಧೀರೇಂದ್ರ ಬ್ರಹ್ಮಚಾರಿಯವರು ಯೋಗದ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಅದಕ್ಕೆ ಮುಂಚೆ ಸಾಕಷ್ಟು ಯೋಗದ ಸಂಧಾನವನ್ನು ಮಾಡ್ತಕ್ಕಂಥ ಕೇಂದ್ರಗಳು ದೇಶದಲ್ಲಿ ಇದ್ದವು. ವಿಶೇಷವಾಗಿ ಬಾಂಬೆ ಸಾಂತಾಕ್ರೂಜ್ನ ಯೋಗ ಕೇಂದ್ರ ಮತ್ತು ಮದ್ರಾಸ್ನ ಟಿ ಟಿ ಕೃಷ್ಣಮಾಚಾರ್ಯ ಯೋಗ ಕೇಂದ್ರ, ಮಹಾರಾಷ್ಟ್ರದ ಕೈವಲ್ಯಧಾಮ, ಬಿಹಾರ್ ಸ್ಕೂಲ್ ಆಫ್ ಯೋಗ, ಹೀಗಾಗಿ ಸಾಕಷ್ಟು ಸಂಸ್ಥೆಗಳು 100 ಮುಂಚೆ ಕೆಲಸ ಮಾಡ್ತವೆ.

0: ಇದ್ರೂ ಕೂಡ ಅದಕ್ಕೆ ಒಂದು ವೈದ್ಯಕೀಯ ಸ್ವರೂಪದ, ಆರೋಗ್ಯ ಸ್ವರೂಪದ, ಚಿಕಿತ್ಸೆಗಾಗಿ ಬಳಸಬಹುದಾದಂಥ ಒಂದು ವಿಷಯ ಅವತ್ತು ಹೊರಹೊಮ್ಮಿತು. ಅದಕ್ಕೆ ಕಾರಣ ಅವತ್ತು ಭಾಗವಹಿಸಿದವರು ಎಲ್ಲರೂ ಕೂಡ ಈ ಶರೀರ ಕ್ರಿಯಾಶಾಸ್ತ್ರವನ್ನು ಅರ್ಥವರು, ಶರೀರ ರಚನಾ ಶಾಸ್ತ್ರವಂಥವ್ರು, ರೋಗಶಾಸ್ತ್ರವನ್ನು ಅರ್ಥವರು, ವೈದ್ಯಶಾಸ್ತ್ರವನ್ನು ಅರ್ಥವರು, ಮತ್ತು ವಿಶೇಷವಾಗಿ ಎಂಡೋಕ್ರಾನಜಿಸ್ಟು ಇವರೆಲ್ಲ ಮತ್ತು ಹೃದಯದ ಭಾಗವಹಿಸ್ತಿರೋದ್ರಿಂದ ಅದರ ಒಂದು ಹುಡುಕಾಟ ಶುರು ಆಯಿತು ಸರ್. ಅದರ ನಂತರ ಯೋಗವನ್ನು ಚಿಕಿತ್ಸೆಗೆ ಬಳಸುವುದಕ್ಕೆ ಕಾರಣಗಳನ್ನು ಹುಡುಕಾಟ ಮಾಡುವುದಕ್ಕೆ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನ ಒಂದು ಆರೋಗ್ಯದ ಪರಿಧಿಯಲ್ಲಿ ತರತಕ್ಕಂಥದ್ದು. ಆರೋಗ್ಯದ ಪರಿಧಿಯನ್ನು ಕ್ಷಿತಿಜವನ್ನು ವಿಸ್ತಾರ ಮಾಡಿಕೊಂಡು ಹೇಳುವಾಗ ಆಧ್ಯಾತ್ಮಿಕ ಆರೋಗ್ಯದ ಪರಿಕಲ್ಪನೆ ಅನಿವಾರ್ಯ ಅಂತಕ್ಕಂಥದ್ದು. ಅದು ಪೌರಾತ್ಯ ರಾಷ್ಟ್ರಗಳ ಪರಿಕಲ್ಪನೆ ಆಧ್ಯಾತ್ಮಿಕ ಆರೋಗ್ಯ. ಭಾರತ ದೇಶ ಇರ್ಬೋದು, ಚೈನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಥವಾ ಜಪಾನ್ ದೇಶ ಇರ್ಬೋದು, ಇವುಗಳೆಲ್ಲವೂ ಕೂಡ ಮನುಷ್ಯನಿಗೆ ಒಂದು ದೇಹದಲ್ಲಿ ಆರೋಗ್ಯವನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ತನ್ನಾಗೇ ಇರತಕ್ಕಂಥ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನು ಒಳಗೊಂಡ ಮೆಟಾಫಿಸಿಕಲ್ ಅಂತ ಅಭೌತಿಕವಾದ ಅಂಶಗಳನ್ನು ಹೊಂದಿದ್ದಂಥ ರಾಷ್ಟ್ರಗಳಾಗಿದ್ದು ಅದು ಕಂಡ ನಂತರ ಅದರ ಬಗ್ಗೆ ಹುಡುಕಾಟಗಳು ಪ್ರಾರಂಭವಾದವು. ಆ ದಿಶೆಯಲ್ಲಿ ಬಹಳ ಪ್ರಮುಖವಾಗಿ ಕೆಲಸ ಮಾಡತಕ್ಕಂದ್ರೆ ಡಾಕ್ಟರ್ ಕೆ ಎನ್ ಉಡುಪ ಅಂತ, ಅವರು ಕರ್ನಾಟಕದವ್ರನ್ನೇ, ಬನಾರಸ್ ವೈದ್ಯಕೀಯ ವಿಶ್ವವಿದ್ಯಾಲಯ ನಿರ್ದೇಶಕರಾಗಿದ್ದರು. ಅವರು ಸ್ಟ್ರೆಸ್ ಅಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಥ್ರೂ ಯೋಗ ಅಂತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಒಂದು ಚಿಂತನೆ ಸ್ವರೂಪವನ್ನು ಕೊಟ್ಟರು.
1: ಈ ಮಧುಮೇಹ ಕಾಯಿಲೆ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
0: ಮಧುಮೇಹ ಅಂತಕ್ಕಂಥದ್ದು ಈ ಭಾರತೀಯ ವೈದ್ಯಕೀಯ ಶಾಸ್ತ್ರ ಆಗಿರ್ತಕ್ಕಂಥ ಆಯುರ್ವೇದದಲ್ಲಿ ಶುಶ್ರುತನ ಚರಕ ಕಾಲದಲ್ಲಿ ಹೇಳಲ್ಪಟ್ಟು, ಮಧು ಅಂದರೆ ಸಿಹಿ, ಮೇಹ ಅಂತ ಹರಿತಕ್ಕಂಥದ್ದು. ಇದನ್ನು ಹೆಂಗೆ ಕಂಡುಹಿಡಿದ್ರು ಅಂದರೆ, ಯಾವ ರೋಗಿಗೆ ಅತಿ ಮೂತ್ರತೆ ಇರತಕ್ಕಂಥದ್ದು, ಮತ್ತು ಮೂತ್ರದ ನಿಯಂತ್ರಣ ಇಲ್ಲದಿರ್ತಕ್ಕಂಥದ್ದು, ಮೂತ್ರದ ಸಾಂದ್ರತೆಯಲ್ಲಿ ಹೆಚ್ಚಿರ್ತಕ್ಕಂಥದ್ದು, ಇರ್ತಕ್ಕಂಥ ಮೂತ್ರ ಮಾಡಿದಾಗ ಇರುವೆಗಳು ಬಂದು ಅದು ಸುತ್ತು ನಿಲ್ತದೆ, ಇದಕ್ಕೆ ಪಿಪೀಲಿಕ ಪರೀಕ್ಷಾ ಅಂತ. ಆಗ ಯಾವುದೋ ಪರೀಕ್ಷಾ ಸೌಲಭ್ಯಗಳಿರಲಿಲ್ಲ ಅಷ್ಟು ವರ್ಷದ ಮುಂಚೆ, ಹಾಗಾಗಿ ಅದಕ್ಕೆ ಮಧುಮೇಹ ಅಂತ ಹೆಸರಿಟ್ಟರು. ಅದು ನೇರವಾಗಿ ಮೊದಲನೇದಾಗಿ ಪ್ರಮೇಹ ಅನ್ನೋ ಪರಿಸ್ಥಿತಿಯಿಂದ ಕಲ್ಲಿಪಡ್ತಾ ಇತ್ತು. ಅದರಲ್ಲಿ ಅತಿಯಾಗಿ ಮೂತ್ರ ಆಗೋದು, ಮತ್ತು ಸಾಂದ್ರ ಮೂತ್ರ ಆಗೋದು, ಬಾಯಾರಿಕೆ, ಇವತ್ತೇನು ಪಾಲಿಡಿಪ್ಸಿಯಾ ಪಾಲಿಪೇಜ್ ಅಂತ ಏನು ಹೇಳ್ತೀವೋ ಆ ಲಕ್ಷಣಗಳನ್ನು ಸಮಗ್ರವಾಗಿ ಹಾಗೆ ಹೇಳತಕ್ಕಂಥದ್ದು ಮಧುಮೇಹದ ಪರಿಕಲ್ಪನೆಯನ್ನು ಶುಶ್ರುತಮ ಚರಕಾಚಾರ್ಯರು ಪ್ರಸ್ತಾಪ ಮಾಡಿದ್ದಾರೆ ಸರ್.
1: ಇದಕ್ಕೆ ಪರೀಕ್ಷೆಗಳನ್ನು ಏನೇನು ಮಾಡಲಾಗುತ್ತೆ?
0: ಪರೀಕ್ಷೆಗಳೆಂದರೆ ಅದು 1920 ನಂತರ ಇನ್ಸುಲಿನ್ ಕಂಡುಹಿಡಿದ ನಂತರ ಇದರ ಪರೀಕ್ಷೆಗಳಲ್ಲಿ ಸಾಕಷ್ಟು ಬದಲಾವಣೆ ಅದು. ಅದನ್ನು ಮಧುಮೇಹ ಬಹಳ ಮುಂಚೆ ಉಪದ್ರವಗಳು ಬಂದಾಗ ಗೊತ್ತಾಗ್ತಾಯಿತ್ತು. ಅದಕ್ಕೆ ಮುಂಚೆ ಪರೀಕ್ಷೆ ಮಾಡುವ ಮೊದಲು ಕಾಲು ಉರಿ ಬರ್ತಕ್ಕಂಥದ್ದು ಬಹಳ ವರ್ಷ. ಇದಕ್ಕೆ ಕಾರಣ ಏನಂದರೆ ಆಯುರ್ವೇದದಲ್ಲಿ ಮಧುಮೇಹದ ಉಪದ್ರವಾಗಿರ್ತಕ್ಕಂಥ ಏನು ಇವತ್ತು ಡಯಾಬಿಟಿಕ್ ನ್ಯೂರೋಪತಿ ಅಂತೀವೋ ಅದನ್ನು ಪೂರ್ವರೂಪದಲ್ಲಿ ಹೇಳಿದ್ದಾರೆ. ಅಂದರೆ ರೋಗ ಬರೋದಕ್ಕಿಂತ ಮುಂಚೆ ಅದನ್ನು ಹೇಳ್ತಾರೆ. ಹಾಗಾಗಿ ಅದಕ್ಕೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಈಗ ಹಿಂದಿನ ಕಾಲದಲ್ಲಿ ರೋಗಗಳ ಪತ್ತೆ ಲೇಟ್ ಅದು ಪೂರ್ವ ರೂಪದಲ್ಲಿ ಬರ್ತೋ ಕಾಂಪ್ಲಿಕೇಶನ್ ಬರ್ತದೆ. ತಾವು ಪ್ರಶ್ನೆ ಮಾಡಿದಾಗ ಪರೀಕ್ಷೆಗಳು ರಕ್ತ ಮತ್ತು ಮೂತ್ರದ ಪರೀಕ್ಷೆಗಳು ನೂತನ ಒಂದು ಆವಿಷ್ಕಾರವನ್ನೇ ತಂದು ಹೊಡಿ. ವಿಶೇಷವಾಗಿ ಈಗ ಸಾಮಾನ್ಯ ಮಾಡ್ತಕ್ಕಂಥ ಖಾಲಿ ಹೊಟ್ಟೆ ಅನ್ನೋಕ್ಕಂಥ ಫಾಸ್ಟಿಂಗ್ ಬ್ಲಡ್ ಶುಗರು, ಊಟದ 2 ಗಂಟೆ ಅನ್ನೋ ಪೋಸ್ಟ್ ಬ್ಲಡ್ ಶುಗರು, ಊಟ ಮತ್ತು ಸಮಯ ಕಾಲ ಯಾವುದರ ಒಂದು ಮಿತಿಗೆ ಒಳಪಡದೆ ಮಾಡ್ತಕ್ಕಂಥ ರ್ಯಾಂಡಮ್ ಬ್ಲಡ್ ಶುಗರ್ ಇರ್ಬೋದು, ಇಷ್ಟಲ್ಲದೆ 3 ತಿಂಗಳ ಸರಾಸರಿಯನ್ನು ತಿಳಿಸ್ತಕ್ಕಂಥ HbA1c ಲಾಂಗ್ ಟರ್ಮ್ ರಿಫ್ಲೆಕ್ಷನ್ ಪರೀಕ್ಷೆಗಳು, ಇವು ರೋಗಿಯ ಇರ್ತಕ್ಕಂಥ ಮಧುಮೇಹ ನಿಯಂತ್ರಣದ ಇದೆಯೋ ಇಲ್ಲೋ ಅನ್ನೋ ತಿಳೋದಕ್ಕೆ ಬಹಳ ಸಹಕವಾಗ್ತಾ ಇದೆ. ಇದ್ರ ಜೊತೆಯಲ್ಲಿ ಕೂಡ ಇನ್ನ ಪರೀಕ್ಷೆಗಳು ಯಾವಂತಂದ್ರೆ, ರೋಗ ಬಂದ ಮೇಲೆ ರೋಗದ ನಿಯಂತ್ರಣ ಇಲ್ಲದೆ ಇದ್ರೆ, ರೋಗ ನಿಯಂತ್ರಣ ಇದ್ರೂ ಕೂಡ ಆಸ್ ಎ ಪಾರ್ಟ್ ಆಫ್ ಡಿಸೀಸ್ ರೋಗ ಮುಂದುವರೆದಾಗ ರೋಗದ ಕ್ರಾನ್ಸಿಟಿ ಅಥವಾ ನಾವು ರೋಗದ ಹಳೆಯದಾದಷ್ಟು ಕೂಡ ಕೆಲವು ಸಮಸ್ಯೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು, ಈ ಟಾರ್ಗೆಟ್ ಆರ್ಗನ್ಸ್ ಎಂಡ್ ಆರ್ಗನ್ ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲವು ರೋಗಗಳನ್ನು ಕಂಡುಹಿಡಿದ್ರಿಂದ ಅದಕ್ಕೆ ಬೇಕಾದಂಥ ಕಿಡ್ನಿ ಫಂಕ್ಷನ್ ಟೆಸ್ಟ್ ಪರೀಕ್ಷೆಗಳಿರ್ಬೋದು, ಬ್ಲಡ್ ಯೂರಿಯಾ, ಸೀರಿಯಂ ಕ್ರಿಯಾಟಿನ್, ಸೋಡಿಯಂ ಪೊಟಾಸಿಯಂ ಕ್ಲೋರೈಡ್, ಈ ಪರೀಕ್ಷೆಗಳಿರ್ಬೋದು, ಮತ್ತು ನರಕ ಸಂಬಂಧಪಟ್ಟಂಥ CKMB ಸಂಬಂಧಪಟ್ಟಂತೆ ಇರ್ಬೋದು, CRP, ಈಗ ಹಲವು ಒಂದು ಸಾಲಿಡ್ ಫಿಸಿಕ್ಸ್ ಅಥವಾ ಅಲ್ಟ್ರಾ ಮಾಡರ್ನ್ ಫಿಸಿಕ್ಸ್ ಬಂದಾದ ಮೇಲೆ ಡಯಾಗ್ನೋಸ್ಟಿಕ್ ವೇನಲ್ಲಿ ಪರೀಕ್ಷೆಗಳು ಹೆಚ್ಚಾದ ಸರ್.
1: ಏನೇನು ಉಪದ್ರವಗಳು ಉಂಟು ಮಾಡ್ತವೆ ಮಧುಮೇಹ?
0: ಬಹಳ ಸರ್ವೇ ಸಾಮಾನ್ಯಕ್ಕೆ ಉಂಟಾಗ್ತಕ್ಕಂಥದ್ದು ಕಾಲ ಪಾದಗಳಲ್ಲಿ ಉರಿ ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ, ವಿಶೇಷವಾಗಿ ಅದನ್ನು ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿ. ಅದು ಸರ್ವೇ ಸಾಮಾನ್ಯವಾಗಿ ಮಧುಮೇಹ ನಿಯಂತ್ರಣದಲ್ಲಿ ಇರದೇ ಇರಲಿ 10 ವರ್ಷಗಳ ಕಾಲದಲ್ಲಿ ಕಾಣುತ್ತೆ. ಮಧುಮೇಹದ ಸಂಪೂರ್ಣ ನಿಯಂತ್ರಣದಲ್ಲಿ ಇದ್ರೆ ಕೆಲಸ ತಡ ಆಗ್ಬೋದು. ಸರ್ವೇ ಸಾಮಾನ್ಯವಾಗಿ ಜೀವಕ್ಕೆ ಅಪಾಯವಿಲ್ಲದಿದ್ರು ಕೂಡ ಹಿಂಸೆ ಕೊಡ್ತಕ್ಕಂಥದ್ದು ಪೆರಿಫೆರಲ್ ನ್ಯೂರೋಪತಿ ಅಥವಾ ಕಾಲಿನ ನರಕ್ಕೆ ಸಂಬಂಧಪಟ್ಟಂತೂ. ಎರಡನೇದು ಬಂದು ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ನಿಯಂತ್ರಣ ಇಲ್ದಿರುವಾಗ ಕಿಡ್ನಿ ಮೇಲೆ ಮೂತ್ರಜನಕಾಂಗದ ಮೇಲೆ ಒಂದು ಒತ್ತಡ ಹೆಚ್ಚಾಗಿ ಕಿಡ್ನಿಗೆ ಸಂಬಂಧಪಟ್ಟಂಥ ನೆಫ್ರೋಪತಿ ಅಂತ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ನಿಯಂತ್ರಣಕ್ಕೆ ಬರ್ತಾಯಿದ್ರೆ ಮತ್ತೆ ಡಯಾಲಿಸಿಸು ಮತ್ತು ಟ್ರಾನ್ಸ್ಪ್ಲಾಂಟೇಷನ್ಗೂ ಬೇಕಾಗುತ್ತೆ ಸರ್. ಆಮೇಲೆ ಇನ್ನು ವಿಶೇಷವಾಗಿ ಕಣ್ಣಿಗೆ ತೊಂದರೆ, ಕಣ್ಣಿಗೆ ರೆಟಿನೋಪತಿ ಅಂತ ಬರ್ತಕ್ಕಂಥದ್ದು, ಅದು ಕೂಡ ಇವತ್ತು ಆವಿಷ್ಕಾರಗಳಲ್ಲಿ ಲೇಸರ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ, ಅದು ಸ್ವಲ್ಪ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಸಂದರ್ಭ ಇದೆ ಸರ್.
1: ಈಗ ಮಧುಮೇಹಕ್ಕೆ ಇರುವಂತಹ ಔಷಧಿ ಉಪಚಾರಗಳು ಏನೇನಿದ್ದಾವೆ?
0: ಮಧುಮೇಹಕ್ಕೆ ನಿಖರವಾದ ಚಿಕಿತ್ಸೆ ಅಂತಂದ್ರೆ ಇನ್ಸುಲಿನ್, ಅದ್ರ ಜೊತೆಯಲ್ಲಿ ಇನ್ಸುಲಿನ್ ಜೊತೆಯಲ್ಲಿ ಈಗ ಸಾಕಷ್ಟು ಓರಲ್ ಹೈಪರ್ಗ್ಲೈಸೆಮಿಕ್ ಏಜೆಂಟ್ಸು ಮಾತ್ರೆಗಳ ರೂಪದಲ್ಲಿ ಕೊಡತಕ್ಕಂಥ ಔಷಧಿಗಳು ಆಧುನಿಕ ವಿದ್ಯಾ ಪದ್ಧತಿಯಲ್ಲಿವೆ. ಆಯುರ್ವೇದದಲ್ಲೂ ಕೂಡ ಸಸ್ಯಜನಿತವಾದ ಔಷಧಿಗಳು, ಓನ್ಲಿ ಹರ್ಬಲ್

0: ಮೆಡಿಸಿನ್ಸ್ ಇರ್ತಕ್ಕಂಥದ್ದು, ಆಮೇಲೆ ಹರ್ಬಲ್ ಅಂಡ್ ಮಿನರಲ್ ಸಸ್ಯಸಮ್ಮತ ಖನಿಜ ವಸ್ತುಗಳಿಂದ ಇರ್ತಕ್ಕಂಥದ್ದು, ಬರೀ ಮಿನರಲ್ ವಿಶೇಷಗಳ ಶಿಲಾಜಿತು ಇರ್ತಕ್ಕಂಥದ್ದು, ಅಥವಾ ಬರೀ ಹರ್ಬಲ್ ಹೇಳ್ಬೇಕಂತಂದ್ರೆ ಸಾಕಷ್ಟು ಔಷಧಿಗಳು. ಒಂದು ನೂಲ್ ಕೋಸ್ನಿಂದ ಮಾಡ್ತಕ್ಕಂಥ ಇದರಿಂದ ಹೇಳೋದು, ಬಹಳ ಮುಖ್ಯವಾಗಿ ಹೆಚ್ಚು ಫೈಬರ್ ಇರ್ತಕ್ಕಂಥ ಅಂಶಗಳನ್ನು ಅವು ದೇಹದಿಂದ ಸಕ್ಕರೆಯನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಮಾಣವನ್ನು ನಿಯಂತ್ರಣದಲ್ಲಿಡ್ತಾರೆ ಸರ್.
1: ಮಧುಮೇಹದ ನಿಯಂತ್ರಣದಲ್ಲಿ ಯೋಗದ ಒಂದು ಪಾತ್ರ ಏನು?
0: ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರೊಫೆಸರ್ ಇದು. ಪ್ರಾರಂಭದಲ್ಲೇ ನಾವಿಬ್ಬರು ಪ್ರಸ್ತಾಪ ಮಾಡಿದಾಗೆ ಮಧುಮೇಹ ಒಂದು ಮನೋದರ್ಶನ ಭಾಷೆ ಅರ್ಥ ಆಗಿರ್ತಕ್ಕಂಥದ್ದು. ಆಮೇಲೆ ಮಧುಮೇಹಕ್ಕೆ ಒಂದು ಚಿಕಿತ್ಸೆಯನ್ನು ನೀಡುವಲ್ಲಿ ಆವಿಷ್ಕಾರಗಳು ಸಾಕಷ್ಟಾಗಿವೆ. ಇವತ್ತು ಮಧುಮೇಹದ ಬಗ್ಗೆ ಇಂಥ ವಿಷಯ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಸಮಗ್ರ ವಿಷಯಗಳು ಗೊತ್ತಿದೆ. ಆದರೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಿಂಡ್ರೋಮ್ ಅಥವಾ ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಬರ್ತದೆ. ಇದಕ್ಕೆ ಇನ್ಸುಲಿನ್ ಮತ್ತು ಓರಲ್ ಹೈಪರ್ಗ್ಲಿಸಿಮಿಕ್ ಏಜೆಂಟ್ಸು ಮತ್ತು ಆಯುರ್ವೇದಿಕ ಔಷಧಿಗಳು ಮತ್ತು ಜೀವನಶೈಲಿ ಇವನ್ನೆಲ್ಲ ಮಾಡಿದರೂ ಕೂಡ ರೋಗ ನಿಯಂತ್ರಣದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಬೇರೆ ಇನ್ಯಾವುದಾದ್ರು ಪದ್ಧತಿ ಬೇಕು, ಇನ್ಯಾವುದಾದ್ರು ಬೇಕು ಅನ್ನೋದು ಕಂಡಾಗ ಸಾಕಷ್ಟು ಕೆಲಸಗಳು ನಡೆದು ಮಧುಮೇಹ ಮತ್ತು ಯೋಗ ಅನ್ನೋದ್ರ ಬಗ್ಗೆ. ಫಂಡರ್ಬರ್ಗ್ ಅಂತಕ್ಕಂಥವ್ರು ಇಂಗ್ಲೆಂಡ್ನಲ್ಲಿ ಮತ್ತು ಹಾರ್ವರ್ಡ್ ಸ್ಕೂಲ್ ಆಫ್ ಮೆಡಿಸಿನ್ನಲ್ಲಿ ಸಾಕಷ್ಟು ಕಡೆಗೆ, ಆಮೇಲೆ ಡೀನ್ ಲಾರ್ನಿಶ್ ತಕ್ಕಂಥವ್ರು ರಿವರ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ತಂದರೆ ಅವರು ಯಾವುದೇ ಕಾಯಿಲೆಯನ್ನು ರಿವರ್ಸ್ ಆಫ್ ದಿ ಹಾರ್ಟ್ ಡಿಸೀಸ್ ಬೈ ಲೈಫ್ ಸ್ಟೈಲ್ ಮಾಡಿ, ಕೇವಲ ಜೀವನಶೈಲಿಯಿಂದನೇ ಹೃದ್ರೋಗಗಳನ್ನು ರಿವರ್ಸ್ ಮಾಡ್ತಕ್ಕಂಥವ್ರು. ಹೀಗಾಗಿ ಅದೊಂದು ಚಿಂತನೆ ಮೂಡ್ತು. ಮಧುಮೇಹ ಅಂತಕ್ಕಂಥದ್ದು ಒಂದು ಮೆಟಾಬಲಿಕ್ ಡಿಸಾರ್ಡರ್ಸ್, ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಜೀವನ ಶೈಲಿ ಮತ್ತು ಆರೋಗ್ಯಕರ ಆಹಾರ ವಿಧಾನಗಳನ್ನು ಪರಿಣಾಮಕಾರವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಗೋದ್ರಿಂದ ಇವೆಲ್ಲವೂ ಸಮಗ್ರವಾಗಿ ಯೋಗದಿಂದ ಕಲಿಕ್ಕೆ ಸಾಧ್ಯ. ಯೋಗದಲ್ಲಿ ವಿಶೇಷವಾಗಿ ಇರತಕ್ಕಂಥ ಎಲ್ಲ ವಿಚಾರಗಳು ಕೂಡ ಮನುಷ್ಯನ ಜೀವನ ಪದ್ಧತಿಗೆ ಸಂಬಂಧಪಟ್ಟದಿಂದ. ಮಧುಮೇಹ ಮೂಲತಃ ಒಂದು ಜೀವನ ಶೈಲಿಯಿಂದ ಬಂದಿರತಕ್ಕಂಥ ರೋಗ ಅಂತ ಆಗಲೇ ಹೇಳಿದೆ. ಆಮೇಲೆ ವಿಶೇಷವಾಗಿ ಯೋಗಾಸನದಲ್ಲಿ ಸಮಗ್ರವಾಗಿ ಆಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಮುದ್ರಾಗಳು ಇರ್ಬೋದು, ಷಟ್ ಕ್ರಿಯೆಗಳಿರ್ಬೋದು, ಇವೆಲ್ಲವೂ ಕೂಡ ಸಮಗ್ರವಾಗಿ ಬಂಧಗಳಿರ್ಬೋದು, ಇವುಗಳನ್ನೆಲ್ಲ ಮಾಡೋದ್ರಿಂದ ನಿಯಂತ್ರಣ. ಇದಕ್ಕೆ ಕಾರಣ ಏನಂದ್ರೆ ವಿಶೇಷವಾಗಿ ಆಸನಗಳಿವೆ. ಆಸನಗಳನ್ನು ಮಾಡುವಾಗ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ಯಾಂಕ್ರಿಯಾಟಿಕ್ಗೆ ಸ್ಟಿಮ್ಯುಲೇಷನ್ ಮಾಡ್ತಕ್ಕಂಥ ಆಸನಗಳು ಐಡೆಂಟಿಫೈ ಮಾಡಿ. ಇದ್ರ ಬಗ್ಗೆ ಸಾಕಷ್ಟು ಸಂಧಾನಗಳು ಕೂಡ ಹೆಚ್ ಆರ್ ನಾಗೇಂದ್ರ ಸರ್ ಕೇಳಿರ್ಬೋದು ಅವರು, ಮತ್ತು ನಾಗರತ್ನ ಮೇಡಮ್ ಅವರು, ಇವರೆಲ್ಲ ಇದು ಯೋಗ ಮತ್ತು ಮಧುಮೇಹ ಅಂತಕ್ಕಂಥವ್ರ ಬಗ್ಗೆ ಪ್ರೌಢ ಪ್ರಬಂಧಗಳನ್ನು ಬರೆಸಿದ್ದಾರೆ ಮತ್ತು ಕೈವಲ ಒಂದೇ 1,000+ ಪ್ರಬಂಧಗಳು ಮಂಡಿತ.
1: ಯಾವ ಆಸನಗಳು ಉಪಕಾರಿ?
0: ಮಂಡುಕಾಸನ, ಶಶಾಂಕಾಸನ, ಮಯೂರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಇವು 4 ಆಸನಗಳು ಅಂತ ಎಸ್ಟಾಬ್ಲ್ ಆಗಿಸಿವೆ. ಅದೇ ಥರ ಪ್ರಾಣಾಯಾಮದಲ್ಲಿ ಶೀತಲಿ ಪ್ರಾಣಾಯಾಮ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಮುದ್ರಾ ಆಗಲಿ ಷಣ್ಮುಖಿ ಮುದ್ರಾ ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲದರಲ್ಲೂ ಕೂಡ ನಾವು ಯೋಗಕ್ಕೆ ಚಿಕಿತ್ಸೆ ರೂಪದಲ್ಲಿ ನೋಡುವಾಗ ಆಸನ, ಪ್ರಾಣಾಯಾಮ, ಅದಕ್ಕಿಂತ ಮುಖ್ಯವಾಗಿ ಯಮನಿಯಮಗಳನ್ನು, ಜೀವನ ಶೈಲಿಗಳನ್ನು. ಆಸನ ಅಂತ ಅಂದರೆ ತುಂಬ ಕಷ್ಟಪಟ್ಟು ಮಾಡಬೇಕು ಅಂತೇನಿಲ್ಲ. ಯೋಗ ವಾಂಗ್ಮಯದಲ್ಲಿ ಗೇರಂಡ ಸಂಹಿತೆ, ಹಠಯೋಗ ಪ್ರದೀಪಕ, ಪತಂಜಲಿ ಯೋಗ ಶಿವ ಸಂಹಿತೆಗಳಲ್ಲಿ ಯೋಗ ಆಸನ ಅಂತಂದ್ರೆ ಸ್ಥಿರ ಸುಖಮ ಆಸನ ಅಂತ ಹೇಳಿರ್ತಕ್ಕಂಥದ್ದು. ಯಾವುದರಲ್ಲಿ ನಾವು ಸ್ಥಿರವಾಗಿ ಸುಖವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯವೋ ಅದನ್ನು ಆಸನ. ಹಾಗಾಗಿ ಪ್ರತಿಯೊಬ್ಬರು ಮಧುಮೇಹ ರೋಗಿಯು ಆಸನಗಳನ್ನು ಅವರ ಅನುಕೂಲ ಸ್ಥಿತಿಯಲ್ಲಿ ಕೂಳಿತು ಹೆಚ್ಚು ಕಾಲ ಮಾಡೋದ್ರಿಂದ ಪರಿಣಾಮ ಬೀರುತ್ತೆ. ಅದೇ ರೀತಿ ಪ್ರಾಣಾಯಾಮ ಹೇಳಿದಾಗಲೇ ಪ್ರಸ್ತಾಪ ಮಾಡದೆ, ಧ್ಯಾನ ಧಾರಣದ ಮೇಲೆ, ಇವೆಲ್ಲವೂ ಸಮಗ್ರವಾಗಿ ಮೆದುಳಿನ ಮೇಲೆ ಪ್ರಭಾವ ಬೀರೋದ್ರಿಂದ, ಆಮೇಲೆ ಆಸನಗಳು ನಮ್ಮ ದೇಹ ರಚನೆಗೆ ಮತ್ತು ಕ್ರಿಯೆಗೆ ಅನುಗುಣವಾಗಿಯೇ ರೂಪಿಸಲ್ಪಟ್ಟಿರೋದ್ರಿಂದ ಅವು ಒಂದು ನಿಜವಾಗಿರ್ತಕ್ಕಂಥ ಆಕ್ಟಿವಿಟಿ ಮಾಡುತ್ತೆ. ಕ್ರಿಯೆಯ ಪರಿಣಾಮಗಳು ಹೆಚ್ಚು ಕಾಲ ದೇಹದಲ್ಲಿರ್ತವೆ. ಆಮೇಲೆ ಅದನ್ನು ನಿರಂತರವಾಗಿ ಮಾಡೋದ್ರಿಂದ ಅಡಾಪ್ಟಬಿಲಿಟಿ ಬರುತ್ತೆ. ಅಡಾಪ್ಟಬಿಲಿಟಿ ಬಂದ ಮೇಲೆ ಅವು ಚಿಕಿತ್ಸೆಗೆ ಪೂರಕವಾಗ್ತವೆ ಸರ್.
1: ಯೋಗವನ್ನು ಚಿಕಿತ್ಸೆಗೆ ಬಳಸ್ಕೋಬಹುದು, ಕಾಯಿಲೆಗಳಿಗೆ ಚಿಕಿತ್ಸೆಯಾಗಿ ಯೋಗ ಮಾಡಬಹುದು ಅನ್ನೋ ಪರಿಕಲ್ಪನೆ ಯಾವಾಗಲಿಂದ ಬಂದದ್ದು?
0: ಪರಿಕಲ್ಪನೆ 100 ಹೆಚ್ಚು ಕಾಲದಿಂದಲೂ ಇತ್ತು ಸರ್ ಅದನ್ನು ಬಳಸ್ಕೊಳ್ಬೇಕಂತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಯೋಗ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ಇದನ್ನು ಚಿಕಿತ್ಸೆಗೆ ಅನ್ನೋ ಪದ ಬಳಸಿದ್ರು ಕೂಡ ರೋಗನಾಶ ಅನ್ನೋ ಒಂದು ಪದ ಬಳಸಿದ್ದಾರೆ. ಗೇರಂಡ ಸಂಹಿತನಲ್ಲಿ, ಹಠಯೋಗ ಪ್ರದೀಪಿಕನಲ್ಲಿ, ಆಮೇಲೆ ಪತಂಜಲಿ ಯೋಗದ ಸೂತ್ರಗಳಲ್ಲೂ ಕೂಡ ಯೋಗವನ್ನು ಪ್ರಾಕ್ಟೀಸ್ ಮಾಡುವಾಗ, ಸಾಧನ ಪಾದದಲ್ಲಿ ಹೇಳುವಾಗ, ಇದು ಮಾಡೋದ್ರಿಂದ ಆರೋಗ್ಯ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಪ್ರಸ್ತಾಪ ಮಾಡಿದರೆ ಆರೋಗ್ಯಕ್ಕೆ ಪೂರಕವಾಗಬಲ್ಲದು ಅನ್ನೋ ಅಂಶವನ್ನು ಮನಗಂಡಂತ ವೈದ್ಯ ಸಮೂಹ, ಅಥವಾ ಆಗಾಗಲೇ ನಾನು ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡಿದಾಗ 1971 ನಡೆದ ಮಾನವ ಮತ್ತು ಯೋಗ, ಮಾನವ ಮತ್ತು ದರ್ಶನ, ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಆಶಯವನ್ನು ತಂದು ಕೊಡ್ತೀವಿ ಸರ್.
1: ಈಗಾಗಲೇ ಒಂದಷ್ಟು ಗ್ರಂಥಗಳನ್ನು ಹೇಳಿದಿರಿ. ಮಧುಮೇಹದ ಬಗ್ಗೆ ತುಂಬಾ ವಿವರವಾಗಿ ತಿಳಿಸಿರುವಂತಹ ಯೋಗ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಹೇಳಲಾಗಿದೆಯಾ?
0: ಯೋಗ ಗ್ರಂಥ ಹಳೆ ಗ್ರಂಥಗಳಲ್ಲಿ ಪ್ರಸ್ತಾಪ ಇಲ್ಲ ಸರ್. ಇವು ಮಧುಮೇಹದ ಬಗ್ಗೆ ಹೆಚ್ಚು ಪ್ರಸ್ತಾವಾಗಿರ್ತಕ್ಕಂಥ ಪುರಾಣ ಗ್ರಂಥಗಳಿವೆ, ವಿಶೇಷವಾಗಿ ಚರಕ ಮತ್ತು ಶುಷ್ತಲಿ. ಅದು ಮಧುಮೇಹದ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ, ಉಪದ್ರವಗಳಿಂದ ಹಿಡಿದು ಚಿಕಿತ್ಸೆಯಿಂದ ಹಿಡಿದು ಇರತಕ್ಕಂಥದ್ದು. ಯೋಗಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಮತ್ತು ಡಾಕ್ಟರ್ ನಾಗರತ್ನ ಮೇಡಮ್ ಅವರು ಬರೆದಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಆಫ್ ಯೋಗ ಆ್ಯಂಡ್ ಡಯಾಬಿಟಿಸ್ ಮೆಲಿಟಿಸ್, ಆಮೇಲೆ ಡಾಕ್ಟರ್ ಗರೇಟ್, ಆಮೇಲೆ ಕೈವಲ್ಯ ಧಾಮದಿಂದ ಪುಸ್ತಕ ಪ್ರಕಾಶನವಾಗಿವೆ, ಆಮೇಲೆ ಡಾಕ್ಟರ್ ಕೆ ಎನ್ ಉಡುಪ ಸರ್ ಬರೆದಿರ್ತಕ್ಕಂಥ ಸ್ಟ್ರೆಸ್ ಅಂಡ್ ಇಟ್ಸ್ ಮ್ಯಾನೇಜ್ ತ್ರೀ ಯೋಗದಲ್ಲಿ, ಅದರಲ್ಲಿ ಸಿಸ್ಟಮೆಟಿಕ್ ಆಗಿ ಹೇಗೆ ದೇಹದಲ್ಲಿ ಇರ್ತಕ್ಕಂಥ ನ್ಯೂರೋಹಿಮಲ್ ಟ್ರಾನ್ಸ್ಮಿಷನ್ ಮೂಲಕ ತುಂಬ ಒಂದು ಅದು ತುಂಬ ಸಂಕೀರ್ಣವಾಗಿರ್ತಕ್ಕಂಥ ವಿಷಯ.

0: ಅಂತ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಒಂದು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಆಮೇಲೆ ಒತ್ತಡ ನಿರ್ವಹಣೆ ರಾಘವೇಂದ್ರ ಉಡುಪ ಅವರು ಕೂಡ ಒತ್ತಡ ನಿರ್ವಹಣೆ ಮತ್ತು ಕನ್ನಡದಲ್ಲಿ ಪುಸ್ತಕಗಳು ಇವೆ ಸರ್.
1: ಯೋಗ ಅನುಸಂಧಾನ ಕೇಂದ್ರಗಳ ಬಗ್ಗೆ ತಿಳಿಸಿ.
0: ಯೋಗ ಅನುಸಂಧಾನ ಕೇಂದ್ರಗಳಲ್ಲಿ ಪ್ರಪ್ರಥಮವಾದದ್ದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಲೋನಾವಲದಲ್ಲಿರ್ತಕ್ಕಂಥ ಕೈವಲ್ಯ ಧಾಮ ಫಸ್ಟು. ಅದರ ನಂತರ ಹೇಳಬೇಕು ಅಂದರೆ ಟಿ ಟಿ ಕೃಷ್ಣಮಾಚಾರ್ಯರು ಚೆನ್ನೈನಲ್ಲಿರ್ತಕ್ಕಂಥ, ಅದು ಅವರು 112 ವರ್ಷಗಳ ಕಾಲ ಬದುಕಿದ್ದು. ಯೋಗ ಪರಂಪರೆಯಲ್ಲಿ ಟಿ ಟಿ ಕೃಷ್ಣಮಾಚಾರ್ಯ ಪರಂಪರೆ ಅಂತಲೇ ತುಂಬ ದೊಡ್ಡ ಪರಂಪರೆ ಸರ್. ಮತ್ತು ಬಿಹಾರ್ ಸ್ಕೂಲ್ ಆಫ್ ಯೋಗದಲ್ಲಿರ್ತಕ್ಕಂಥದ್ದು, ಋಷಿಕೇಶದಲ್ಲಿ ಸ್ವಾಮಿ ಸರಸ್ವತಾನಂದಿ ಅವರು ವೈದ್ಯರ ಮೂಲತಃ ಅಲ್ಲಿ ಮಾಡತಕ್ಕಂಥದ್ದು. ಆಮೇಲೆ ಮುರಾರ್ಜಿ ದೇಸಾಯಿ ಸ್ಕೂಲ್ ಆಫ್ ಯೋಗದಲ್ಲಿ ಅಲ್ಲೂ ಕೂಡ ಅನುಸಂಧಾನಕ್ಕೆ ಸಂಬಂಧಪಟ್ಟ ಕೇಂದ್ರಗಳಿವೆ. ಇದ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಸ್ವಾಮಿ ವಿವೇಕಾನಂದ ವಿಶ್ವವಿದ್ಯಾಲಯದಿಂದ ಎಚ್ ಆರ್ ನಾಗೇಂದ್ರ ಅವರು ಭಾರತ ನಡೆಸ್ತಕ್ಕಂಥದ್ದು ಎಸ್ ವ್ಯಾಸ ಯೂನಿವರ್ಸಿಟಿಯಲ್ಲೂ ಕೂಡ ಅನುಸಂಧಾನ ಕೇಂದ್ರಗಳಿವೆ ಸರ್.
1: ಈಗ ಯೋಗವನ್ನು ಚಿಕಿತ್ಸೆಯಾಗಿ ನಾವು ಬಳಸುವಂತಹ ಪ್ರಕ್ರಿಯೆ ಏನಾದರೂ ಇದ್ರೆ ಅದರ ಅನುಷ್ಠಾನದಲ್ಲಿ ಏನೆಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕಾಗತ್ತೆ ಅಂತೀರಿ?
0: ಬಹಳ ಒಂದು ಉತ್ತಮವಾದ ಪ್ರಶ್ನೆ ಸರ್ ಇದು. ಯಾಕೆಂದರೆ ಯೋಗದಲ್ಲಿ ಈ ಚಿಕಿತ್ಸೆಯ ದೃಷ್ಟಿಯಿಂದ ಮಾಡುವಾಗ ಸಮಗ್ರವಾಗಿ ಯೋಚನೆ ಮಾಡಬೇಕಾಗತ್ತೆ. ನಾವಾಗಲೇ ಪ್ರಾರಂಭದಲ್ಲಿ ವಿನಿಮಯ ಮಾಡಿಕೊಂಡಾಗೆ ಯೋಗ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಪರಿಧಿಯಲ್ಲಿ ಬರ್ತಕ್ಕಂಥದ್ದು. ಆಧ್ಯಾತ್ಮಿಕ ಪರಿಧಿಯಲ್ಲಿ ಮಾಡ್ತಕ್ಕಂಥ ಯೋಗ ಪ್ರಕ್ರಿಯೆಗಳೇನಿವೆ ಅದು ಒಂದು ಜೀವನ ಶೈಲಿಗೆ ಬಹಳ ಪ್ರಮುಖವಾಗಿ ಆಧಾರವಾಗುತ್ತೆ ಸರ್, ಯಮ ನಿಯಮಗಳಿಂದ ಮೂಲಕ ಅದರಂಥ ಆಸನಗಳನ್ನು. ಇದರಲ್ಲಿ ವಿಶೇಷವಾಗಿ ಆಹಾರ ಸೇವನೆಯಲ್ಲಿ ಒಂದು ಸಂಯಮವನ್ನು ಹೇಳ್ತಾರೆ. ಯೋಗವನ್ನು ಯಾವ ಪ್ರಾಕ್ಟೀಸ್ ಮಾಡಬೇಕು, ಎಷ್ಟು ಆಹಾರ ಸೇವನೆ ಮಾಡಬೇಕು, ಹೇಳಬೇಕಂದ್ರೆ ಕ್ಷುತ ಬುಕ್ ಅಷ್ಟಾಗಿ ಊಟ ಮಾಡಬೇಕು, ಋತು ಬುಕ್ ಋತು ಅನುಸಾರ ಊಟ ಮಾಡಬೇಕು, ಮಿತ ಬುಕ್ ಮಿತವಾಗಿ ಊಟ ಮಾಡಬೇಕು. ಈ ಥರ ಒಂದು ಪ್ರಸ್ತಾಪಗಳು ಇರೋದ್ರಿಂದ ಆಹಾರ ಸೇವನೆಯಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥದ್ದು. ಆಹಾರದ ಪ್ರಮಾಣ ಹೆಚ್ಚಾಗೋದ್ರಿಂದ ಆಹಾರ ಸರಿಯಾಗಿ ದೇಹಕ್ಕೆ ಒಗ್ಗದೇ ಇರೋದ್ರಿಂದ ಖಂಡಿಜು ಹಿತವಲ್ಲದ ಆಹಾರವನ್ನು ಸೇವನೆ ಮಾಡೋದು. ಹೀಗೆ ಯೋಗ ನಿಖರವಾಗಿ ಆಹಾರವನ್ನು ಸೇವನೆಯಲ್ಲಿ ವಿಧಾನಗಳನ್ನು ಹೇಳುತ್ತೆ ಸರ್. ಹಾಗಾಗಿ ಆಹಾರ ವಿಧಾನದಲ್ಲಿ ಆಮೇಲೆ ಆಹಾರ ಪಚನ ಪರಿಣಾಮವಾಗಲು ಕೂಡ ಕೆಲವು ಯೋಗ ಆಸನಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಪ್ರತಿನಿತ್ಯ ಅಂತರ್ಗತವಾಗಿ ಯೋಚನೆ ಮಾಡ್ತಕ್ಕಂಥದ್ದು, ಇವತ್ತಿನ ದಿವಸ ಏನು ಒಂದು ನಾವು ಸ್ಟ್ರೆಸ್ ಕಾಸ್ ಅಂತೀವಲ್ಲ, ಸ್ಟ್ರೆಸ್ ರಿಲೇಟೆಡ್ ಎಕ್ಸ್ಪೆಕ್ಟ್ ಇಲ್ಲ, ಅದಕ್ಕೆ ಧ್ಯಾನ ಧಾರಣೆಗಳಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ಅವು ಯೋಗದಲ್ಲಿ ಏನಾಗುತ್ತೆ ಪ್ರಸ್ತಾಪ ಮಾಡೋದು ಎಷ್ಟು ಸರಿಯೋ ತಪ್ಪೋ, ಮಿಸ್ಟಿಕ್ ಪವರ್ಸ್ ಅತೀಂದ್ರಿಯವಾಗಿರ್ತಕ್ಕಂಥ ಪ್ರಯೋಜನಗಳು ಬರುತ್ತೆ ಅಂತೇಳಿ ಯೋಗದ ನನ್ನ ಪ್ರಾರಂಭದಲ್ಲಿ ಈ ಪದ ಯಾತಕ್ಕೆ ಹೇಳಿದೆ ಅಂದರೆ ಇದು ದರ್ಶನವಾದ್ದರಿಂದ, ಜೀವನ ದರ್ಶನ ಮನೋದರ್ಶನ ಮತ್ತು ಜೀವನ ದರ್ಶನವಾದ್ದರಿಂದ ಅವುಗಳ ಪರಿಣಾಮ ದೇಹ ಮತ್ತು ಮನಸ್ಸು ಇಂದ್ರಿಯಗಳ ಮೇಲೆ ಆಗೋದ್ರಿಂದ ಅದು ಚಿಕಿತ್ಸೆಗೆ ಅನುಕೂಲವಾಗುತ್ತೆ ಸರ್.
1: ಚಿಕಿತ್ಸೆಯಾಗಿ ಯೋಗವನ್ನು ಬಳಸಬೇಕು ಅಂದಾಗ ಒಬ್ಬ ಉತ್ತಮವಾದ ಶಿಕ್ಷಕನ ಮೂಲಕನೇ ಯೋಗ ಕಲಿಬೇಕು ಅಂತ ಹೇಳಲಾಗುತ್ತೆ. ಈ ಯೋಗ ಶಿಕ್ಷಣ ಮತ್ತೆ ಯೋಗವನ್ನ ಚಿಕಿತ್ಸೆಯಾಗಿ ಬಳಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಎಲ್ಲಿ ಸಿಗಬಹುದು ಮತ್ತೆ ಹೇಗೆ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್.
0: ಸರಿ, ಯೋಗ ಶಿಕ್ಷಣ ಅಂತಕ್ಕಂಥದ್ದು ಒಂದು 5 ವರ್ಷದ ಡಿಗ್ರಿ ಕೋರ್ಸ್ಗಳಿದೆ ಸರ್. ನ್ಯಾಚುರೋಪತಿ ಅಂಡ್ ಯೋಗ ಅಂತಕ್ಕಂಥದ್ದು, ಮೊರಾರ್ಜಿ ಸ್ಕೂಲ್ ಆಫ್ ದೇಶ ಯೋಗ ಅಂತಕ್ಕಂಥದ್ದು. ಯೋಗದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಪಿ ಎಚ್ ಜಿ ಕೂಡ ಇವತ್ತು ಇದೆ ಸರ್. ಕರ್ನಾಟಕ ಸೀಮಿತವಾದ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅದರಿಂದ ಪಿ ಎಚ್ ಡಿ ಕೂಡ ಪಡೆದವರಿದ್ದಾರೆ ಯೋಗ ನ್ಯಾಚುರೋಪತಿಯಿಂದ. ಆಮೇಲೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಪ್ರಪಂಚದ ಅತಿ ದೊಡ್ಡ ಆರೋಗ್ಯ ವಿಶ್ವವಿದ್ಯಾಲಯ, ಅದರಲ್ಲಿ 1,040+ ವೈದ್ಯಕೀಯ ಸಂಸ್ಥೆಗಳೇ ಅಲ್ಲಿ ಯೋಗ ಶಿಕ್ಷಣ ಮತ್ತು ಯೋಗ ಅನುಷ್ಠಾನ ಮಾಡ್ತಕ್ಕಂಥದ್ದು, ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಅಭ್ಯಾಸ ಮಾಡ್ತಕ್ಕಂಥದ್ದು ಕೂಡ ಕಡ್ಡಾಯ ಮಾಡಿದ್ದಾರೆ. ಇದು ಯೋಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಕೇವಲ ಕೆಲವು ಸ್ಕೂಲ್ಗಳಲ್ಲಿ, ಬಿ ಆರ್ ಸ್ಕೂಲ್ ಆಫ್ ಯೋಗ, ಆಮೇಲೆ ಟಿ ಟಿ ಕೃಷ್ಣಮಾಚಾರ್ ಸ್ಕೂಲು, ಬಿ ಕೆ ಎಸ್ ಅಯ್ಯಂಗಾರು, ಹೀಗೆ ನಮ್ಮ ಮೈಸೂರಿನ ಜೋಯಿಸರು, ಹೀಗೆ ಸೀಮಿತವಾಗಿರ್ತಕ್ಕಂಥದ್ದನ್ನು ಕಲಿಸ್ತಾ ಇದ್ರು. ಈಗ ಪತಂಜಲಿ ಯೋಗ ದರ್ಶನವನ್ನು ಸಂಪೂರ್ಣವಾಗಿ ಹೇಳ್ಕೊಡೋದ್ರ ಜೊತೆಗೆ ಯೋಗವನ್ನು ಥೆರಪಿಟಿಕ್ ಅಪ್ಲಿಕೇಶನ್ ಕೂಡ ಶಿಕ್ಷಣದಲ್ಲಿ 5 ವರ್ಷದ ಕೋರ್ಸು ಮತ್ತು ಪಿ ಎಚ್ ಡಿ, ಈಗ ಸಾಕಷ್ಟು ಪ್ರೌಢ ಸಂಶೋಧನೆಗಳಾಗಿವೆ, ಪ್ರೌಢ ಶಿಕ್ಷಣವೂ ಲಭ್ಯವಾಗುತ್ತೆ ಸರ್. ಯೋಗದ ಪ್ರಾಥಮಿಕ ಜ್ಞಾನದ ಜೊತೆಗೆ ಯೋಗದ ಪ್ರೌಢ ಶಿಕ್ಷಣವೂ ಲಭ್ಯವಿದೆ ಸರ್. ಈಗ
1: ನಾವೀಗ ಯೋಗ ಮತ್ತು ಮಧುಮೇಹದ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೇವೆ, ಮನುಷ್ಯನ ಸಾಮಾನ್ಯವಾದ ಯಾವ್ಯಾವ ಕಾಯಿಲೆಗಳಿಗೆ ಯೋಗವನ್ನ ಮದ್ದಾಗಿ ನಾವು ಬಳಕೆ ಮಾಡ್ಕೋಬಹುದು ಅಂತೀರಿ ಡಾಕ್ಟ್ರೆ?
0: ಬಹಳ ಮುಖ್ಯವಾಗಿ ಸರ್ ಹೆಚ್ಚು ಅನುಕೂಲ ಆಗತಕ್ಕಂಥದ್ದು ನಾವು ತಮಕ ಶ್ವಾಸ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತೀವಿ, ಅದರಲ್ಲಿ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು. ಅದರಲ್ಲಿ ನಿಖರವಾಗಿರ್ತಕ್ಕಂಥ ಆಸನಗಳನ್ನು ನಮ್ಮ ಪವನಮುಕ್ತ ಆಸನ ಮಾಡೋದ್ರಿಂದ ನಾವು ಮೊದಲನೇದಾಗಿ. ಆಮೇಲೆ ಎರಡನೇದಾಗಿ ಇವತ್ತು ಕಂಟ್ರೋಲ್ಗೆ ಸಿಗದಿರ್ತಕ್ಕಂಥ ಎಂಡೋಕ್ರೈನ್ ಡಿಸಾರ್ಡ್ಸ್ ಏನಂತೀವಿ, ಥೈರಾಯ್ಡ್ ಡಿಸಾರ್ಡ್ಸ್ ಅಲ್ಲಿ ವಿಶೇಷವಾಗಿ ಅಷ್ಟೊಂದು ಅಭಿವೃದ್ಧಿ ಆಗಿದ್ರು ಕೂಡ, ನಾಲೆಡ್ಜ್ ಸಿಕ್ಕಿದ್ರು ಕೂಡ ಥೈರಾಯ್ಡ್ ಸಂಬಂಧಪಟ್ಟಂಥ ಡಿಸೀಸ್ಗಳಲ್ಲಿ ವಿಶೇಷವಾಗಿ ಹೃದಯದ ಬಡತ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶವಾಸನದ ಮೂಲಕ ಕೆಲವು ಕ್ರಿಯೆಗಳ ಮೂಲಕ ಚಿಕಿತ್ಸೆ ಮಾಡಲಿಕ್ಕಾಗುತ್ತೆ. ಆಮೇಲೆ ವಿಶೇಷವಾಗಿ ಪ್ರಾಸ್ಟೇಟ್ ಎನ್ಲಾರ್ಮೆಂಟ್ ಅಂತ ಹೇಳ್ತೀವಿ, ಅದು ಬಹಳ 40-50 ವರ್ಷದ ನಂತರ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ಆಗ್ತಿದೆ. ಬದ್ಧಕೋನಾಸವನ್ನು ನಿರಂತರವಾಗಿ ಮಾಡೋದ್ರಿಂದ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ತಡಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕಂಡಿದೆ. ಆಮೇಲೆ ಬಹಳ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಕೀಲು ನೋವು ಏನಂತೀವೋ ಅದನ್ನು ಕೂಡ ಪ್ರತಿನಿತ್ಯ ಪ್ರತಿಯೊಂದು ಕಾಯಿಲೆಗೂ ನಿಖರವಾಗಿರ್ತಕ್ಕಂಥ ಆಸನಗಳಿವೆ. ಉದಾಹರಣೆಗೆ ಯಾವುದೇ ಕಾಯಿಲೆ ತಗೊಂಡ್ರು ಕೂಡ ಇದು

0: ಭಸ್ಮಕ್ಕೆ ಹೇಳಿದೆ, ಪವನ ಮುಕ್ತಾಸನ ಅಂತ ಹೇಳಿದೆ, ಆಮೇಲೆ ಮಧುಮೇಹಕ್ಕೆ ಮಯೂರಾಸನ ಅಂತ ಹೇಳಿದೆ, ಅದ್ರ ಜೊತೆನಲ್ಲಿ ಬೆನ್ನು ಹೇಳಿದೆ, ಲಂಬಾಸನ ಅದಕ್ಕೂ ಕಟ್ಟಿ ಚಕ್ರಾಸನ ಮಾಡ್ತಕ್ಕಂಥದ್ದು, ಆಮೇಲೆ ಶಲಭಾಸನ ಮಾಡ್ತಕ್ಕಂಥದ್ದು, ಸರ್ವಾಂಗಾಸನ ಮಾಡ್ತಕ್ಕಂಥವು, ಇವು ಆಸನ ಒಂದು ಪ್ರಾಥಮಿಕ ಪ್ರಯತ್ನ. ಅದ್ರ ಜೊತೆನಲ್ಲಿ ಇನ್ನು ಮಿಕ್ಕಿರತಕ್ಕಂಥ ಪ್ರಕ್ರಿಯೆಗಳನ್ನು, ಷಟ್ಕರ್ಮಗಳಿರ್ಬೋದು ಅಥವಾ ಮುದ್ರಗಳಿರ್ಬೋದು, ಇವುಗಳನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ.
1: ಬಹಳಷ್ಟು ಜನರಿಗೆ ಆಸನ ಮಾಡುವಂತ ಪರಿಸ್ಥಿತಿನೆಲ್ಲ ಇರೋದಿಲ್ಲ ಡಾಕ್ಟ್ರೆ, ಅಂದ್ರೆ ಏನೋ ನಾನಾ
0: ಕಾರಣಗಳಿಂದ.
1: ಅಂಥವ್ರಿಗೆ ಯಾವ ರೀತಿಯ ಚಿಕಿತ್ಸೆಯನ್ನ ಯೋಗದ ಮೂಲಕ ಹೇಳಲಾಗುತ್ತೆ?
0: ಯೋಗದ ಆಸನ ಮಾಡಲಿಕ್ಕೆ ಇಂಥದೇ ಆಸನವನ್ನ ಹೇಳುವಾಗ್ಲೇನೆ ಪ್ರಾಥಮಿಕ ಆಸನಗಳು, ಮಾಧ್ಯಮಿಕ ಆಸನಗಳು, ಪ್ರೌಢಾಸನಗಳು ಅಂತ ಅದನ್ನು ಅಭ್ಯಾಸ ದೃಷ್ಟಿಯಿಂದ ಹೇಳಿದ್ದಾರೆ. ಚಿಕಿತ್ಸೆ ದೃಷ್ಟಿಯಿಂದ ಹೋದಾಗ್ಲೇ ಸರ್, ಸ್ಥಿರ ಸುಖಮ ಆಸನ, ಯಾವುದ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವೋ ಅದನ್ನ ಆಸನವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ತುಂಬಾ ಸುಲಭವಾಗಿ ಮನಸ್ಸಿನ ಮೇಲೆ ಹೆಚ್ಚು ಪ್ರಯೋಜನ ಮಾಡ್ತಕ್ಕಂಥ ಆಸನಗಳಾಗಿರ್ತಕ್ಕಂಥ ಶವಾಸನ ಇರ್ಬೋದು, ಯೋಗ ನಿದ್ರಾ ಇರ್ಬೋದು, ಇವುಗಳನ್ನ ಯೋಗವನ್ನ ಮಾಡಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆದವರು ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್. ಇದ್ರ ಜೊತೆಗೆ ಪ್ರಾಣಾಯಾಮವನ್ನು ಕೂಡ ಅನುಸರಿಸಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಸರ್.
1: 12ನೇ ಯೋಗ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದ್ರ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೇನೆ
0: ಸರ್. ವಿಶೇಷ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ಪರಿಕಲ್ಪನೆ ಬಂದಿದ್ದು 2014ನ UNS ಸಂಸ್ಥೆನಲ್ಲಿ ನರೇಂದ್ರ ಮೋದಿ ಅವರು ಆಗಿನ ಪ್ರಧಾನಿಗಳು 27ನೇ ಸೆಪ್ಟೆಂಬರ್ನಂದು ಅದಕ್ಕೆ ಪ್ರಸ್ತಾವನೆ ಇಟ್ಟರು, ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು. ವಿಶ್ವಸಂಸ್ಥೆಯ ಒಂದು ಇತಿಹಾಸದಲ್ಲೇ ಬಹಳಷ್ಟು ರಾಷ್ಟ್ರಗಳು, 177ಕ್ಕಿಂತ ಹೆಚ್ಚು ದೇಶಗಳು ಆ ಪ್ರಸ್ತಾವನೆಯನ್ನು ಅಂಗೀಕರಿಸಿದವು. ಆಮೇಲೆ ಕೇವಲ 60 ದಿನಗಳಲ್ಲಿ ಅದು ಅಂಗೀಕಾರವಾಯಿತು ಸರ್. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ಜಗತ್ತು ಒಂದು ವಸುದೈವ ಕುಟುಂಬಕ್ಕನ್ನ ಒಂದು ಜಗತ್ತನ್ನು ಒಂದುಗೂಡಿಸಿದ ಒಂದು ಸಂಕೇತವಾಗಿದೆ ಸರ್ ಅದು ಯೋಗ. ಹಾಗಾಗಿ ಪ್ರತಿ ವರ್ಷ ಯೋಗ ಒಂದೊಂದೇ ಒಂದು ಘೋಷಿತ ವಾಕ್ಯಗಳನ್ನು ಥೀಮ್ಗಳನ್ನ ಇಟ್ಕೊಂಡು ಬರ್ತವೆ. ನಾವು ಇಷ್ಟೊತ್ತು ಪ್ರಸ್ತಾಪ ಮಾಡಿದ ಮಧುಮೇಹ ಮತ್ತು ಯೋಗದ ವಿಚಾರನ 2017ರಲ್ಲಿ ಆರೋಗ್ಯ ಮತ್ತು ಯೋಗ ಅಂತ ಮಾಡಿ ಅದರಲ್ಲಿ ಮಧುಮೇಹಕ್ಕೆ ಸಂಬಂಧಪಟ್ಟ ಯೋಗದ ಎಲ್ಲ ಅನುಸಂಧಾನಗಳ ಕಮಳಂತು. ಅದೇ ಸರ್, 2019ರಲ್ಲಿ ಕೋವಿಡ್ ಮತ್ತು ಯೋಗ ಅಂತ ಹೋಮ್ ಕ್ಯಾಂಪೇನ್ ಮಾಡಿಬಿಟ್ಟು ಅದು ಲಕ್ಷಾಂತರ ಜನಕ್ಕೆ ತಲುಪುವಂತಹದ್ದಾಯ್ತು ಸರ್.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ಮನುಷ್ಯನ ಒಂದು ಆರೋಗ್ಯಕ್ಕೆ ನಾವು ಪೂರಕವಾಗಿ ಮಾತಾಡುವಾಗ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆನೂ ನಾವು ಮಾತಾಡುತ್ತೇವೆ. ಹಾಗಾಗಿ ಯೋಗ, ಆಧ್ಯಾತ್ಮ, ಇದರ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು, ಈ ಆಧ್ಯಾತ್ಮಿಕ ಆರೋಗ್ಯದ ಮೂಲಕ ಮನುಷ್ಯ ತನ್ನ ದೈಹಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯವೇ?
0: ಸಾಧ್ಯ ಸರ್, ಸಾಧ್ಯ.
1: ತಮ್ಮ ಚಿಂತನೆಗಳು
0: ಸಾಧ್ಯ ಸರ್. ಯಾಕಂದ್ರೆ ಶರೀರದ ಕಲ್ಪನೆಯನ್ನು ಹೇಳುವಾಗ ಶರೀರ, ಆತ್ಮ, ಇಂದ್ರಿಯ, ಮನಸ್ಸು ಅಂತ ಹೇಳ್ತಾರೆ. ಮನಸ್ಸು ಮತ್ತೆ ಆತ್ಮ ಅಂದ್ರೆ ಸ್ವಂತ ಇಂಟ್ರಸೆಪ್ಷನ್ ಅಷ್ಟೇ. ಆತ್ಮ ಅಂದ್ರೆ ಆ ಭೌತಿಕವಾದ್ದು ನಮಗೆ ನಿಲುಕ್ತಾ ಇರತಕ್ಕಂಥದ್ದಲ್ಲ. ಹಾಗಾಗಿ ನಮ್ಮ ಬಗ್ಗೆ ಇಂಟ್ರಾಸ್ಪೆಕ್ಷನ್ ಅಥವಾ ನಮ್ಮಲ್ಲೇ ಸತ್ಯದರ್ಶನ ಮಾಡತಕ್ಕಂಥದ್ದು ಇರೋದ್ರಿಂದ ಚಿಂತನೆ ಮತ್ತು ಚಿಂತೆಯ ಸ್ವರೂಪವನ್ನು ಬದಲಾಯಿಸೋದ್ರಿಂದ ಆಧ್ಯಾತ್ಮ. ಆಧ್ಯಾತ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನಲ್ಲೇ ಪೊಟೆನ್ಷಿಯಲ್ ಅಂದ್ರೆ ಪ್ರಚಿನ್ನವಾಗಿರ್ತಕ್ಕಂಥ ಶಕ್ತಿ. ಆಧ್ಯಾತ್ಮಿಕದ ಸಂಪರ್ಕ ಬಂದಾಗ, ಆಧ್ಯಾತ್ಮಿಕದ ಒಂದು ಮೂಸೆಯಲ್ಲಿ ಬಂದಾಗ ಅದು ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಸರ್.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ತಾವು ಚಿಕಿತ್ಸೆಯನ್ನು ನೀಡುವಂತಹ ಆಯುರ್ವೇದ ತಜ್ಞ ವೈದ್ಯರು ಅಲ್ವೇ?
0: ಹೌದು ಸರ್.
1: ಈಗ ಆಯುರ್ವೇದದಲ್ಲಿ ತಾವು ಔಷಧಿಯ ಬಳಕೆಯನ್ನು ಮಾಡ್ತೀರಿ, ಮತ್ತೆ ಬಹಳಷ್ಟು ಉಪಚಾರದ ವಿಧಾನಗಳು ಇದ್ದಾವೆ. ಈಗ ಒಬ್ಬ ವ್ಯಕ್ತಿಗೆ ಒಂದು ಸಮಗ್ರ ಚಿಕಿತ್ಸೆಯನ್ನು ತಾವು ಪ್ಲಾನ್ ಮಾಡುವಾಗ ಯೋಗವನ್ನು ಎಲ್ಲಿ ಇನ್ಕ್ಲೂಡ್ ಮಾಡ್ಕೋತೀರಿ ಸರ್?
0: ಸೊ ಯೋಗವನ್ನು ನಾವು ಕಾಯಿಲೆ ನಿರ್ಣಯ ಆದ್ಕೊಳ್ಳೇ ಶುರು ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಸಾಮಾನ್ಯವಾಗಿ ಆಯುರ್ವೇದ ತೊಂದರೆ ಇರಲಿ, ಆಯುರ್ವೇದದಲ್ಲಿ ಚಿಕಿತ್ಸೆಗೆ ಬರ್ತಕ್ಕಂಥವ್ರು ಇರಲಿ ಅಥವಾ ಯೋಗ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಂತಿರಲಿ, ಅವರು ಸಾಮಾನ್ಯವಾಗಿ ರೋಗಗಳು ಹಳೆದಾದ್ಮೇಲೆ ದೇ ಕಮ್ ಓನ್ಲಿ ಆಫ್ಟರ್ ಕ್ರಾನಿಸಿಟಿ ಆವಾಗ ಬಂದಿರೋದ್ರಿಂದ ಯೋಗವನ್ನು ಪ್ರಾರಂಭದಲ್ಲೇ ಶುರು ಮಾಡೋದ್ರಿಂದ ಯೋಗದ ಪ್ರಯೋಜನ ಹೆಚ್ಚಾಗುತ್ತೆ. ಯೋಗದಲ್ಲಿ ನಿಯಮಗಳಿವೆ, ಸತತವಾಗಿ ಮಾಡಬೇಕು, ತಪ್ಪದೇ ಮಾಡಬೇಕು, ಆಹಾರಕ್ಕೆ ಸಂಬಂಧಪಟ್ಟ ನಿಯಮಗಳನ್ನು, ಆಮೇಲೆ ಮತ್ತು ನಿದ್ರೆಗೆ ಸಂಬಂಧಪಟ್ಟ ನಿಯಮಗಳನ್ನು, ಮತ್ತು ದೇಹದ ಚಲನೆಗೆ ಸಂಬಂಧಪಟ್ಟ ನಿಯಮಗಳನ್ನು, ಇವುಗಳನ್ನು ಆಹಾರ ವಿಹಾರಗಳನ್ನು ತುಂಬ ನಿರ್ದಿಷ್ಟವಾಗಿ ಹೇಳೋದ್ರಿಂದ ಅವು ಚಿಕಿತ್ಸೆಯ ಮೇಲೆ ಅನುಕೂಲ ಪ್ರಾರಂಭದಲ್ಲೇ ಶುರು ಮಾಡಬೇಕಾಗುತ್ತೆ.
1: ಓಕೆ, ಅಂದರೆ ಈಗ ಆತನಿಗೆ ದೈಹಿಕವಾಗಿ ಏನೇ ಸಮಸ್ಯೆ ಇದ್ದರೂ ಆತ ಏನು ಔಷಧಗಳನ್ನು ತೆಗೆದುಕೊಳ್ಳೋದರ ಜೊತೆಗೆ ಯೋಗವನ್ನು ಕೂಡ ಮಾಡೋದ್ರಿಂದ ಪರಿಣಾಮ ಜಾಸ್ತಿ
0: ಆಗುತ್ತೆ, ಸಮಗ್ರ ಚಿಕಿತ್ಸೆಗೆ ಅನುಕೂಲ ಆಗುತ್ತೆ.
1: ಕೇವಲ ಯೋಗ ಮಾತ್ರದಿಂದಲೇನೆ ಕಾಯಿಲೆಗಳನ್ನು ಹುಷಾರು ಮಾಡ್ಕೊಳ್ಳೋಕಾಗಲ್ವಾ?
0: ಸಾಕಷ್ಟು ರೋಗಗಳಿಗೆ ಸಾಧ್ಯ ಇದೆ ಸರ್. ವಿಶೇಷವಾಗಿ ಮಾನಸಿಕ ಸಂಬಂಧಪಟ್ಟ ನಾವು ಆಂಗ್ಸೈಟಿ, ಚಿತ್ತ ವ್ಯಾಕುಲತೆ ಅಂತ ಕರೀತೀವಿ, ಚಿತ್ತ ವ್ಯಾಕುಲತೆ, ಅದನ್ನ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಯೋಗದಿಂದನೇ ಯಾವ ಔಷಧಿಯ ಸಂದರ್ಭನೂ ಇಲ್ಲದೆ, ಇವಾಗ ನ್ಯಾಚುರೋಪತಿ ಅಂಡ್ ಯೋಗ ಅಂತ ಬರುತ್ತೆ, ಎಲ್ಲರೂ ಕೂಡ ಅದ್ರವ್ಯಭೂತ ಚಿಕಿತ್ಸೆ, ಎಲ್ಲರಲ್ಲೂ ಔಷಧಿ ರಹಿತವಾಗಿರ್ತಕ್ಕಂಥ ಚಿತೆ. ಯೋಗದಿಂದ ಯಾತಕ್ಕೆ ಸಾಧ್ಯವಾಗುತ್ತೆ ಅಂದರೆ,

0: ಯೋಗದಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಿಂದ ನಾವು ಮಾಡ್ತಕ್ಕಂಥ ವಿಹಾರಗಳಿಂದ ಪರಿವರ್ತನೆ ಆಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಪ್ರಾರಂಭದಲ್ಲಿ ಹೇಳಿದೆ, ಮನಸ್ಸಿಗೆ ಚಿತ್ತದ ವ್ಯಾಕುಲತೆ ಬರ್ತಕ್ಕಂಥದ್ದು, ಜನರಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದಕ್ಕೆ ಔಷಧಿಗಿಂತನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು ಯೋಗ ನಿದ್ರಾಸನ, ಶವಾಸನ, ಆಮೇಲೆ ಪದ್ಮಾಸನ, ಇವುಗಳಿಂದ ಸಾಕಷ್ಟು ಕಾಯಿಲೆಯನ್ನು ಗುಣ ಮಾಡಲಿಕ್ಕೆ ಸಾಧ್ಯ. ವಿಶೇಷವಾಗಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಹೇಳಿದೆ, ಅದಕ್ಕೆ ಯಾವುದೇ ಔಷಧಿ ಇಲ್ಲದೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಪ್ರಾರಂಭದಿಂದ ರೂಢಿ ಮಾಡಿದರೆ. ಹಾಗಾಗಿ ಸರ್
1: ಒಳ್ಳೆಯದು. ಡಾಕ್ಟರ್ ಗುರುಬಸವರಾಜ್ ಅವರೇ, ಇದುವರೆಗೂ ಯೋಗ ಮತ್ತು ಮಧುಮೇಹ ಚಿಕಿತ್ಸೆಯಾಗಿ ಯೋಗದ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು.
0: ನಮಸ್ಕಾರ ಸರ್.
2: ಇದುವರೆಗೆ ಯೋಗ ಹಾಗೂ ಮಧುಮೇಹ ನಿಯಂತ್ರಣ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್, ಈ ಬಗ್ಗೆ ಮಾತನಾಡುತ್ತಾರೆ ಯುವ ಪತ್ರಕರ್ತ ನಿತೀಶ್ ಡಂಬಳ್.
2: ಕಳೆದ ಸುಮಾರು ಎರಡು ದಶಕಗಳಿಂದ ಗ್ರಾಮೀಣ ಉದ್ಯೋಗವು ಭಾರತದ ಸಾಮಾಜಿಕ ರಕ್ಷಣಾ ಚೌಕಟ್ಟಿನ ಮೂಲಾಧಾರವಾಗಿದೆ. 2005 ಜಾರಿಗೆ ಬಂದಾಗಿನಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯು ಕೂಲಿ ಉದ್ಯೋಗವನ್ನು ಒದಗಿಸುವಲ್ಲಿ, ಗ್ರಾಮೀಣ ಆದಾಯವನ್ನು ಸ್ಥಿರಗೊಳಿಸುವಲ್ಲಿ ಮತ್ತು ಮೂಲಸೌಕರ್ಯಗಳನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಆದಾಗ್ಯೂ ಕಾಲಾನಂತರದಲ್ಲಿ ಗ್ರಾಮೀಣ ಭಾರತದ ರಚನೆ ಮತ್ತು ಉದ್ದೇಶಗಳು ಗಣನೀಯವಾಗಿ ವಿಕಸನಗೊಂಡಿವೆ. ಹೆಚ್ಚುತ್ತಿರುವ ಆದಾಯ, ವಿಸ್ತರಿಸಿದ ಸಂಪರ್ಕ ಸೇವೆಗಳು, ವ್ಯಾಪಕವಾದ ಡಿಜಿಟಲ್ ಸೌಲಭ್ಯ ಮತ್ತು ವೈವಿಧ್ಯಮಯ ಜೀವನೋಪಾಯಗಳು ಗ್ರಾಮೀಣ ಉದ್ಯೋಗದ ಅಗತ್ಯತೆಗಳ ಸ್ವರೂಪವನ್ನು ಬದಲಿಸಿವೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಯೋಜನೆಯನ್ನು ಪರಿಚಯಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ರೂಪುಗೊಂಡ ಈ ಮಸೂದೆಯನ್ನು 2025 ಡಿಸೆಂಬರ್ನಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಪರಿಚಯಿಸಿ ಸಂಸತ್ತಿನಲ್ಲಿ ಅನುಮೋದನೆಗೊಂಡ ನಂತರ ಇದನ್ನು ಕಾಯ್ದೆಯಾಗಿ ಪರಿವರ್ತಿಸಲಾಗಿದೆ. ಇದು ಹೊಣೆಗಾರಿಕೆ, ಮೂಲಸೌಕರ್ಯ, ಆದಾಯದ ಭದ್ರತೆಯನ್ನು ಬಲಪಡಿಸುವ ಜೊತೆಗೆ ಗ್ರಾಮೀಣ ಉದ್ಯೋಗವನ್ನು ವಿಕಸಿತ ಭಾರತ 2047 ದೀರ್ಘಕಾಲೀನ ದೃಷ್ಟಿಕೋನದೊಂದಿಗೆ ಸಂಯೋಜಿಸುತ್ತದೆ. ವಿಬಿಜಿ ರಾಮ್ಜಿ ಕಾಯ್ದೆಯ ಪ್ರಮುಖ ಲಕ್ಷಣಗಳೆಂದರೆ, ಈ ಮಸೂದೆಯು ಕೌಶಲ್ಯರಹಿತ ದೈಹಿಕ ಕೆಲಸ ಮಾಡಲು ಗ್ರಾಮೀಣ ಜನರಿಗೆ ಪ್ರತಿ ಹಣಕಾಸು ವರ್ಷದಲ್ಲಿ 125 ಕೂಲಿ ಉದ್ಯೋಗದ ಖಾತ್ರಿಯನ್ನು ನೀಡುತ್ತದೆ. ಇದು ಈ ಹಿಂದಿನ 100 ಹಕ್ಕಿಗಿಂತ ಹೆಚ್ಚಿನ ಆದಾಯದ ಭದ್ರತೆ ಒದಗಿಸುತ್ತದೆ. ಬಿತ್ತನೆ ಮತ್ತು ಕೊಯ್ಲಿನ ಪ್ರಮುಖ ಅವಧಿಗಳಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ವರ್ಷದಲ್ಲಿ ಒಟ್ಟು 60 ವಿರಾಮದ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಕಾರ್ಮಿಕರು ಉಳಿದ 305 ತಮ್ಮ 125 ಉದ್ಯೋಗ ಪಡೆಯುತ್ತಾರೆ. ಇದು ರೈತರು ಮತ್ತು ಕಾರ್ಮಿಕರಿಬ್ಬರಿಗೂ ಪ್ರಯೋಜನಕಾರಿಯಾಗಿದೆ. ದೈನಂದಿನ ಕೂಲಿಯನ್ನು ವಾರಕ್ಕೊಮ್ಮೆ ಅಥವಾ ಕೆಲಸ ಮುಗಿದ ದಿನಾಂಕದಿಂದ ಗರಿಷ್ಠ 15 ಒಳಗಾಗಿ ಪಾವತಿಸಲಾಗುವುದು. ಉದ್ಯೋಗ ಸೃಷ್ಟಿಯನ್ನು 4 ಆದ್ಯತೆಯ ವಲಯಗಳ ಮೂಲಕ ಮೂಲಸೌಕರ್ಯ ಅಭಿವೃದ್ಧಿಯೊಂದಿಗೆ ಸಂಯೋಜಿಸಲಾಗಿದೆ. ಮೊದಲನೆಯದ್ದು ಜಲಭದ್ರತೆ ಒದಗಿಸುವ ನೀರಿಗೆ ಸಂಬಂಧಿಸಿದ ಕಾಮಗಾರಿಗಳು, ಎರಡನೆಯದ್ದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಮೂರನೆಯದ್ದು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ, ಹಾಗೂ ನಾಲ್ಕನೆಯದ್ದು ತೀವ್ರ ಹವಾಮಾನ ವೈಪರೀತ್ಯಗಳ ಪರಿಣಾಮ ತಗ್ಗಿಸಲು ವಿಶೇಷ ಕಾಮಗಾರಿಗಳು. ಈ ಆದ್ಯತೆಯ ಮೇರೆಗೆ ಸೃಷ್ಟಿಸಲಾದ ಎಲ್ಲಾ ಆಸ್ತಿಗಳನ್ನು ವಿಕಸಿತ ಭಾರತ ರಾಷ್ಟ್ರೀಯ ಗ್ರಾಮೀಣ ಮೂಲಸೌಕರ್ಯದಡಿ ಕ್ರೋಢೀಕರಿಸಲಾಗುತ್ತದೆ. ಇದು ಏಕೀಕೃತ ಮತ್ತು ಸಂಯೋಜಿತ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯತಂತ್ರವನ್ನು ಖಚಿತಪಡಿಸುತ್ತದೆ. ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಯೋಜನಾ ಪ್ರಕ್ರಿಯೆಯನ್ನು ವಿಕೇಂದ್ರೀಕರಿಸಲಾಗಿದೆ. ಇವುಗಳನ್ನು ಸ್ಥಳೀಯವಾಗಿ ಸಿದ್ಧಪಡಿಸಲಾಗುತ್ತದೆ ಮತ್ತು ಪಿಎಂ ಗತಿಶಕ್ತಿಯಂತಹ ರಾಷ್ಟ್ರೀಯ ವ್ಯವಸ್ಥೆಗಳೊಂದಿಗೆ ಪ್ರಾದೇಶಿಕವಾಗಿ

0: ಸಂಯೋಜಿಸಲಾಗುತ್ತದೆ. ಈ ಕಾಯ್ದೆಯ ಹಣಕಾಸಿನ ರಚನೆ ಕೂಲಿ ಸಾಮಗ್ರಿ ಮತ್ತು ಆಡಳಿತಾತ್ಮಕ ಘಟಕಗಳ ಮೇಲಿನ ಒಟ್ಟು ಅಂದಾಜು ವಾರ್ಷಿಕ ನಿಧಿಯ ಅವಶ್ಯಕತೆಯು ರಾಜ್ಯದ ಪಾಲನ್ನು ಒಳಗೊಂಡಂತೆ 151,282 ಕೋಟಿ ರೂಪಾಯಿ ಆಗಿದೆ. ಇದರಲ್ಲಿ ಕೇಂದ್ರದ ಅಂದಾಜು ಪಾಲು 95,692 ಕೋಟಿ ರೂಪಾಯಿ. ಧನ ಸಹಾಯದ ರಚನೆಯನ್ನು ರಾಜ್ಯದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಪನಾಂಕ ಮಾಡಲಾಗಿದ್ದು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60-40 ಪ್ರಮಾಣಿತ ವೆಚ್ಚ ಹಂಚಿಕೆ ಅನುಪಾತವನ್ನು ನಿಗದಿಪಡಿಸಲಾಗಿದೆ. ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ 90-10, ಹೆಚ್ಚಿನ ಬೆಂಬಲ ಮತ್ತು ಶಾಸನ ಸಭೆಗಳಿಲ್ಲದ ಕೇಂದ್ರಾಡಳಿತ ಪ್ರದೇಶಗಳಿಗೆ 100% ಕೇಂದ್ರದ ಧನ ಸಹಾಯವನ್ನು ನೀಡಲಾಗುತ್ತದೆ. ಹಿಂದಿನ ಚೌಕಟ್ಟಿನ ಅಡಿಯಲ್ಲಿ ರಾಜ್ಯಗಳು ಈಗಾಗಲೇ ಸಾಮಗ್ರಿ ಮತ್ತು ಆಡಳಿತಾತ್ಮಕ ವೆಚ್ಚಗಳ ಪಾಲನ್ನು ಭರಿಸುತ್ತಿದ್ದವು. ಆದರೆ ಈಗಿನ ಮಾನದಂಡ ಆಧಾರಿತ ಹಂಚಿಕೆಯು ಉತ್ತಮ ಬಜೆಟ್ ನಿರ್ವಹಣೆಗೆ ಅನುಕೂಲಕರವಾಗಲಿದೆ. ಪ್ರಕೃತಿ ವಿಕೋಪ ಮತ್ತಿತರ ವಿಪತ್ತಿನ ಸಮಯದಲ್ಲಿ ರಾಜ್ಯಗಳಿಗೆ ಹೆಚ್ಚುವರಿ ನೆರವು ನೀಡುವ ನಿಬಂಧನೆಗಳು ಮತ್ತು ಮೇಲ್ವಿಚಾರಣಾ ಕಾರ್ಯವಿಧಾನಗಳು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ನಷ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇದು ಹೊಣೆಗಾರಿಕೆಯೊಂದಿಗೆ ಆರ್ಥಿಕ ಸುಸ್ಥಿರತೆಯನ್ನು ಬಲಪಡಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಮಸೂದೆಯ ಪ್ರಯೋಜನಗಳು. ಈ ಮಸೂದೆಯು ಉದ್ಯೋಗ ಸೃಷ್ಟಿಯನ್ನು ಉತ್ಪಾದಕ ಆಸ್ತಿಗಳ ಸೃಜನೆಯೊಂದಿಗೆ ಸಂಯೋಜಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಇದು ಹೆಚ್ಚಿನ ಕುಟುಂಬದ ಆದಾಯಕ್ಕೆ ಕಾರಣವಾಗುತ್ತದೆ. ಕೃಷಿ ಮತ್ತು ಅಂತರ್ಜಲ ಮರುಪೂರಣಕ್ಕೆ ಬೆಂಬಲ ನೀಡುವ ನೀರಿಗೆ ಸಂಬಂಧಿಸಿದ ಕಾಮಗಾರಿಗಳು ಇಲ್ಲಿ ಆದ್ಯತೆ ಪಡೆದುಕೊಂಡಿವೆ. ರಸ್ತೆಗಳು ಮತ್ತು ಸಂಪರ್ಕದಂತಹ ಪ್ರಮುಖ ಗ್ರಾಮೀಣ ಮೂಲಸೌಕರ್ಯಗಳಲ್ಲಿನ ಹೂಡಿಕೆಯು ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುತ್ತದೆ. ಹಾಗೆಯೇ ಸಂಗ್ರಹಣೆ, ಮಾರುಕಟ್ಟೆಗಳು ಮತ್ತು ಉತ್ಪಾದನಾ ಆಸ್ತಿಗಳನ್ನು ಒಳಗೊಂಡ ಜೀವನೋಪಾಯದ ಮೂಲಸೌಕರ್ಯಗಳು ಆದಾಯದ ವೈವಿಧ್ಯೀಕರಣಕ್ಕೆ ನೆರವಾಗುತ್ತವೆ. ಹವಾಮಾನ ವೈಪರೀತ್ಯದ ಸಂರಕ್ಷಣೆಗಾಗಿ ಮಳೆ ನೀರು ಕೊಯ್ಲು, ಪ್ರವಾಹದ ನೀರು ಹರಿಸುವಿಕೆ ಮತ್ತು ಮಣ್ಣಿನ ಸಂರಕ್ಷಣೆಯ ಕೆಲಸಗಳಿಗೆ ಒತ್ತು ನೀಡಲಾಗುತ್ತದೆ. 125 ದಿನಗಳ ಉದ್ಯೋಗ ಖಾತರಿಯು ಕುಟುಂಬದ ಗಳಿಕೆಯನ್ನು ಹೆಚ್ಚಿಸುವುದಲ್ಲದೆ ಸಂಕಷ್ಟದ ಕಾರಣದಿಂದ ಉಂಟಾಗುವ ವಲಸೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇವೆಲ್ಲವೂ ಡಿಜಿಟಲ್ ಹಾಜರಾತಿ, ಕೂಲಿ ಪಾವತಿ ಮತ್ತು ದತ್ತಾಂಶ ಆಧಾರಿತ ಯೋಜನೆಯ ಬೆಂಬಲದೊಂದಿಗೆ ನಡೆಯುತ್ತದೆ ಎಂಬುದು ಗಮನಾರ್ಹ. ಯಾವುದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕೆಲಸವನ್ನು ಒದಗಿಸದಿದ್ದಲ್ಲಿ 15 ದಿನಗಳ ನಂತರ ದೈನಂದಿನ ನಿರುದ್ಯೋಗ ಭತ್ಯೆಯನ್ನು ಒದಗಿಸಲಾಗುತ್ತದೆ ಮತ್ತು ಇದರ ಹೊಣೆಗಾರಿಕೆಯು ರಾಜ್ಯಗಳ ಮೇಲಿರುತ್ತದೆ. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಸಕಾಲದಲ್ಲಿ ಉದ್ಯೋಗ ಒದಗಿಸುವ ಉದ್ದೇಶದಿಂದ ಈ ಭತ್ಯೆಯ ದರಗಳು ಮತ್ತು ಷರತ್ತುಗಳನ್ನು ನಿಯಮಗಳ ಮೂಲಕ ರೂಪಿಸಲಾಗುತ್ತದೆ. ರಾಷ್ಟ್ರೀಯ, ರಾಜ್ಯ, ಜಿಲ್ಲೆ, ಬ್ಲಾಕ್ ಮತ್ತು ಗ್ರಾಮ ಮಟ್ಟಗಳಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆಯ ಪಾರದರ್ಶಕ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಈ ಮಸೂದೆಯು ಸ್ಪಷ್ಟವಾದ ಸಾಂಸ್ಥಿಕ ಚೌಕಟ್ಟನ್ನು ಸ್ಥಾಪಿಸುತ್ತದೆ. ಕೇಂದ್ರ ಮತ್ತು ರಾಜ್ಯ ಗ್ರಾಮೀಣ ಉದ್ಯೋಗ ಖಾತರಿ ಮಂಡಳಿಗಳು ನೀತಿ ಮಾರ್ಗದರ್ಶನ ನೀಡುತ್ತವೆ, ಅನುಷ್ಠಾನವನ್ನು ಪರಾಮರ್ಶಿಸುತ್ತವೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸುತ್ತವೆ. ನಿಯಮಗಳ ಪಾಲನೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸಾರ್ವಜನಿಕ ಹಣವನ್ನು ರಕ್ಷಿಸಲು ಈ ಮಸೂದೆಯು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದ ಜಾರಿ ಅಧಿಕಾರಿಗಳನ್ನು ನೀಡುತ್ತದೆ. ಅನುಷ್ಠಾನಕ್ಕೆ ಸಂಬಂಧಿಸಿದ ದೂರುಗಳನ್ನು ತನಿಖೆ ಮಾಡಲು, ಗಂಭೀರ ಅಕ್ರಮಗಳು ಕಂಡುಬಂದಲ್ಲಿ ನಿಧಿ ಬಿಡುಗಡೆಯನ್ನು ಅಮಾನತುಗೊಳಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಕ್ರಮಗಳನ್ನು ಸೂಚಿಸಲು ಇದು ಕೇಂದ್ರಕ್ಕೆ ಅಧಿಕಾರ ನೀಡುತ್ತದೆ. ಈ ನಿಬಂಧನೆಗಳು ವ್ಯವಸ್ಥೆಯಾದ್ಯಂತ ಹೊಣೆಗಾರಿಕೆಯನ್ನು ಬಲಪಡಿಸುತ್ತವೆ, ಹಣಕಾಸಿನ ಶಿಸ್ತನ್ನು ಕಾಪಾಡುತ್ತವೆ ಮತ್ತು ದುರುಪಯೋಗವನ್ನು ತಡೆಗಟ್ಟುತ್ತವೆ. ವಿಬಿಜಿ ರಾಮ್ಜಿ ಕಾಯ್ದೆಯು ಭಾರತದ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ನಾವೀನ್ಯತೆ ತರಲಿದ್ದು, ದೇಶದ ಆರ್ಥಿಕತೆಯನ್ನು ಹೆಚ್ಚಿಸುವುದರ ಜೊತೆಗೆ ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಪೂರಕವಾಗಿದೆ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಬಗ್ಗೆ ಮಾತನಾಡಿದವರು ಯುವ ಪತ್ರಕರ್ತ ನಿತೀಶ್ ಡಂಬರ್. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು

ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ, ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ವಾರ್ತೆಗಳ ವಿವರ: ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಂಡಿದ್ದು, ಮೊದಲ ದಿನವೇ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿರೋಧ ಪಕ್ಷಗಳು ನಡೆಸಿದ ಗದ್ದಲದಿಂದಾಗಿ ಉಭಯ ಸದನಗಳ ಕಲಾಪವನ್ನು ಮುಂದೂಡಲಾಗಿದೆ. ಬೆಳಿಗ್ಗೆ 11:00 ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ನಾದೆಂಡ್ಲ ಭಾಸ್ಕರ್ ರಾವ್, ಓಂವತಿ ದೇವಿ, ಶುಭಾಂಶು ಶೀಲ್, ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ, ಕೆಪಿ ಧನಪಾಲನ್ ಮತ್ತು ಪ್ಯಾರೇಲಾಲ್ ಸಂಖ್ವಾಲ್ ಸೇರಿದಂತೆ 6 ಮಂದಿ ಮಾಜಿ ಸದಸ್ಯರಿಗೆ ಸದನ ಶ್ರದ್ಧಾಂಜಲಿ ಸಲ್ಲಿಸಿತು. ಇದರ ಜೊತೆಗೆ ಸದನ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫ್ ಅಲ್ತಾನಿ ಅವರಿಗೂ ಸಂತಾಪ ಸೂಚಿಸಿದರು. ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರಾದರೂ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಸೇರಿದಂತೆ ಪ್ರಮುಖ ವಿರೋಧ ಪಕ್ಷಗಳ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಪ್ರಸ್ತಾಪಿಸಿ ಆಕ್ಷೇಪ ವ್ಯಕ್ತಪಡಿಸಿದರು. ಗದ್ದಲದ ಬೆನ್ನಲ್ಲೇ ಕಲಾಪವನ್ನು ಮುಂದೂಡಲಾಯಿತು. ಇತ್ತ ರಾಜ್ಯಸಭೆಯಲ್ಲಿ ನೂತನವಾಗಿ ಹಾಗೂ ಮರು ಆಯ್ಕೆಯಾದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. ಬಳಿಕ ಇತ್ತೀಚೆಗೆ ನಿಧನರಾದ ಮಾಜಿ ಸದಸ್ಯರುಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೀಟ್ ಪರೀಕ್ಷೆಯ ಅಕ್ರಮದ ಕುರಿತು ವಿಷಯ ಪ್ರಸ್ತಾಪಿಸಲು ಮುಂದಾದಾಗ ಗದ್ದಲ ನಡೆದ ಬೆನ್ನಲ್ಲೇ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮುಂದೂಡಿದರು. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮಹತ್ವದ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಲೋಕಸಭೆಯಲ್ಲಿಂದು ಮಂಡಿಸಿದರು. ಸುಪ್ರೀಂಕೋರ್ಟ್ನಲ್ಲಿ ಸದ್ಯ ಇರುವ ನ್ಯಾಯಾಧೀಶರ ಸಂಖ್ಯೆಯನ್ನು ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ 33-37 ಹೆಚ್ಚಿಸುವುದು ಈ ತಿದ್ದುಪಡಿ ವಿಧೇಯಕದ ಪ್ರಮುಖ ಉದ್ದೇಶವಾಗಿದೆ. ಇದೇ ವರ್ಷದ ಮೇ ತಿಂಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33-37 ಹೆಚ್ಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಜ್ಞಾನಭಾರತಂ ಯೋಜನೆಯಡಿ ದೇಶದ 8 crore ಅಧಿಕ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿಂದು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು ದೇಶದ ಅಮೂಲ್ಯ ಹಸ್ತಪ್ರತಿಗಳನ್ನು ಸಂರಕ್ಷಿಸಲು ಡಿಜಿಟಲೀಕರಣಗೊಳಿಸಲು

0: ಲು ಹಾಗೂ ಅವುಗಳನ್ನು ಸಾರ್ವಜನಿಕರಿಗೆ ಮತ್ತು ಸಂಶೋಧಕರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಕೇಂದ್ರ ಸರ್ಕಾರ ಜ್ಞಾನ ಭಾರತಂ ಯೋಜನೆ ಪ್ರಾರಂಭಿಸಿದೆ ಎಂದರು. ಈ ಯೋಜನೆಯಡಿ ದೇಶಾದ್ಯಂತ ಈಗಾಗಲೇ 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳ ಸಮೀಕ್ಷೆ ನಡೆಸಲಾಗಿದೆ. ಇವುಗಳ ಪೈಕಿ 374,000ಕ್ಕೂ ಹೆಚ್ಚು ಹಸ್ತಪ್ರತಿಗಳನ್ನು ಈಗಾಗಲೇ ಅಧಿಕೃತ ಜಾಲತಾಣಕ್ಕೆ ಅಪ್ಲೋಡ್ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮುಂಗಾರು ಮಳೆ ಮತ್ತು ಸಂಸತ್ತಿನ ಅಧಿವೇಶನ ಎರಡೂ ಸಕ್ರಿಯ ಹಾಗೂ ಉತ್ಪಾದಕವಾಗಿದ್ದರೆ ಅದು ರಾಷ್ಟದ ಕಲ್ಯಾಣಕ್ಕೆ ದಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶಯ ವ್ಯಕ್ತಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಆರಂಭಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆ ನಿರಂತರವಾಗಿ ಹೆಚ್ಚುತ್ತಿದ್ದು, ಕಳೆದ 1 ತಿಂಗಳಲ್ಲೇ ದೇಶವು ರಾಷ್ಟೀಯ, ಅಂತಾರಾಷ್ಟೀಯ ಹಾಗೂ ಬಾಹ್ಯಾಕಾಶ ರಂಗದಲ್ಲಿ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ಸಾಧಿಸಿದೆ ಎಂದು ಅವರು ಹೆಮ್ಮೆಯಿಂದ ತಿಳಿಸಿದರು. ಜಾಗತಿಕ ಯುದ್ಧದ ಭೀತಿ ಮತ್ತು ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಂದಾಗಿ ಇಂಧನ ಹಾಗೂ ರಸಗೊಬ್ಬರಗಳ ಪೂರೈಕೆಯಲ್ಲಿ ಭಾರೀ ಬಿಕ್ಕಟ್ಟು ಎದುರಾಗಿದ್ದರೂ, ಭಾರತ ಶೇಕಡ 7.7ರಷ್ಟು ಆರ್ಥಿಕ ಪ್ರಗತಿ ದರವನ್ನು ಕಾಯ್ದುಕೊಳ್ಳುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಈ ಮುಂಗಾರು ಅಧಿವೇಶನವು ದೇಶದ ಪ್ರಗತಿಯ ವೇಗಕ್ಕೆ ಹೊಸ ಶಕ್ತಿಯನ್ನು ತುಂಬಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಅವರು ಇತ್ತೀಚೆಗಷ್ಟೇ ದೇಶಕ್ಕೆ ಸಮರ್ಪಿಸಲಾದ ರಾಜಸ್ಥಾನದ ಬೃಹತ್ ತೈಲ ಸಂಸ್ಕರಣಾಗಾರ, 3ನೇ ಸೆಮಿಕಂಡಕ್ಟರ್ ಸ್ಥಾವರ ಹಾಗೂ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಹಸಿರು ಹೈಡ್ರೋಜನ್ ಚಾಲಿತ ರೈಲನ್ನು ಪ್ರಮುಖವಾಗಿ ಉಲ್ಲೇಖಿಸಿದರು. ಈ ಎಲ್ಲಾ ಸಾಧನೆಗಳು ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಾಗೂ ಉದ್ಯಮಿಗಳ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿಯವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ತಮ್ಮ 3 ರಾಷ್ಟಗಳ ಪ್ರವಾಸದ ಭಾಗವಾಗಿ ಇಂದು ಮಾಲ್ಡೋವಾ ಅಧ್ಯಕ್ಷರಾದ ಮಯಾ ಸಂಧು ಅವರೊಂದಿಗೆ ನಿಯೋಗ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಭೇಟಿಯ ವೇಳೆ ರಾಷ್ಟಪತಿ ಅಲ್ಲಿನ ಸಂಸತ್ತಿನ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದು ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮಾಲ್ಡೋವಾ ಪ್ರವಾಸದ ನಂತರ ರಾಷ್ಟಪತಿ 2ನೇ ಚರಣದಲ್ಲಿ ನಾಳೆ ಉತ್ತರ ಮಸಿಡೋನಿಯಾಗೆ ತೆರಳಲಿದ್ದಾರೆ. ಇಲ್ಲಿಗೂ ಭಾರತದ ರಾಷ್ಟಪತಿಯೊಬ್ಬರು ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು, ಅಲ್ಲಿ ಅವರು ಅಧ್ಯಕ್ಷ ಗೋರ್ಡಾನಾ ಸಿಲ್ಜೋನೋಸ್ಕಾ ಡಾಕೋವಾ ಮತ್ತು ಪ್ರಧಾನಿ ರಿಸ್ಟಿಂಜನ್ ಮಿಕೋಸ್ಕಿ ಅವರನ್ನು ಭೇಟಿಯಾಗಲಿದ್ದಾರೆ. ಶಾಸನಸಭೆಯನ್ನುದ್ದೇಶಿಸಿ ಮಾತನಾಡಲಿರುವ ರಾಷ್ಟಪತಿಯವರು ಭಾರತ ಉತ್ತರ ಮೆಸಿಡೋನಿಯಾ ಉದ್ಯಮ ವೇದಿಕೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂತಿಮ ಚರಣದಲ್ಲಿ ರಾಷ್ಟಪತಿ ರೊಮೇನಿಯಾಗೆ ತೆರಳಲಿದ್ದು ಅಲ್ಲಿನ ನಾಯಕರೊಂದಿಗೆ ರಾಜತಾಂತ್ರಿಕ ಬಾಂಧವ್ಯ ವೃದ್ಧಿ ಕುರಿತು ಚರ್ಚಿಸಲಿದ್ದಾರೆ. ಅಯೋಧ್ಯೆಯ ರಾಮಮಂದಿರದ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನ್ನ ತನಿಖಾ ಸ್ಥಿತಿ ವರದಿಯನ್ನು ಸುಪ್ರೀಂಕೋರ್ಟ್ಗೆ ಸಲ್ಲಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ 3 ನ್ಯಾಯಮೂರ್ತಿಗಳ ಪೀಠದ ಎದುರು ಈ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣದ ವಿಚಾರವನ್ನು ಸುಪ್ರೀಂಕೋರ್ಟ್ ಇಂದು ಕೈಗೆತ್ತಿಕೊಳ್ಳಲಿದ್ದು, ತನಿಖೆಯ ಮುಂದಿನ ಹಂತಗಳ ಕುರಿತು ಕುತೂಹಲ ಮೂಡಿಸಿದೆ. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ICSSR ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣ cag.gov.in ನಲ್ಲಿ ಲಭ್ಯವಿದ್ದು, ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಹೊರ್ಮೂಸ್ ಜಲಸಂಧಿಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ನಡುವಿನ

0: ಉದ್ವಿಗ್ನತೆ ಮತ್ತಷ್ಟು ಉಲ್ಬಣಿಸುತ್ತಿದ್ದು, ಸತತ 9ನೇ ದಿನವೂ ಉಭಯ ರಾಷ್ಟಗಳು ಪರಸ್ಪರ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಇರಾನ್ನ ಖೋರ್ಮೋಸ್ ಪಟ್ಟಣವನ್ನು ಗುರಿಯಾಗಿಸಿ ಅಮೆರಿಕ ಪಡೆಗಳು ದಾಳಿ ನಡೆಸಿವೆ. ಈ ನಡುವೆ ಜೋರ್ಡಾನ್, ಕುವೈತ್ ಮತ್ತು ಬಹರೇನ್ ದೇಶಗಳ ಮೇಲೆಯೂ ಇರಾನ್ ಹೊಸದಾಗಿ ದಾಳಿ ನಡೆಸಿದ್ದು, ಈ ಸಂಘರ್ಷ ಈಗ ನೆರೆಯ ರಾಷ್ಟಗಳಿಗೂ ವ್ಯಾಪಿಸಿದೆ. ಇರಾನ್ನಿಂದ ಜೋರ್ಡಾನ್ ದೇಶದತ್ತ ಉಡಾಯಿಸಲಾಗಿದ್ದ 3 ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆ ಯಶಸ್ವಿಯಾಗಿ ಒಡೆದುರುಳಿಸಿದೆ ಎಂದು ಜೋರ್ಡಾನ್ ಸರ್ಕಾರಿ ವಾಹಿನಿ ತಿಳಿಸಿದೆ. ಆದರೆ 4ನೇ ಕ್ಷಿಪಣಿ ಜೋರ್ಡಾನ್ ದಕ್ಷಿಣದ ನಿರ್ಜನ ಪ್ರದೇಶದಲ್ಲಿ ಬಿದ್ದಿದ್ದು ಯಾವುದೇ ಹಾನಿ ವರದಿಯಾಗಿಲ್ಲ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದರ್ ಯಾದವ್ ಇಂದು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ವೈಪರೀತ್ಯದ ಚೌಕಟ್ಟಿನ ಸಮಾವೇಶ ಯುಎನ್ಎಫ್ಸಿಸಿ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು, ಪರಿಸರ ಪೂರಕ ತಂತ್ರಜ್ಞಾನ ವರ್ಗಾವಣೆ, ಹವಾಮಾನ ನಿಧಿ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಜಾರಿಯ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ಹಾಗೂ ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ, ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಎಫ್ಎಂ 100.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವರಮಾಧುರ್ಯ.

ಅಲ್ಲಮ ಪ್ರಭುಗಳ ವಚನದ ನಂತರ ಈಗ ಕೇಳಿ ಚಂದಿಮರಸರ ಈ ವಚನವನ್ನು. ತನು ಕಿಂಕರನಾಗದೆ ಮನ ಕಿಂಕರನಾಗದೆ.

0: ಸ್ವರಮಾಧುರಿಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಮೃತ್ಯುಂಜಯ ಶೆಟ್ಟರ್ ಹಾಡಿರುವ ವಚನಗಳನ್ನು ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಂಗಳೂರು.
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರಿ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪರಿಕಲ್ಪನೆ ಪಿವಿ ಪ್ರಶಾಂತ್ ಕುಮಾರ್. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಮೆಚ್ಚಿನ ನನ್ನ ರಾಗತಾನ ಪಲ್ಲವಿ ಕಾರ್ಯಕ್ರಮ 25 ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದು, ಕಾರ್ಯಕ್ರಮದ 26ನೇ ಸಂಚಿಕೆಗೆ ಮತ್ತೊಮ್ಮೆ ತಮಗೆಲ್ಲ ಪ್ರೀತಿಯ

0: ಎಲ್ರಿಗೂ ನಮಸ್ಕಾರ. ನಾನು ಪ್ರದೀಪಾಳು ಕದ್ರಿ. ನನ್ನ ರಾಗ ತಾನ ಪಲ್ಲವಿ ಎಂಬ ವಿಶಿಷ್ಟ ಕಾರ್ಯಕ್ರಮಕ್ಕೆ ಶ್ರೋತೃ ಬಂಧುಗಳಿಗೆ ನನ್ನ ತುಂಬ ಹೃದಯದ ಸ್ವಾಗತಗಳು.
1: ಹಾಗಾದ್ರೆ ತಡಬೇಕೆ, ಬನ್ನಿ ಕೇಳೋಣ ಪ್ರದೀಪ್ ಆಳ್ವ ಕದ್ರಿ ಅವರ ಭಾವಲಹರಿಯನ್ನು.
0: ನಾನು ಒಬ್ಬ ರಂಗನಟ, ಸಿನಿಮಾ ನಟ, ಕಲಾ ಸಂಘಟಕ. ನನಗೂ ಆಕಾಶವಾಣಿಗೂ ಅವಿನಾಭಾವ ಸಂಬಂಧ. ಈ ಹಿಂದೆ ನಾನು ಕೆಲವು ಕಾರ್ಯಕ್ರಮಕ್ಕೆ ಮಂಗಳೂರು ಆಕಾಶವಾಣಿಗೆ ಬಂದದ್ದುಂಟು. ಈ ಹಿಂದಿನ ದಿನಗಳಿಗಿಂತ ಇತ್ತೀಚಿನ ಈ ದಿನಗಳು ಆಕಾಶವಾಣಿಗೆ ತುಂಬಾ ಹತ್ತಿರವಾಗಿದ್ದೇವೆ ನಾವು. ಯಾಕೆಂದ್ರೆ ಮೊದಲು ಆಕಾಶವಾಣಿ ಕಡೆಗೆ ನಾವೆಲ್ಲ ಬರ್ತಿದ್ದೆವು, ಈಗ ಮಂಗಳೂರು ಆಕಾಶವಾಣಿಯೇ ಶ್ರೋತೃಗಳ ಹತ್ತಿರ ಹುಡುಕಿಕೊಂಡು ಬರುತ್ತಿದೆ. ಇದು ನಮಗೆ ಹೆಮ್ಮೆಯ ವಿಷಯ. ನನಗೆ ಬುದ್ಧಿ ತಿಳಿಯುವಾಗಲೇ ನಮ್ಮ ಮನೆಯಲ್ಲಿ ಫಿಲಿಪ್ಸ್ ಕಂಪನಿಯ ಒಂದು ರೇಡಿಯೋ ಇತ್ತು. ಒಂದು ದಿವಸ ಮನೆಯಲ್ಲಿ ಹೇಳಿದ್ರು, ನಾಳೆಯಿಂದ ನಮಗೆ ಒಂದು ಹೊಸ ಆಕಾಶವಾಣಿ ಬರ್ತಿದೆ. ನಾವೆಲ್ಲ ಕೇಳಿದ್ವಿ, ಯಾವುದು ಅದು ಆಕಾಶವಾಣಿ? ಅದಕ್ಕೆ ಹೇಳಿದ್ರು, ಮಂಗಳೂರು ಆಕಾಶವಾಣಿ ಅದು ತುಳುವಿನಲ್ಲಿ ಬರ್ತದೆ ಅಂತೆ. ನಾವೆಲ್ಲರೂ ಮರುದಿವಸ ನನ್ನ ಅಕ್ಕ, ನನ್ನ ತಮ್ಮ, ನಾನೆಲ್ಲ ಕಾದು ರೇಡಿಯೋನ ಆನ್ ಮಾಡುವಾಗ ನಮಗೆ ತುಂಬಾ ಸಂತೋಷವಾಯಿತು. ಮಂಗಳೂರು ಆಕಾಶವಾಣಿಯ ತುಳುವಿನಲ್ಲಿ ಬಂದದ್ದು ಕೇಳಿ ನಮ್ಮ ತುಳುನಾಡಿಗೆ ಒಂದು ಹೆಮ್ಮೆಯ ಗರಿಯಂತಿ ನಮ್ಮ ಮಂಗಳೂರು ಆಕಾಶವಾಣಿ. ಅಂದಿನಿಂದ ಇಂದಿನ ತನಕ ನಾನು ಮಂಗಳೂರು ಆಕಾಶವಾಣಿಯ ಅಭಿಮಾನಿ. ರಾತ್ರಿ ಮಲಗಿಸುವುದು ಮಂಗಳೂರು ಆಕಾಶವಾಣಿ, ಬೆಳಿಗ್ಗೆ ನನ್ನನ್ನು ಎಬ್ಬಿಸುವುದು ಇದೇ ಮಂಗಳೂರು ಆಕಾಶವಾಣಿ. ನನ್ನ ಎರಡನೇ ಸಂಗಾತಿ ಮಂಗಳೂರು ಆಕಾಶವಾಣಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಹಾಡಿನ ಬಗ್ಗೆ ಹೇಳುವುದಾದರೆ, ಈ ಹಾಡು ನಮ್ಮ ಅನಾರೋಗ್ಯವನ್ನು ದೂರ ಮಾಡುತ್ತದೆ. ನಾವು ಯಾವುದೇ ಟೆನ್ಷನ್ ಅಲ್ಲಿ ಇದ್ರೂ ಒಂದು ಹಾಡು ಕೇಳಿದರಾಯ್ತು, ಆ ಹಾಡಿಂದ ನಮ್ಮ ಟೆನ್ಷನ್ ದೂರವಾಗ್ತದೆ.

ಬರದವರಿಗೆ ಹಾಡನ್ನು ಹಾಕಿದರೆ ನಿದ್ದೆ ಬರಿಸುವ ಶಕ್ತಿಯು ಹಾಡಿಗೆ ಇದೆ. ಹಾಡೆಂದರೆ ಈ ಹಾಡೆಂದರೆ ಮಗುವಮ್ಮ, ಕಿಲಕಿಲ ಕಿಲಕಿಲ ನಗುವಮ್ಮ, ಜುಳು ಜುಳು ಜುಳು ನೀರ.

ನಾನು 5ನೇ ತರಗತಿಯಿಂದ ನಾಟಕ ಕಲಾವಿದನಾಗಿ ನಾಟಕ ರಂಗಕ್ಕೆ ಬಂದವ. ಈವರೆಗೆ 5,000ಕ್ಕೂ ಹೆಚ್ಚು ನಾಟಕಗಳನ್ನು ಮಾಡಿದವ. ಹಿಂದಿನ ಕಾಲದಲ್ಲಿ ನಾಟಕದಲ್ಲಿ ಈ ಲವ್ ಸೀನ್ ಬರುವಾಗ ನಮ್ಮ ಕನ್ನಡದ ಹಿಟ್ ಸಾಂಗ್ಗಳನ್ನು ತುಳುವಿಗೆ ಅನುವಾದಿಸಿ ನಾವು ನಾಟಕದಲ್ಲಿ ಡಾನ್ಸ್ ಮಾಡ್ತಿದ್ದೆವು. ಅದರಲ್ಲಿ ಆ ಕಾಲದಲ್ಲಿ ಒಂದು ಹಿಟ್ ಆದಂತ ಸಾಂಗ್ ಡಾಕ್ಟರ್ ರಾಜ್ಕುಮಾರ್ ಹಾಡಿದಂತ ಎಲ್ಲ

ನಾನು ಒಬ್ಬ ನಾಟಕ ಕಲಾವಿದ. ನನ್ನ ಗುರುಗಳು ದಿವಂಗತ ಸೀತಾರಾಮ್ ಕುಲಾಲ್. ಅವರ ಅನೇಕ ಐತಿಹಾಸಿಕ ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸಿದ್ದೇನೆ. ಅವರ ನಿರ್ದೇಶನದಲ್ಲಿ ದೇಶ ವಿದೇಶಗಳಲ್ಲಿ ಸುತ್ತಾಡಿ ಬಂದಿದ್ದೇನೆ. ಸೀತಾರಾಮ್ ಕುಲಾಲ್ರು ತುಳುವಿನಲ್ಲಿ ಒಂದು ಪದ್ಯವನ್ನು ರಚಿಸಿದ್ದಾರೆ, ಅದು ಬಹಳ ಫೇಮಸ್ ಆದಂತ ಒಂದು ಹಾಡು.

ನಮ್ಮ ಜೀವನವೇ ಒಂದು ವಿಚಿತ್ರ. ನಮ್ಮ ಸುಖದಲ್ಲಿ ಪಾಲು ಪಡೆಯುವರು ಅನೇಕ ಮಂದಿದ್ದಾರೆ. ಕಷ್ಟ ಬಂದಾಗ ಯಾರೂ ಇರುವುದಿಲ್ಲ. ಅದು ನಮ್ಮ ಒಡನಾಡಿಗಳಿರಬಹುದು, ಬಂಧುಗಳು ಇರಬಹುದು. ನಾವು ಕಷ್ಟದಲ್ಲಿ ಬರುವಾಗ ಯಾರೂ ಇರುವುದಿಲ್ಲ. ಜೀವನದ ಏಳು ಬೀಳುಗಳನ್ನು ಸುಂದರವಾಗಿ ಚಿತ್ರಿಸಿದಂತಹ ಒಂದು ಹಾಡು. ಆ ಹಾಡಿನಲ್ಲಿ ಬರೆದಂತಹ ಸಾಹಿತ್ಯವು ನನಗೆ ತುಂಬಾ ಹತ್ತಿರವಾದಂಥದ್ದು. ಅದು ದೇವರ ದುಡ್ಡು ಸಿನಿಮಾದ ಒಂದು ಹಾಡು. ಕೃಷ್ಣ

ನನಗೆ ಭಾವಗೀತೆ ಮತ್ತು ಜಾನಪದ ಗೀತೆ ಅಂದ್ರೆ ಅದರಲ್ಲೂ ಶಿವಮೊಗ್ಗ ಸುಬ್ಬಣ್ಣನವರ ಹಾಡೆಂದರೆ ನನಗೆ ತುಂಬಾ ಅಚ್ಚುಮೆಚ್ಚು. ಅವರ ಎಲ್ಲಾ ಹಾಡುಗಳನ್ನು ನಾನು ಯಾವಾಗಲೂ ಕೇಳ್ತಾ ಇದ್ದೇನೆ. ಅದರಲ್ಲಿ ಒಂದು ಹಾಡು, ಆನಂದಮಯ

0: ನಾನೊಬ್ಬ ರಂಗ ಕಲಾವಿದ, ನನಗೆ ಹಾಸ್ಯ ಅಂದರೆ ತುಂಬಾ ಇಷ್ಟ. ನಾನು ಹಾಸ್ಯದ ಒಂದು ಸಿನಿಮಾಗಳನ್ನು ಬಹಳ ನೋಡುತ್ತಿದ್ದೆ, ಹಾಸ್ಯ ಪಾತ್ರದಲ್ಲಿರುವ ಆ ಪದ್ಯವನ್ನು ಆಸ್ವಾದಿಸುತ್ತಿದ್ದೆ. ಅದರಲ್ಲಿ ಒಂದು ರೀಮಿಕ್ಸ್ ಟೈಪ್ ಒಂದು ಹಿಂದಿ ಸಿನಿಮಾದ್ದು ಪದ್ಯ, ಬದುಕಮ್ಮ ಬದುಕಮ್ಮ ಎಕಡೆ ಪೊತಾರ ಬೆಕಡೆ ಪೊತಾರ,
1: ಬದ್ಕಮ್ಮ ಬದ್ಕಮ್ಮ

0: ಬತಾಶಾ ಬತ್ಕಮ್ಮ ಬತ್ಕಮ್ಮ
1: ಎಂಕನ್ನ ಎಂಕನ್ನ
0: ಬತ್ಕಮ್ಮ ಬತ್ಕಮ್ಮ
2: ಬತ್ಕಮ್ಮ

ಈ ಸಿನಿಮಾದ ಕಡೆ ಬರುವುದಾದ್ರೆ, ಹಿಂದಿನ ಪುಟ್ಟನ ಕಣಗಾಲ್ ಅವರ ಆ ಒಂದು ಸಿನಿಮಾಗಳು, ಅದರಲ್ಲಿರುವ ಹಾಡುಗಳು ತುಂಬಾ ತುಂಬಾ ಜನಪ್ರಿಯವಾಗಿದೆ. ಮಂಗಳೂರು ಆಕಾಶವಾಣಿಯಲ್ಲಿ ಈ ಹಿಂದೆ ಪುಟ್ಟನ ಕಣಗಾಲರ ಚರಿತ್ರೆಯನ್ನು ಕಂತು ಕಂತುಗಳಾಗಿ ತುಂಬಾ ತಿಂಗಳ ಪ್ರಸಾರ ಮಾಡಿದಂತ ಒಂದು ಜನಪ್ರಿಯ ಒಂದು ಕಾರ್ಯಕ್ರಮ. ನಾನು ಪುಟ್ಟನ ಕಣಗಾಲರ ಎಲ್ಲಾ ಒಂದು ಸಿನಿಮಾ ನೋಡ್ತಿದ್ದೆ. ಪದ್ಯಗಳು ಇಂದಿಗೂ ನನ್ನ ಹೃದಯದಲ್ಲಿ ವಿರಾಜಮಾನವಾಗಿ ಕುಳಿತಿದೆ. ಆ ಒಂದು ಪದ್ಯದ ಸಂಗೀತವೆಷ್ಟು ಮುಖ್ಯವೋ ಹಾಗೆ ಅದರಲ್ಲಿರುವ ಸಾಹಿತ್ಯವೂ ಅಷ್ಟೇ ಮುಖ್ಯ. ಹಿಂದಿನ ಕಾಲದಲ್ಲಿ ಸಂಗೀತಕ್ಕೂ ಸಾಹಿತ್ಯಕ್ಕೂ ಸಮಾನವಾದ ಪ್ರಾಧಾನ್ಯತೆಯನ್ನು ಕೊಡುತ್ತಿದ್ದರು. ಆದರೆ ಈಗಿನ ಸಂಗೀತದಲ್ಲಿ ಸಾಹಿತ್ಯವೇ ಇರುವುದಿಲ್ಲ. ಅಂದಿನ ಆ ಒಂದು ಪದ್ಯವನ್ನು ನಾವು ಈಗೊಮ್ಮೆ ಕೇಳೋಣ. ಗಗನವು

ನಾನು ಈ ಹಿಂದೆ ಮಂಗಳೂರು ಆಕಾಶವಾಣಿಯಲ್ಲಿ ಬರುವಂತಹ ಕೋರಿಕೆ ಚಿತ್ರಗೀತೆಗಳಿಗೆ ಪೋಸ್ಟಲ್ ಕಾರ್ಡ್ ಅನ್ನು ಹಾಕಿ ನಮಗೆ ಇಷ್ಟವಾದ ಪದ್ಯವನ್ನು ಕೇಳುತ್ತಿದ್ದೇವೆ. ಇಂದು ನಾನು ಅದೇ ಮಂಗಳೂರು ಆಕಾಶವಾಣಿಯಲ್ಲಿ ಕುಳಿತು ನನಗೆ ಇಷ್ಟವಾದ ಹಾಡುಗಳನ್ನು ನಿಮಗೂ ಕೇಳಿಸಲು ಅವಕಾಶ ಮಾಡಿಕೊಟ್ಟಂತಹ ಮಂಗಳೂರು ಆಕಾಶವಾಣಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಕೇಳಿದಂತಹ ಎಲ್ಲಾ ನನ್ನ ಶ್ರೋತೃ ಬಂಧುಗಳಿಗೆ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ರಾಗ ತಾನ ಪಲ್ಲವಿ ಕಾರ್ಯಕ್ರಮದಲ್ಲಿ ನಾನು ಪ್ರದೀಪ್ ಆಳುವ ಕದ್ರಿ. ಧನ್ಯವಾದಗಳು.

ಕೇಳುಗರೇ, ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ 6 ಹಾಡುಗಳು ಮತ್ತು ಅದರ ಸುತ್ತ ಹೆಣೆದಿರುವ ನಿಮ್ಮ ನೆನಪುಗಳು ಅಥವಾ ಭಾವನೆಗಳನ್ನು ಬರೆದು ನಮಗೆ ಕಳುಹಿಸಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ ಮಂಗಳೂರು 575004.

ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.

0: and gusty winds over Andhra Pradesh, Jammu and Kashmir, Ladakh, North Interior, Karnataka, Odisha and Tamil Nadu, Puducherry and Karaikal today. Benchmark domestic equity indices were trading around 0.5% lower in afternoon trade. Today, the Sensex slipped 426 points to 77,726, while the Nifty fell 95 points to 24,239 when reports last came in. And now, before we end the bulletin, the headlines once again. Monsoon session of Parliament begins. Both houses witnessed multiple adjournments amid opposition uproar. Prime Minister Narendra Modi calls for productive monsoon session of Parliament, says it will lead to welfare of the nation. Supreme Court to hear pleas seeking probe into Ram Temple donations theft case today. President Draupadi Murmu holds delegation-level talks with her Moldovan counterpart Maia Sandu in Chisinau. And IMD issues red alert warning for heavy to very heavy rainfall over parts of Uttarakhand, Himachal Pradesh and Jammu and Kashmir. With that, we end the midday news.
1: Akashavani, Mangaluru. Hawamana munnecharike bagge idondu prakatane. Dakshina Kannada hagu Udupiya kelavu kadegalalli ಗಂಟೆಗೆ 30-40 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದ್ದು ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ, ಸಂಚಾರ ದಟ್ಟಣೆ, ದುರ್ಬಲ ಮರದ ಕೊಂಬೆಗಳು ಮುರಿದು ಬೀಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸುರಕ್ಷಿತ ಕ್ರಮಗಳನ್ನು ಅನುಸರಿಸುವಂತೆ ಮತ್ತು ವಿದ್ಯುತ್ ಉಪಕರಣಗಳ ಬಗ್ಗೆ ಎಚ್ಚರ ವಹಿಸುವಂತೆ ಹಾಗೂ ಕೊಯ್ಲು ಮಾಡಿದ ಬೆಳೆಗಳನ್ನು ತೆರೆದ ಸ್ಥಳಗಳಲ್ಲಿ ಇಡದಂತೆ ಸೂಚಿಸಲಾಗಿದೆ. ಹವಾಮಾನ ಮುನ್ಸೂಚನೆ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳು. ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಮಜ್ರೂ ಸುಲ್ತಾನ್ಪುರಿ ಅವರ ಗೀತೆ. ಸಂಗೀತ ಅನು ಮಲ್ಲಿಕ್.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ?
2: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
1: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
2: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ದಿಲ್ ಹೇಕೆ ಮಾನ್ತಾ ನಹಿ, ಈ ಚಿತ್ರದ ಹಾಡು. ಇದೀಗ ಗಾಯಕ ಜೋಡಿ ಕುಮಾರ್ ಸಾನು ಮತ್ತು ಅನುರಾಧ ಪೋದ್ವಾಳ್, ಫಯಾಜ್ ಅನ್ವರ್ ಅವರ ಈ ಗೀತೆಗೆ ನದೀಮ್ ಶ್ರವಣ್ ಅವರ ಸಂಗೀತವಿದೆ.

ಬಾಜಿಗರ್ ಚಿತ್ರದ ಗೀತೆ, ಪಂಕಜ್ ಉಧಾಸ್ ಹಾಡಿರುವ ಈ ಗೀತೆಯ ಸಾಹಿತ್ಯ ರಾಣಿ ಮಲ್ಲಿಕ್, ಸಂಗೀತ ಅನು ಮಲ್ಲಿಕ್.

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯಕ್ಕೆ ಭೇಟಿ. ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವಾಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿಯವರು ಉಭಯ ದೇಶಗಳ ಬಲಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸಂಬರ್ಗ್ನ ಗ್ರ್ಯಾಂಡ್ ಡಚಿಯ ರಾಯಭಾರಿ ಕ್ರಿಸ್ಟಿಯನ್ ಬೀವರ್, ಲಕ್ಸಂಬರ್ಗ್ನ ರಾಯಭಾರಿ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವ ಲಕ್ಸಂಬರ್ಗ್ನ ಗೌರವ ಕಾನ್ಸುಲ್ ಸುರೇಶ್ ವಾಸ್ವಾನಿಯವರು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಲಕ್ಸಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸಂಬರ್ಗ್ನ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಹಾಗೂ ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲೇರಿ ಮ್ಯಾಕ್ಗಿಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚಿಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನರ ನಡುವಿನ ಸೌಹಾರ್ದ ಸಂಬಂಧ ಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆಗೆ ಸಂಬಂಧಿಸಿದಂತೆ ಎರಡು ಪ್ರಮುಖ ಉಪಕ್ರಮಗಳಿಗೆ ಮುಂದಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅವರ ಮನೆ ಬಾಗಿಲಿನಲ್ಲೇ ಜಾತಿ ಪ್ರಮಾಣ ಪತ್ರ ನೀಡಲಾಗುವುದು ಮತ್ತು ಉಪತಹಸೀಲ್ದಾರರು ಶಾಶ್ವತ ನಿವಾಸ ಪತ್ರ ನೀಡುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಇದು ಜನರ ಅಸ್ಮಿತೆಯನ್ನು ರಕ್ಷಿಸುವ ಹಾಗೂ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮವಾಗಿದೆ. ಸಾರ್ವಜನಿಕರು ತಮ್ಮ ಅಗತ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಜನರ ಮನೆ ಬಾಗಿಲಿಗೆ ಸೇವೆ ಒದಗಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಇದುವರೆಗೆ 4,85,00,000 ಡಿಜಿಟಲ್ ಜಾತಿ ಪ್ರಮಾಣ ಪತ್ರಗಳನ್ನು ಜಿಲ್ಲೆ, ತಾಲೂಕು ಮತ್ತು ಗ್ರಾಮವಾರು ಪಿಡಿಎಫ್ ಮಾದರಿಯಲ್ಲಿ ಹಂಚಿಕೊಂಡಿದೆ. ಜಿಲ್ಲಾಡಳಿತ ಇವುಗಳನ್ನು ಮುದ್ರಿಸಿ ನೇರವಾಗಿ ಫಲಾನುಭವಿಗಳಿಗೆ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಫಲಾನುಭವಿಗಳ ದಾಖಲೆಗಳನ್ನು ರೂಪಿಸಲು ಪ್ರತ್ಯೇಕ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 57,00,000 ಜಾತಿ ಪ್ರಮಾಣ ಪತ್ರಗಳನ್ನು ಈಗಾಗಲೇ ಫಲಾನುಭವಿಗಳ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿದೆ. ಈ ಮೂಲಕ ಫಲಾನುಭವಿಗಳ ದಾಖಲೆಗಳು ಯಾವುದೇ

ವೆಚ್ಚವಿಲ್ಲದೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಉಪಕ್ರಮವಾಗಿ ಕಂದಾಯ ಇಲಾಖೆಯ ಉಪತಹಸೀಲ್ದಾರರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರಗಳನ್ನು ನೀಡುವ ಅಧಿಕಾರವನ್ನು ಕೂಡ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿದ್ದರು. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ಐಸಿಎಸ್ಎಸ್ಆರ್ ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ.

0: ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದ ಆಸ್ಟ್ರೋನ್ಯಾವ್ ಘಟಕದ ಯೋಜನಾ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಾರತೀಯ ಮತ್ತು ಕರ್ನಾಟಕದ ಮೂಲದವರಾದ ಡಾ ಸ್ವಾತಿ ಮೋಹನ್ ಇಂದು ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ನೀಡಿದ್ದರು. ತಾರಾಲಯದ ಪ್ರದರ್ಶನ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಅಭಿರುಚಿ ಹುಟ್ಟಿಸಲು ತೆಗೆದುಕೊಳ್ಳಲಾಗಿರುವ ಕಾರ್ಯಚಟುವಟಿಕೆಗಳ ಮಾಹಿತಿಯನ್ನು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಡಾ ಸ್ವಾತಿ ಮೋಹನ್, ತಾವು ಪರ್ಸವರೆನ್ಸ್ ಮಂಗಳಯಾನ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹಂಚಿಕೊಂಡರು. ಉಪಗ್ರಹವು ಮಾರ್ಸ್ ಅನ್ವೇಷಣೆ ನಡೆಸಲು ಅಗತ್ಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು 8 ವರ್ಷಗಳ ಸತತ ಪರಿಶ್ರಮದ ಕುರಿತು ಅವರು ತಮ್ಮ ಅನುಭವ ಹಂಚಿಕೊಂಡರು. ಉಪಗ್ರಹವು ಮಂಗಳ ಗ್ರಹದ ಪ್ರಭಾವಕ್ಕೆ ಒಳಪಡುವ ಅಂತಿಮ 7 ನಿಮಿಷಗಳ ಆತಂಕದ ಕ್ಷಣಗಳನ್ನು ಅವರು ಬಿಚ್ಚಿಟ್ಟರು. ಉಪಗ್ರಹದ ಪ್ಯಾರಚೂಟ್ ತೆಗೆದುಕೊಳ್ಳುವವರೆಗೂ ತಮಗೆ ತೋಚದ ಸ್ಥಿತಿ ಉಂಟಾಗಿತ್ತು, ಆದರೆ ಉಪಗ್ರಹ ತನ್ನ ವೇಗವನ್ನು ಕ್ಷೀಣಿಸಿದ ಸಂಕೇತ ದೊರೆತ ನಂತರ ಯಶಸ್ಸಿನ ವಿಶ್ವಾಸ ಮೂಡಿತು ಎಂದು ಅವರು ತಿಳಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಭರದಿಂದ ಸಾಗುತ್ತಿದೆ. 8,77,003 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. ಇದಲ್ಲದೆ 5,527 ಮತದಾರರು ಆನ್ಲೈನ್ ಮೂಲಕವೇ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು, ಅಂದರೆ 1,67,614 ನಮೂನೆಗಳು ಡಿಜಿಟಲೀಕರಣಗೊಂಡಿವೆ. ಇದರ ಬೆನ್ನಲ್ಲೇ ಮುಳಬಾಗಿಲು ಕ್ಷೇತ್ರದಲ್ಲಿ 1,64,627 ಹಾಗೂ ಶ್ರೀನಿವಾಸಪುರದಲ್ಲಿ 1,54,415 ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದಂತೆ ಬಂಗಾರಪೇಟೆ ಕ್ಷೇತ್ರದಲ್ಲಿ 1,40,466, ಮಾಲೂರು ಕ್ಷೇತ್ರದಲ್ಲಿ 1,30,820 ಮತ್ತು ಕೋಲಾರ ಚಿನ್ನದ ಗಣಿ ಕ್ಷೇತ್ರದಲ್ಲಿ 1,19,169 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ವಿತರಿಸಲಾದ ಬಾಕಿ ನಮೂನೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ತೀವ್ರ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಬಿತ್ತನೆ ಪ್ರಮಾಣ 17.83% ಸೀಮಿತಗೊಂಡಿರುವ ಕಾರಣ ರೈತರು ಪರ್ಯಾಯ ಬೆಳೆಯತ್ತ ಗಮನ ಹರಿಸಬೇಕೆಂದು ಕೃಷಿ ಇಲಾಖೆ ಸಲಹೆ ನೀಡಿದೆ. ಜೂನ್ 1 ಜುಲೈ 15 ಅವಧಿಯಲ್ಲಿ ಜಿಲ್ಲೆಯಲ್ಲಿ 127.7 mm ವಾಡಿಕೆ ಮಳೆಗೆ ಹೋಲಿಸಿದರೆ ಕೇವಲ 65.6 mm ಮಳೆಯಾಗಿದ್ದು 49% ಕೊರತೆ ದಾಖಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 215,238 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ ಮಳೆಯ ಕೊರತೆ ಪರಿಣಾಮ ಜುಲೈ 15 ಕೇವಲ 38,374 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಹೊನ್ನಾಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು, ಅಂದರೆ 59% ಮಳೆಯ ಅಭಾವ ಕಂಡುಬಂದಿದೆ. ನ್ಯಾಮತಿಯಲ್ಲಿ 57%, ಚನ್ನಗಿರಿಯಲ್ಲಿ 56%, ದಾವಣಗೆರೆಯಲ್ಲಿ 48% ಹಾಗೂ ಜಗಳೂರು ಮತ್ತು ಹರಿಹರ ತಾಲೂಕುಗಳಲ್ಲಿ ತಲಾ 38% ಮಳೆ ಕೊರತೆ ಎದುರಾಗಲಿದೆ ಎಂದು ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಮಾಹಿತಿ ನೀಡಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸದ ಆವರಣದಲ್ಲಿ ಇಂದು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಕೇಂದ್ರದ ವಿವಿಧ ಖಾತೆಗಳ ಸಚಿವರು ಹಾಗೂ ರಾಜ್ಯದ ಶಾಸಕರು ಹಾಗೂ ಸಚಿವರು ಸೇರಿದಂತೆ ಹಲವು ಗಣ್ಯರು, ವಿವಿಧ ಮಠಾಧೀಶರು ಸೇರಿದಂತೆ ಹಲವರು ಚೆನ್ನಮ್ಮ ಅವರ ಅಂತಿಮ

0: ಆತ್ಮದರ್ಶನದಲ್ಲಿ ಭಾಗವಹಿಸಲಿದ್ದು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳು. ಮೊದಲಿಗೆ 18th Cross ಚಿತ್ರಕ್ಕಾಗಿ ಶ್ರೀನಿವಾಸನ್ ಮತ್ತು ಸುಜಾತ ಹಾಡಿರುವ ಶಿವನಂಜೇಗೌಡ ಅವರ ಗೀತೆ, ಸಂಗೀತ ಅರ್ಜುನ್ ಜನ್ಯ.

ಆ ಎರಡು ವರ್ಷಗಳು ಚಿತ್ರಕ್ಕಾಗಿ ಸಿದ್ಧಾರ್ಥ್ ಬೆಳ್ಮನ್ನು ಮತ್ತು ಇಂದು ನಾಗರಾಜ್ ಹಾಡಿರುವ ಅರಸು ಅಂತಾರೆ ಅವರ ಗೀತೆ, ಸಂಗೀತ ಅನೂಪ್ ಸೆಲೇನ್.

ಹರಿಚರಣ್ ಮತ್ತು ಅನುರಾಧ ಭಟ್ ಹಾಡಿರುವ ನಾನು ನಂಜಾನು ಚಿತ್ರದ ಗೀತೆ. ಶ್ರೀಹರಿ ಅವರ ಈ ಗೀತೆಗೆ ಶ್ರೀಧರ್ ಕಶ್ಯಪ್ ಅವರ ಸಂಗೀತವಿದೆ.

ವೀರಂ ಚಿತ್ರದ ಗೀತೆ, ನಿಹಾಲ್ ತಾವ್ರೋ ಹಾಡಿರುವ ಕವಿರಾಜ್ ಅವರ ಗೀತೆ ಇದು. ಸಂಗೀತ ಅನೂಪ್ ಸಿಲೇನ್.

ಗುಲ್ಟು ಚಿತ್ರದ ಗೀತೆ. ಗಾಯಕ ಜೋಡಿ ದೀಪಕ್ ದೊಡ್ಡೇರ ಮತ್ತು ಈಶಾ ಸುಚಿ. ಸಾಹಿತ್ಯ ಜಯಂತ್ ಕೈಕಿಣಿ. ಸಂಗೀತ ಅಮಿತ್ ಆನಂದ್.

0: ಆಕಾಶವಾಣಿ ಮಂಗಳೂರು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಪ್ರಿಯ ಕೇಳುಗರೇ, ನಮ್ಮ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಯುವವಾಣಿ ಪೂರ್ವಿ ಶೆಟ್ಟಿ ಅವರಿಂದ ಭಾವಗೀತೆಗಳು, ಬಳಿಕ ಅನಿಕಾ ಸೂರಿ ಅವರಿಂದ ಸಿತಾರ್ವಾದನ, ಹಾಗೆ ಭಾಷಾ ಕೌಶಲ್ಯದ ಮಹತ್ವ ಈ ವಿಚಾರವಾಗಿ ವೀರಭದ್ರ ಅವರಿಂದ ಭಾಷಣವಿದೆ. 5:30 ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ, ಗುರುಗಳು ಸಾಕ್ಷಿ ಶಿವಾಲ್ಕರ್, ವಿದ್ಯಾರ್ಥಿನಿ ಅಂಜಲಿ ಪಾಟಾನ್ಕರ್. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ. ಸಂಜೆ 6:50 ಕೃಷಿರಂಗ, ಹಸುಗಳಲ್ಲಿ ಪುನರಾವರ್ತಿತ ಗರ್ಭಧಾರಣಾ ವೈಫಲ್ಯ ಹಾಗೂ ಪರಿಹಾರ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತೇಜಸ್ವಿನಿ MP ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಭಾವಗೀತೆಗಳು. 8:15 ಟುಡೇ ಇನ್ ಪಾರ್ಲಿಮೆಂಟ್, ಸಂಸತ್ತಿನ ಕಾರ್ಯಕಲಾಪಗಳ ಇಂದಿನ ಸಮೀಕ್ಷೆ. 8:30 ತುಳು ಕಾರ್ಯಕ್ರಮ, ಶಕುಂತಲಾ ಭಟ್ ಹಳೆಯಂಗಡಿ ಅವರಿಂದ ಕತೆ ತಿರ್ಗೋಸು. 9:15 ಸ್ಪಾಟ್ಲೈಟ್. 9:30 ಹಿಂದಿ ಚಿತ್ರಗೀತೆಗಳು. ಇಂದು ರಾತ್ರಿ 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿಮುದ್ರಣದ ಪ್ರಸಾರವಿದೆ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಇಂದು ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ಶಕುಂತಳಾ ಭಟ್ ಹಳೆಯಂಗಡಿ ಅವರಿಂದ ಕತೆ ತಿರ್ಗೋಸು ಕೇಳುವಿರಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ದ್ಬಿಟ್ಟ? ನಮ್ಮಂತ ಅಸಂಘಟಿತ

0: ಕಾರ್ಮಿಕರಿಗೆ ಯಾರ್ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇಂದು ರಾತ್ರಿ 10 ಗಂಟೆಗೆ ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿಮುದ್ರಣದ ಪ್ರಸಾರವಿದೆ. ಈಗ ಸಮಯ 3:05:21. ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ನಮ್ಮ ಸಂಜೆಯ ಪ್ರಸಾರ 5 ಗಂಟೆಗೆ ಆರಂಭ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz ಹಾಗೂ FM ಕಂಪನಾಂಕ 100.3 MHz. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಶಾಂತಿ ಶೆಟ್ಟಿ ಇರುವೈಲು ಮಾಡುವ ಆತ್ಮೀಯ ನಮಸ್ಕಾರ. ಈಗ ಯುವವಾಣಿ
1: ಆಕಾಶವಾಣಿ ಮಂಗಳೂರು.

0: ಯುವವಾಣಿ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಇಂದಿನ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಸಿತಾರ್ ವಾದನ ಮತ್ತು ಭಾಷಣವನ್ನು ಕೇಳುವಿರಿ. ಮೊದಲಿಗೆ ಪೂರ್ವಿ ಶೆಟ್ಟಿ ಇವರಿಂದ ಭಾವಗೀತೆಗಳು. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೇಧಾ ಭಟ್, ತಬಲ ಗೌತಂಬಿ. ಮೊದಲಿಗೆ ಕೇಳಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ರಚನೆ ಜಿಎಸ್ ಶಿವರುದ್ರಪ್ಪ.

ಇದುವರೆಗೆ ಪೂರ್ವಿ ಶೆಟ್ಟಿ ಅವರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೇಧಾ ಭಟ್, ತಬಲ ಗೌತಮ್ ಬಿ. ಇದೀಗ ಕೇಳಿ ಅನಿಕಾ ಸೂರಿ ಅವರಿಂದ ಸಿತಾರ್ ವಾದನ. ಪಕ್ಕವಾದ್ಯದಲ್ಲಿ ತಬಲ ಗೌತಮ್ ಬಿ, ರಾಗ ಮಧುವಂತಿ, ತಾಳ ಧೃತ್ತೀನ್ ತಾಳ.

0: ಇದುವರೆಗೆ ಅನಿಕಾ ಸೂರಿಯವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕವಾದ್ಯದಲ್ಲಿ ತಬಲ ಗೌತಮ್ ಬಿ. ಮುಂದೆ ಕೇಳಿ ವೀರಭದ್ರ ಎಂ ಇವರಿಂದ ಭಾಷಣ. ವಿಷಯ ಭಾಷಾ ಕೌಶಲ್ಯದ ಮಹತ್ವ.
1: ಪ್ರಿಯ ಕೇಳುಗ ಮಿತ್ರರೇ, ತಮ್ಮೆಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀರಭದ್ರ. ಪ್ರಸ್ತುತ ನಾನು ಆಳ್ವಾಸ್ ಕಾಲೇಜ್ ಮೂಡುಬಿದಿರೆನಲ್ಲಿ ಅಂಡರ್ ಗ್ರಾಜ್ಯುಯೇಷನ್ ಸ್ಟಡಿ ಮಾಡ್ತಾ ಇದ್ದೀನಿ. ಇಂದು ನಾನು ಭಾಷಾ ಕೌಶಲ್ಯದ ಮಹತ್ವ ಈ ಕುರಿತಂತೆ ಕೆಲವು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಬಹುಶಃ ಜಗತ್ತಿನಲ್ಲಿ ಯಾವುದೇ ಒಂದು ಬಹಳ ದೊಡ್ಡ ಸಂಶೋಧನೆ ಅಂತ ಇದ್ದರೂ ಅದು ಭಾಷೆಯನ್ನು ಕಂಡುಹಿಡಿದದ್ದು. ಬಾಹ್ಯಾಕಾಶ ತಂತ್ರಜ್ಞಾನವೋ, ಮಂಗಳ ಗ್ರಹಕ್ಕೆ ಹೋಗೋದು, ಚಂದ್ರನಲ್ಲಿ ನೀರುಂಟೋ ಇಲ್ವೋ ಅಂತ ನೋಡೋದು, ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಮನುಷ್ಯ ಭಾಷೆಯನ್ನು ಕಂಡುಹಿಡಿದನಲ್ಲ, ಅದೇ ಅಮೂಲ್ಯವಾದಂತಹ ಸಾಧನೆ. ಭಾಷೆಯನ್ನು ಕಂಡುಹಿಡಿದ ಕಾರಣಕ್ಕಾಗಿಯೇ ಈ ಎಲ್ಲ ಪ್ರಗತಿ ಸಾಧ್ಯವಾಗಿದೆ. ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಅಂದರೆ ಅವಶ್ಯಕತೆಯೇ ಆವಿಷ್ಕಾರದ ತಾಯಿ. ಈ ಅವಶ್ಯಕತೆ ಇದ್ದ ಕಾರಣದಿಂದಲೇ ಮಾನವ ಜಗತ್ತಿನಲ್ಲಿ ಅನೇಕ ಆವಿಷ್ಕಾರಗಳನ್ನು, ಸಂಶೋಧನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಡಿ ವಿ ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ, ಅಕ್ಕಿಯೊಳಗೆ ಅನ್ನವನ್ನು ಕಂಡುಹಿಡಿದಂಥ ಮಹಾನುಭಾವ ಅಕ್ಷರ, ಬರವಣಿಗೆ ಮತ್ತು ಭಾಷೆಯನ್ನು ಕಂಡುಹಿಡಿದ. ಇವೆರಡು ಶ್ರೇಷ್ಠವಾದಂತಹ ಸಾಧನೆಗಳು. ಇದನ್ನು ಕಂಡುಹಿಡಿದ ಕಾರಣದಿಂದನೇ ಮನುಷ್ಯನು ಜ್ಞಾನವಂತನಾದ, ಶಿಕ್ಷಣವನ್ನು ಪಡ್ಕೊಂಡ. ಹಾಗಾಗಿ ಭಾಷೆ ಎನ್ನುವಂಥದ್ದು ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿನಿತ್ಯ ನಾವು ಭಾಷೆಯಲ್ಲಿ ಬಳಸಬಹುದಾದ ಪದಗಳು, ಈ ಪದಗಳಲ್ಲಿ ಒಂದು ವಿಜ್ಞಾನ ಅಡಗಿದೆ.

ನಾನು ಮಾತನಾಡುವ ಪದ ಕೇಳುಗನಿಗೆ ಎರಡು ರೀತಿಯಲ್ಲಿ ತಲುಪ್ತದೆ. ಒಂದು ವ್ಯಾಕರಣದ ಮೂಲಕ, ಇನ್ನೊಂದು ಚಿತ್ರದ ಮೂಲಕ. ಉದಾಹರಣೆಗೆ ನಾನು ಹೇಳೋದಾದರೆ ಕನ್ನಡದಲ್ಲಿ ಗುಲಾಬಿ ಅಂತ ಹೇಳ್ತೀನಿ. ಗುಲಾಬಿ ಕನ್ನಡದಲ್ಲಿ ಗ ಪ್ಲಸ್ ಲ ಉ ಪ್ಲಸ್ ಬ ಪ್ಲಸ್ ಬಿಇ ಗುಲಾಬಿ, ಅಥವಾ ನಾವು ಇಂಗ್ಲಿಷ್ನಲ್ಲಿ ಜಿ ಯು ಎಲ್ ಎ ಬಿ ಐ ಅಂತ ಸ್ಪೆಲ್ಲಿಂಗ್ ಹೇಳಿದ್ರೆ ಗುಲಾಬಿ, ಗುಲಾಬಿ ಹೂವಿನ ಚಿತ್ರನೇ ಅವನಿಗೆ ಬರಬೇಕು. ಅಥವಾ ಅವನಿಗೆ ಬೇರೆ ರೀತಿಯಲ್ಲಿ ಕೇಳಿಸೋ ರೀತಿಯಲ್ಲಿ ಹೇಳಬಾರ್ದು. ಹೀಗೆ ಕೇಳುಗನಿಗೆ ನಾನು ಹೇಳುವಂಥದ್ದು ತಲುಪ್ತದೆ. ನಂತರ ನಮ್ಮ ಭಾಷೆಯಲ್ಲಿ ಸಂಕ್ಷೇಪ ಲೇಖನ ಅಂತ ಇದೆ. ಸಂಕ್ಷೇಪ ಲೇಖನ ಅಂದರೆ ಭಾಷೆಯನ್ನು ವೃದ್ಧಿಗೊಳಿಸುವಂಥದ್ದು. ಉದಾಹರಣೆಗೆ ನನಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ವೇದಿಕೆಯಲ್ಲಿ. ನಾನು ಮಾತನಾಡ್ತಾ ಸಭೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರಾದಂತಹ ನಿಂಗರೆಡ್ಡಿಯವರೇ, ಗ್ರಾಮದ ಮುಖ್ಯಸ್ಥರಾದಂತಹ ಲೋಕೇಶ್ರವರೇ, ಈ ಊರಿನ ಮಂಡಲ ಪ್ರಧಾನರಾದಂತಹ ಗಿರಿಜಾ ಅವರೇ, ಹೀಗೆ ಮಾತನಾಡ್ತಾ ಹೋದರೆ ನನ್ನ ಭಾಷಣವೇ ಮುಗಿಯುವುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಮಹನೀಯರೇ ಅಂದರೆ ಇದೆಲ್ಲ ಬಂದೋಯ್ತಲ್ವಾ. ಇದು ಭಾಷೆಯ ಕೌಶಲ್ಯ. ಹೀಗೆ ಮಾತನಾಡೋದನ್ನು ನಾವು ಕಲಿಬೇಕಾಗ್ತದೆ. ಮುಂದೆ ನಾವು ಮಾತಿನಲ್ಲಿ ಒಂದು ಅರ್ಥ ಇರಬೇಕು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ತಿಲಕಂ ಬಿಭೃತಿ ಸೂಕ್ತಿರ್ ಬಾನೈಕ್ಯ ಉಚಿತಂ ಪದಂ ಚಂದನಾನೇವ ಕಸ್ತೂರಿ ಕೃತಂ ಶ್ಯಾಮೇವ ಚಂದನಂ ಅಂತ. ಅಂದರೆ ನಾವು ಆಡುವಂತಹ ಮಾತು ತಕ್ಕುವಂತಿರಬೇಕು, ತಿಲಕವಂತಿರಬೇಕು. ಹಣೆಗೆ ತಿಲಕ ಇಟ್ಟರೆ ಹೇಗಿರ್ತದೆ ಹಾಗೆ ಇರಬೇಕು. ಹಾಗೆ ಬೆಳ್ಳಗಿರುವ ಹೆಣ್ಣು ಮಗಳು ಮುಖಕ್ಕೆ ಚಂದನವನ್ನು ಇಟ್ಟರೆ ಹೇಗೆ ಸುಂದರವಾಗಿ ಕಾಣ್ತದೆಯೋ, ಹಾಗೂ ಶ್ಯಾಮ ಬಣ್ಣದ ಹೆಣ್ಣು ಮಗಳು ಕಸ್ತೂರಿಯನ್ನು ಇಟ್ಟರೆ ಹೇಗೆ ಚಂದ ಕಾಣ್ತದೆಯೋ, ಹಾಗೆ ನಮ್ಮ ಮಾತು ಇರಬೇಕು. ಆಗ ಮಾತ್ರ ಮಾತಿಗೆ ಒಂದು ಅರ್ಥ ಬರ್ತದೆ. ಆ ಅರ್ಥ ಬರೋದಕ್ಕೇನೆ ನಮ್ಮ ವಚನಕಾರ ಬಸವಣ್ಣನವರು ಹೀಗೆ ಹೇಳಿದ್ದಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಎಷ್ಟು ಅದ್ಭುತವಾಗಿ ಮಾತುಗಳು. ಸ್ಫಟಿಕದ ಶಲಾಕೆಯಂತೆ, ಮುತ್ತಿನ ಹಾರದಂತೆ ಹೀಗೆ ಮಾತನಾಡಿದಾಗ ಮಾತ್ರ ನಮ್ಮ ಮಾತಿಗೆ ಒಂದು ಮಹತ್ವ ಬರ್ತದೆ. ಮಾತು ತುಂಬ ಅಮೂಲ್ಯವಾದದ್ದು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರಲ್ಲ, ಹಾಗೆ ಮಾತು ಅನ್ನುವಂಥದ್ದು ಬಹಳ ಮಹತ್ವವಾಗಿದೆ. ಇನ್ನು ಭಾಷೆಯ ಕೌಶಲ್ಯವನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು ಅಂತ ನಾವು ಮಾತನಾಡೋದಾದರೆ, ಈಗಿನ ಕಾಲದಲ್ಲಿ ಆಧುನಿಕ ಯುಗದಲ್ಲಿ ಅತಿ ಹೆಚ್ಚು ಜನ ಹೇಳೋದೇನೆಂದರೆ, ನನಗೆ ಇಂಗ್ಲೀಷ್ ಚೆನ್ನಾಗಿ ಬರ್ತದೆ ಆದರೆ ಕನ್ನಡ ಬರೋದಿಲ್ಲ. ಅದು ಹೇಗೆ ಸಾಧ್ಯ? ಅವನಿಗೆ ಒಬ್ಬ ಹುಡುಗನಿಗೆ ಹೈಡ್ರೋಜನ್ ಅಂತ ಅವನು ಇಂಗ್ಲೀಷ್ನಲ್ಲಿ ಹೇಳ್ತಾನೆ ಅಂದರೆ ಅವನಿಗೆ ಕನ್ನಡದಲ್ಲಿ ಅವನಿಗೆ ಜಲಜನಕ ಅಂತ ಹೇಳಲಿಕ್ಕೆ ಬರಬೇಕು. ಆಕ್ಸಿಜನ್ ಅಂತ ಇಂಗ್ಲೀಷಲ್ಲಿ ಹೇಳಿದ್ರೆ ಕನ್ನಡದಲ್ಲಿ ಆಮ್ಲಜನಕ ಅಂತ ಹೇಳಬೇಕು. ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂದರೆ ಪರ್ಯಾಪ್ತ ಕೊಬ್ಬಿನ ಆಮ್ಲ ಅಂತ ಕನ್ನಡದಲ್ಲಿ ಹೇಳಬೇಕು. ಹೀಗೆ ಭಾಷಾ ಕೌಶಲ್ಯವನ್ನು ಹೆಚ್ಚಿಕೊಂಡ್ರೆ ಮಾತ್ರ ನಮಗೆ ಅವಕಾಶಗಳು ಬಹಳಷ್ಟು ಕ್ಷೇತ್ರದಲ್ಲಿ ಸಿಗುತ್ತೆ. ನಮ್ಮ ದೇಶದಲ್ಲಿ ಎಷ್ಟು ಭಾಷೆಗಳು ಅಸ್ತಿತ್ವದಲ್ಲಿವೆ. ಭಾಷೆಯನ್ನು ಕಲಿಯುವುದರಿಂದ ಯಾವುದೇ ರೀತಿ ನಷ್ಟವಿಲ್ಲ, ಕಲಿತಷ್ಟು ಅವಕಾಶಗಳೇ ಜಾಸ್ತಿ. ನಮ್ಮ ಮಾತೃಭಾಷೆಯನ್ನು ಗೌರವಿಸಿ ಮತ್ತು ಇತರ ಭಾಷೆಯನ್ನು ಗೌರವಿಸಬೇಕು. ನಮ್ಮ ಮಾತೃಭಾಷೆಯನ್ನು ಹೆಚ್ಚು ಪ್ರೀತಿಸಬೇಕು. ಆಗ ಮಾತ್ರ ನಾವು ಉನ್ನತ ಸ್ಥಾನಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಕನ್ನಡ ಇರ್ಬೋದು, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷ್, ಎಲ್ಲ ಭಾಷೆಯನ್ನು ಕಲಿಬೇಕು. ಯಾವ ಭಾಷೆಯನ್ನು ಕೇವಲ ದೃಷ್ಟಿಯಿಂದ ನೋಡಬಾರದು. ಇಂಗ್ಲೀಷ್ ಅಂತೂ ಈಗ ಅನಿವಾರ್ಯವಾಗಿದೆ. ಕನ್ನಡದ ಜೊತೆ ಜೊತೆಗೆ ಇಂಗ್ಲೀಷನ್ನು ಕಲಿಬೇಕು. ಆಗ ಮಾತ್ರ ನಾವು ಅವಕಾಶಗಳನ್ನು ಉಪಯೋಗಿಸಿಕೊಂಡು ಉನ್ನತ ಸ್ಥಾನಕ್ಕೆ ತಲುಪ್ತೇವೆ. ಮತ್ತು ಎಷ್ಟೋ ಜನಗಳು ಕೂಡ ಭಾಷೆ ಗೊತ್ತಿಲ್ಲದೆ ಉದ್ಯೋಗ ಅವಕಾಶಗಳನ್ನು ಕಳೆದುಕೊಂಡದ್ದು ಉದಾಹರಣೆಗಳು ನಮ್ಮ ಮುಂದೆ ಇವೆ. ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಓದುವಂತೆ ಅನೇಕ ಕಾದಂಬರಿಗಳು ಮತ್ತು ನಾಟಕಗಳು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಇವೆ. ಕುವೆಂಪುರವರ ಸಾಹಿತ್ಯ, ಬೇಂದ್ರೆಯವರ ಸಾಹಿತ್ಯ, ಮತ್ತು ಕನ್ನಡದಲ್ಲಿ ಉತ್ತಮ ಭಾಷಣಕಾರರಿದ್ದಾರೆ. ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಇರ್ಬೋದು, ತದನಂತರ ಶತಾವಧಾನಿ ಗಣೇಶ್ ಇರ್ಬೋದು. ಇಂಗ್ಲೀಷ್ನಲ್ಲೂ ಆದರೆ ಅಷ್ಟೇ, ಶಶಿ ತರೂರ್ ಇರ್ಬೋದು. ಹೀಗೆ ಓದುವುದರಿಂದ, ಬರೆಯುವುದರಿಂದ, ಮತ್ತು ಹೆಚ್ಚು ಹೆಚ್ಚು ಕೇಳುವುದರಿಂದ, ಮತ್ತು ಅನೇಕ ಜ್ಞಾನಿಗಳನ್ನು ಪಾಲನೆ ಮಾಡುವುದರಿಂದ, ಜ್ಞಾನಿಗಳ ಮಾರ್ಗದರ್ಶನ ಪಡೆಯುವುದರಿಂದ ನಾವು ಭಾಷೆಯ ಕೌಶಲ್ಯವನ್ನು

0: ವೃದ್ಧಿಗೊಳಿಸಿ ಉತ್ತಮ ಸ್ಥಾನವನ್ನು ತಲುಪೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮಲ್ಲಿ ಒಂದು ಮಾತಿದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಮಾತನ್ನು ನೆನಪಿಸ್ಕೊಂಡ್ರೆ ಸಾಕು, ನಾವು ಹೇಗೆ ಮಾತಾಡಬೇಕು ಅಂತ ನಮಗೆ ಅರ್ಥ ಆಗ್ತದೆ. ಇದಕ್ಕೆ ಎಷ್ಟು ಅರ್ಥ ಇದೆ ನೋಡಿ, ನಮಗೆ ಎಷ್ಟು ಊಟ ಬೇಕು ಅಷ್ಟು ಮಾತ್ರ ತಗೋಬೇಕಾಗ್ತದೆ, ಹಾಗೆಯೇ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿದರೆ ಮಾತ್ರ ಅದಕ್ಕೆ ಒಂದು ಅರ್ಥ ಬರ್ತದೆ. ಹಾಗಾಗಿ ಮಾತನಾಡುವ ಮುನ್ನ ಯೋಚಿಸಿ ಮಾತನಾಡಬೇಕಾಗ್ತದೆ. ತದನಂತರ ನಾವು ನಮ್ಮ ಭಾಷೆಯನ್ನು ಹೇಗೆ ವೃದ್ಧಿಗೊಳಿಸಬಹುದು ಅಂತ, ಪ್ರತಿನಿತ್ಯ ವಾರ್ತಾಪತ್ರಿಕೆಗಳನ್ನು ಓದುವುದು ಮತ್ತು ಅನೇಕ ವಿಚಾರಧಾರೆಗಳನ್ನ ತಿಳ್ಕೊಳ್ಳೋದು, ಬೇರೆಯವ್ರನ್ನ ಸಂಪರ್ಕಿಸಿ ಆ ಭಾಷೆಯಲ್ಲಿ ಪರಿಣಿತಿ ಹೊಂದಿರುವುದರನ್ನು, ಹೀಗೆ ಹಲವು ರೀತಿಯಲ್ಲಿ ನಾವು ನಮ್ಮ ಭಾಷೆಯನ್ನು ವೃದ್ಧಿಗೊಳಿಸಬೇಕಾಗ್ತದೆ. ಎಷ್ಟೋ ಜನರು ಭಾಷೆ ಗೊತ್ತಿಲ್ಲದೆ ಉದ್ಯೋಗಾವಕಾಶಗಳನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಭಾಷೆ ಎನ್ನುವಂಥದ್ದು ಬಹಳ ಪ್ರಮುಖವಾಗಿದೆ. ನಾವು ಇಂದಿನ ಈ ಭಾಷಾ ಕೌಶಲ್ಯದ ಮಹತ್ವ ಈ ಭಾಷಣದಲ್ಲಿ ಭಾಷೆಯ ಉಗಮ ಮತ್ತು ಭಾಷೆಯ ಮಹತ್ವ ಇವೆಲ್ಲ ಚರ್ಚೆ ಮಾಡಿದ್ದೇವೆ. ನಾವು ಮಾತನಾಡುವ ಭಾಷೆಗೆ ಎಷ್ಟು ಮಹತ್ವವಿದೆ ಅಂದರೆ, ಈಗ ಯಾರಾದರೂ ಒಬ್ಬರು ಅವರು ಆಫ್ರಿಕಾದ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ ಅಂದರೆ ಅದು ನನಗೆ ಅರ್ಥವಾಗ್ತದೆ, ನಾನು ಅದನ್ನು ಗ್ರಹಿಸಬಲ್ಲೆ. ಆ ಭಾಷೆಯ ಗಂಧಗಾಳಿ ನನಗೆ ಗೊತ್ತಿಲ್ಲ ಅಂದ್ರೂ ಅವರು ಮಾತನಾಡುವುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಇದು ಭಾಷೆಗಿರುವ ಶಕ್ತಿ. ಇದನ್ನು ನಾವು ಆಡಿಟರಿ ಇಮ್ಯಾಜಿನೇಷನ್ ಅಂತ ಕರಿತೀವಿ. ಎಷ್ಟು ಬಗೆ ಬಗೆಯ ಆಲೋಚನೆಗಳು ನಮಗೆ ಬರುತ್ತವೆ, ಈ ಆಲೋಚನೆಗಳನ್ನು ಹೊರಹಾಕ್ಬೇಕಲ್ವಾ? ಆದ್ದರಿಂದ ಮನುಷ್ಯ ಭಾಷೆಯನ್ನು ಕಂಡುಹಿಡಿದಿದ್ದಾನೆ. ಆದರೆ ಈ ಭಾಷೆಯನ್ನು ಹೇಗೆ ಬಳಸ್ತೇವೆ ಎನ್ನುವಂಥದ್ದು ತುಂಬ ಅಮೂಲ್ಯವಾದುದು. ಇಂತಹ ಭಾಷೆಯನ್ನು ರಕ್ಷಿಸಿ ಮತ್ತು ಅದನ್ನು ಕಾಪಾಡುವಲ್ಲಿ ನಾವು ಮಹತ್ವದ ಪಾತ್ರ ವಹಿಸಬೇಕಾಗ್ತದೆ. ಯಾಕೆಂದರೆ ಎಲ್ಲ ಸಾಧನೆಗಳಿಗೆ ಸಾಧನಗಳಿಗೆ ಇದು ಸಾಧನವಾಗಿದೆ. ಆದ್ದರಿಂದ ನಾವು ಭಾಷೆಯನ್ನು ಗೌರವಿಸಿ ಮತ್ತು ಅದಕ್ಕೆ ಬೇಕಾದಂತಹ ಕೌಶಲ್ಯವನ್ನು ಪಡೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ.
1: ಇದುವರೆಗೆ ವೀರಭದ್ರ ಎಂ ಇವರಿಂದ ಭಾಷಾ ಕೌಶಲ್ಯದ ಮಹತ್ವ ಈ ವಿಷಯದ ಕುರಿತು ಭಾಷಣವನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಯುವವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಶ್ರೋತೃಗಳು, ಇಂದು ರಾತ್ರಿ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಸುಗಳಲ್ಲಿ ಪುನರಾವರ್ತಿತ ಗರ್ಭಧಾರಣಾ ವೈಫಲ್ಯ ಹಾಗೂ ಪರಿಹಾರ ಈ ಕುರಿತು ಕೊಯಿಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತೇಜಸ್ವಿನಿ ಎಂಪಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ಶಕುಂತಳಾ ಭಟ್ ಹಳೆಯಂಗಡಿ ಅವರಿಂದ ಸಣ್ಣ ಕಥೆ ಪ್ರಸಾರವಾಗಲಿದೆ. ತಿರ್ಗೋಸು 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿಮುದ್ರಣದ ಪ್ರಸಾರ. 10:13 ಚಿತ್ರಗೀತೆಗಳು. 10:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾಂಚನ ವಿ ಸುಬ್ಬರತ್ನಂ ಅವರ ಪಿಟೀಲು ವಾದನ ಮೂಡಿಬರಲಿದೆ. ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಪಾಠ.
1: ಈಗ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ.

0: ಇಂದಿನ ಹಿಂದಿ ಪಾಠವನ್ನು ನಡೆಸಿಕೊಡುವವರು
1: ಸಾಕ್ಷಿ ಶಿವಲ್ಕರ್,
0: ಭಾಗವಹಿಸುವವರು
1: ಅಂಜಲಿ ಪಾಟಣ್ಕರ್. ನಮಸ್ಕಾರ ಸಾಥಿಯೋ ಔರ್ ವಿದ್ಯಾರ್ಥಿ ಮಿತ್ರೋ, ಮೇ ಅಂಜಲಿ ಆಜ್ ಕೆ ಕಾರ್ಯಕ್ರಮ ಮೇ ಆಪ್ಕಾ ಸ್ವಾಗತ್ ಕರ್ತಿ ಹೂ. ಶ್ರೋತಾಓ, ಭಾರತವರ್ಷ ಪ್ರಕೃತಿ ಕಿ ರಮಣೀಯ ಕ್ರೀಡಾಸ್ಥಲಿ ಹೇ. ಯಹಾ ಪ್ರಕೃತಿ ಕೆ ಮನೋರಮ ದೃಶ್ಯ ದೇಖ್ನೆ ಕೋ ಮಿಲ್ತೆ ಹೇ. ಯಹಾ ಛಯ ಋತುವೆ ಕ್ರಮಶಃ ಆತಿ ಔರ್ ಜಾತಿ ಹೇ. ಇನ್ ಋತುವೋ ಮೇ ವರ್ಷಾ ಋತು ಅಪ್ನಾ ವಿಶೇಷ ಸ್ಥಾನ ರಕ್ತಿ ಹೇ. ಕವಿ ದಿನಕರ್ ಜಿ ಕೆಹತೆ ಹೇ, ಹೇ ಬಸಂತ ಋತುವೋಂ ಕಾ ರಾಜಾ, ವರ್ಷಾ ಋತುವೋಂ ಕಿ ರಾನಿ. ಭಾರತ ಮೇ ವರ್ಷಾ ಋತು ಸಬ್ಸೆ ಸುಂದರ್ ಔರ್ ಲುಭಾವನಿ ಹೋತಿ ಹೇ. ಗ್ರೀಷ್ಮ ಋತು ಕಿ ಭೀಷಣ ಗರ್ಮಿ ಕೆ ದೌರಾನ್ ಲೋಕ್ ಬಡಿ ಉತ್ಕಂಠಾ ಸೆ ಇಸ್ಕಿ ಪ್ರತೀಕ್ಷಾ ಕರ್ತೆ ಹೇ. ಯದಿ ಕಭಿ ವರ್ಷಾ ಋತು ಆನೆ ಮೇ ಕುಛ್ ವಿಲಂಬ ಹೋ ಜಾಯೆ ತೋ ಲೋಕ್ ಈಶ್ವರ್ ಸೆ ಪ್ರಾರ್ಥನಾ ಕರ್ತೆ ಹೇ. ತೋ ಚಲಿಯೆ ದೋಸ್ತೋ, ಚರ್ಚಾ ಕರ್ತೆ ಹೇ ಇಸ್ ಸುಹಾವನೆ ವರ್ಷಾ ಋತು ಕೆ ಬಾರೆ ಮೇ. ಇಸ್ ಪಾಠ ಕಾ ಲೇಖನ್ ಕಿಯಾ ಹೇ ಅಧ್ಯಾಪಿಕಾ ಸಾಕ್ಷಿ ಶಿವಲ್ಕರ್ ಜೀ ನೇ. ಉನ್ಕೆ ಸಾಥ್ ಸಹಭಾಗಿ ಹೇ ಅಂಜಲಿ ಪಾಟಣ್ಕರ್.

ಹಿಂದಿ ಪಾಠ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 5:45:55. ಈಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ, ಲೂಟೇರಾ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ. ಆನಂದ್ ಬಕ್ಷಿ ಅವರ ರಚನೆಗೆ ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

ನೌಟಂಕಿ ಸಾಲ ಚಿತ್ರಕ್ಕಾಗಿ ಆಯುಷ್ಮಾನ್ ಖುರಾನ ಹಾಗೂ ನೀತಿ ಮೋಹನ್ ಹಾಡಿರುವ ಗೀತೆ ಕೇಳಿದಿರಿ. ಈ ಗೀತೆಗೆ ಸಾಹಿತ್ಯ ಆಯುಷ್ಮಾನ್ ಖುರಾನ, ಸಂಗೀತ ರೋಚಕ್ ಕೊಹ್ಲಿ. ಮುಂದೆ ಕೇಳಿ ಖಿಲಾಡಿ 786 ಚಿತ್ರಕ್ಕಾಗಿ ಶ್ರೀರಾಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಸಮೀರ್ ಅವರ ರಚನೆ ಇದು, ಸಂಗೀತ ಹಿಮೇಶ್ ರೇಷಮಿಯಾ.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾ ಪತ್ರ, 6:50 ಕೃಷಿರಂಗ, ಹಸುಗಳಲ್ಲಿ ಪುನರಾವರ್ತಿತ ಗರ್ಭಧಾರಣಾ ವೈಫಲ್ಯ ಹಾಗೂ ಪರಿಹಾರ, ಈ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತೇಜಸ್ವಿನಿ MP ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಆ ಬಳಿಕ ಕೃಷಿ ಮಾಹಿತಿ ಕೇಳಬಹುದು. 7:45 ಹಿಂದಿ ಚಿತ್ರಗೀತೆಗಳು, 8:00 ಭಾವಗೀತೆಗಳು, 8:15 ಟುಡೇ ಇನ್ ಪಾರ್ಲಿಮೆಂಟ್, 8:30

ಚಕೆ ತೋಳು ಕಾರ್ಯಕ್ರಮ ಶಕುಂತಳಾ ಭಟ್ ಹಳೆಯಂಗಡಿ ಅವರಿಂದ ಸಣ್ಣ ಕತೆ ತಿರ್ಗೋಸು ಪ್ರಸಾರವಾಗಲಿದೆ. 9:15 ಸ್ಪಾಟ್ಲೈಟ್, 9:30 ಹಿಂದಿ ಚಿತ್ರಗೀತೆಗಳು, 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. ಆ ಬಳಿಕ ಚಿತ್ರಗೀತೆಗಳನ್ನು ಆಲಿಸಬಹುದು. 10:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾಂಚನ ವಿ ಸುಬ್ಬರತ್ನಂ ಅವರ ಪೀಟೀಲು ವಾದನ ಮೂಡಿಬರಲಿದೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಾಳೆ ಪ್ರಸಾರದಲ್ಲಿ ಮುಂಜಾನೆ 6:10 ವಂದನ, 6:30 ಚಿಂತನ ಸಾಧ್ವಿ ಶ್ರೀ ಮಾತಾನಂದಮಯಿ ಅವರಿಂದ, 6:40 ಕೆಳದಿ ಶಿವಪ್ಪ ನಾಯಕ UAHS ನೇಗಿಲಮೇಡಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಅಪರ್ಣಾ ಜೈನ್. ರೈತರಿಗೆ ಸಲಹೆ 6:50, 7:15 ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಪ್ರಶಾಂತ್ ಕೆ ಭಟ್, ವಿಷಯ ಹುಣ್ಣಿನ ಸಮಸ್ಯೆಗೆ ಆಯುರ್ವೇದ ಪರಿಹಾರ. 7:45 ರಾಗರಂಜಿನಿ, 8:30 ಚಿತ್ರಗೀತೆಗಳು, 9:00 ಕಾರ್ಮಿಕ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚೇತನ್ ಕೆ ಅವರೊಂದಿಗೆ ಸಂದರ್ಶನ, ವಿಷಯ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕೊಡಲ್ಪಡುವ ಶೈಕ್ಷಣಿಕ ಆರ್ಥಿಕ ನೆರವು, ಸಂದರ್ಶಕರು ಲತೀಶ್ ಪಾಲ್ದಾನೆ. 9:10 ಭಾವಗೀತೆಗಳು, 9:30 ಹಿಂದಿ ಚಿತ್ರಗೀತೆಗಳು, 10:00 CIT NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯ ರಾಗ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಭಜನ್ ಸಪೂರಿ ಅವರ ಸಂತೂರು ವಾದನದಲ್ಲಿ ರಾಗ್ ನಟ್ ಭೈರವ್ ಮೂಡಿಬರಲಿದೆ. 12:05 ವನಿತಾ ವಿಹಾರ, ಜನ್ನಿಯರ ಚಿತ್ತ ಜಾನಪದ ದತ್ತ ರೂಪಕ ಪ್ರಸಾರವಾಗಲಿದೆ. ನಡೆಸಿಕೊಡಲಿದ್ದಾರೆ ಮಂಡ್ಯದ ಜಾನಪದ ಜನ್ನಿಯರು ತಂಡದವರು. 12:30 ಆರೋಗ್ಯ ಸಂಚಿಕೆ, IVF ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಾಗಿ ಡಾಕ್ಟರ್ ಗೀತಾ ಭರತ ಉತ್ತೂರ ಅವರೊಂದಿಗೆ ಸಂದರ್ಶನ, ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ವಿಚಾರವಾಗಿ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಮಾತುಕತೆ ಕೇಳಬಹುದು. 11:00 ಪ್ರಗತಿಪಥ, PM ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ, ಮಂಗಳೂರು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀದೇವಿ P ಅವರಿಂದ.

ಪಿ ಸುಶೀಲಾ ಅವರು ಹಾಡಿರುವ ಶೇಷಚಂದ್ರ ಅವರ ರಚನೆ ಈಗ ನೋಡಬನ್ನಿ ಕಾಶಿಯ ವಿಶ್ವನಾಥನ.

ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಸಂಸದ ವರ್ಷಾಕಾಲೀನ ಸತ್ರಸ್ಯ ಪ್ರಥಮ ದಿವಸೆ ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣಮಧಿಕೃತ್ಯ ವಿಪಕ್ಷಿ ಸದಸ್ಯಾನಾಂ ಸದನೆ ಕೋಲಾಹಲಂ. ಉಭಯೋಃ ಸದನಯೋಃ ಕಾರ್ಯಾಚರಣಂ ಆದಿವಸಾಯ ಸ್ಥಗಿತಂ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಸದ ವರ್ಷಾಕಾಲೀನ ಸತ್ರಸ್ಯಾರಂಭೆ ರಾಷ್ಟ್ರಕಲ್ಯಾಣಾಯ ಕ್ರಿಯಾಶೀಲ ಸತ್ರಸ್ಯ ಆಹ್ವಾನಂ ಅಕರೋತ್. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಕಿಶಿನೋ ರಾಜಧಾನ್ಯಾಂ ಸ್ವಸ್ಯ ಮೋಲ್ದೋವಾ ಸಮಕಕ್ಷೆಯ ರಾಷ್ಟ್ರಪತಿನ ಮಯಾ ಸಂದು ಇತ್ಯನಯಾ ಸಹ ಮಂಡಲಸ್ತರೀಯ ವಾರ್ತಾಂ ವ್ಯದಧಾತ್. ಹೊರ್ಮುಜ್ ಕ್ಷೇತ್ರೇ ಉತ್ಪಾತಸ್ಯ ನಿರಂತರ ವರ್ಧನೇನ ಸಮೀಪಸ್ಥ ದೇಶೇಷು ಅಸ್ಯ ಪ್ರಕೋಪೇಣ ಚ ಇರಾನ್ ಅಮೆರಿಕಾ ದೇಶಯೋಃ ಮಧ್ಯೆ ಅದ್ಯ ನವಮ ದಿವಸೇಪಿ ಪರಸ್ಪರಾಕ್ರಮಣಾನಾಂ ಚಕ್ರಂ ಅವಿರತಂ ಪ್ರಾಚಲತ್. ಅಪಿ ಚ ಭಾರತ ಋತು ವಿಜ್ಞಾನ ವಿಭಾಗೇನ ಅದ್ಯ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಲಡಾಖ್ ಉತ್ತರಾಖಂಡ ರಾಜ್ಯೇಷು ಅತಿವೃಷ್ಟಿಪರಾರ

0: ಸವರ್ಣೀಯ ಸಂಚೇತನ ಉದ್ಘೋಷಿತ. ಅಥ ವಾರ್ತಾಃ ವಿಶದೀಕೃತ್ಯ. ಸಂಸದಃ ಉಭಯೋಃ ಸದನಯೋಃ ಕಾರ್ಯಾಚರಣಮಧ್ಯ ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣೆ ವಿಪಕ್ಷೀ ಸದಸ್ಯಾನಾಂ ನಿರಂತರ ಕೋಲಾಹಲೇನ ಸ್ಥಗಿತಂ. ಲೋಕಸಭಾಯಾಃ ಕಾರ್ಯಾಚರಣಾರಂಭೆ ಆದೌ ಸದನೇನ ಷಣ್ಣಾಂ ಪೂರ್ವ ಸದಸ್ಯಾನಾಂ ನಿಧನೆ ಸಹೈವ ಕತರ ದೇಶಸ್ಯ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಇತ್ಯಸ್ಯ ನಿಧನೆ ಶೋಕ ಸಂತಪ್ತ ಶ್ರದ್ಧಾಂಜಲಿಃ ಸಮರ್ಪಿತಃ. ಅಧ್ಯಕ್ಷಃ ಓಮ ಬಿರ್ಲಾ ಇತ್ಯಸೌ ನ್ಯಗಾದೀತ್ ಯತ್ ಶೇಖ್ ಹಮದ್ ಮಹೋದಯಃ ಆಧುನಿಕ ಕತರ ದೇಶಸ್ಯ ಆಧಾರಶಿಲಾಂ ಸ್ಥಾಪಯಿತುಂ ಸಹೈವ ಭಾರತ ಕತರ ಸಂಬಂಧಾನ್ ಸುದೃಢೀಕರ್ತುಂ ಮಹತೀಂ ಭೂಮಿಕಾಂ ನ್ಯವಹತ್.
1: ಮಹಾಮಹಿಮ್ ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ಥಾನಿ ಜೂನ್ 1995 ಸೇ ಜೂನ್ 2013 ತಕ್ ಅಠಾರಾ ವರ್ಷ ತಕ್ ಕತರ್ ಕೆ ಅಮೀರ್ ಕೆ ರೂಪ ಮೇ ಕಾರ್ಯ ಕಿಯಾ. ಉನ್ಹೊನೆ ಆಧುನಿಕ ಕತರ್ ಕಿ ನೀವ್ ರಖಿ. ಉನ್ಹೊನೆ ಭಾರತ ಕತರ್ ಸಂಬಂಧೋ ಕೆ ಸಂವರ್ಧನ್ ಮೇ ಭೀ ಮಹತ್ವಪೂರ್ಣ ಭೂಮಿಕಾ ನಿಭಾಯಿ.
0: ಪ್ರಶ್ನಕಾಲಾರಂಭೆ ಕಾಂಗ್ರೆಸ್ ಸಮಾಜವಾದಿ ಪ್ರಭೃತಯಃ ವಿಪಕ್ಷಿ ದಲೀಯಾಃ ನೀಟ ವಿಷಯಮಧಿಕೃತ್ಯ ಉಚ್ಚೈಃ ವಿರೋಧೋದ್ಘೋಷಾನ್ ಅಕುರ್ವನ್. ಅಧ್ಯಕ್ಷಸ್ಯ ಪೀಠಸ್ಯ ಚ ನಿರಂತರ ಆಗ್ರಹಂ ಉಪೇಕ್ಷ್ಯ ಸದಸ್ಯಾಃ ಕೋಲಾಹಲಂ ಅಕುರ್ವನ್. ಯೇನ ಷಡ್ವಾರಂ ಸ್ಥಗನಾನಂತರಂ ಅಂತತಃ ಲೋಕಸಭಾಯಾಃ ಕಾರ್ಯಾಚರಣಂ ಆದಿವಸಾಯ ಸ್ಥಗಿತೀಕೃತಃ. ರಾಜ್ಯಸಭಾಯಾಮಪಿ ಏತಾದೃಶಮೇವ ದೃಷ್ಟಿಂ ಅಗಾತ್. ಆರಂಭೇ ನವನಿರ್ವಾಚಿತಾಃ ಸದಸ್ಯಾಃ ಶಪಥಂ ಅಗೃಹಣನ್. ಸದನಂ ಚ ಪೂರ್ವ ಸದಸ್ಯೇಭ್ಯಃ ಶ್ರದ್ಧಾಂಜಲಿಂ ಸಮರ್ಪಯತ್. ವಿಪಕ್ಷ ನೇತಾ ಮಲ್ಲಿಕಾರ್ಜುನ್ ಖರ್ಗೆ ನೀಟ ವಿಷಯಂ ಉತ್ಥಾಪಯಿತುಂ ಪ್ರಾಯತತ, ಕಿಂತು ನಿರಂತರ ಕೋಲಾಹಲೇನ ಸದನಂ ಬಹುವಾರಂ ಸ್ಥಗಿತಂ. ಉಪಸಭಾಪತಿಃ ಹರಿವಂಶಃ ಸೂಚಿಬದ್ಧ ಕಾರ್ಯಾಣಿ ಸಂಚಾಲಯಿತುಂ ಪ್ರಾಯತತ, ಕಿಂತು ಅವಿರತ ಪ್ರತಿರೋಧ ಕಾರಣಾತ್ ರಾಜ್ಯಸಭಾಪಿ ಆದಿವಸಾಯ ಸ್ಥಗಿತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ವರ್ಷಾ ಭವತು ಅಥವಾ ಸಂಸದಃ ವರ್ಷಾಕಾಲೀನ ಸತ್ರಂ ಭವತು, ಯದ್ಯುಭೌ ಕ್ರಿಯಾಶೀಲೌ ಭವತಃ ತರ್ಹಿ ಅತೀವ ಲಾಭಪ್ರದೌ ಸಿದ್ಧ್ಯತಃ. ಸಂಸದಃ ವರ್ಷಾಕಾಲೀನ ಸತ್ರಸ್ಯ ಆರಂಭಾತ್ ಪ್ರಾಕ್ ವಾರ್ತಾಹರೈಃ ಸಹ ಸಂಭಾಷಮಾಣಃ ಸಹ ನ್ಯಗಾದೀತ್ ಯತ್ ಉಭಯೋಃ ಸಕ್ರಿಯತಾಯಾಂ ಸತ್ಯಾಂ ರಾಷ್ಟ್ರಸ್ಯ ಕಲ್ಯಾಣಂ ಜೀವಾನಾಂ ಮಂಗಲಂಚ ಭವತಿ. ಶ್ರೀ ಮೋದಿ ಅಕಥಯತ್ ಯತ್ ದೇಶಸ್ಯ ಯೂನಾಂ ಸಾಮರ್ಥ್ಯಂ ಆಕಾಂಕ್ಷಾಃ ಚ ಅಂತರಿಕ್ಷವತ್ ಅಪರಿಮಿತಾಃ ಸಂತಿ. ಪ್ರಧಾನಮಂತ್ರಿಣಾ ಅಭಾಷ್ಯತ ಯತ್ ಭಾರತಸ್ಯ ರಿಫಾರ್ಮ್ ಎಕ್ಸ್ಪ್ರೆಸ್ ಇತಿ ಪರಿಷ್ಕಾರಗತೌ ಆರೋಹಣಸ್ಯ ಪರಿಣಾಮಃ ವರ್ತತೆ, ಯತ್ ಭಾರತಸ್ಯ ಯುವಾನಃ ಧೈರ್ಯಂ ಪ್ರದರ್ಶ್ಯ ಸಫಲತಾಂ ಪ್ರಾಪ್ನುವಂತಿ. ಸಹ ಪ್ರೋಕ್ತವಾನ್ ಯತ್ ಕೇವಲಂ ಏಕಸ್ಮಿನ್ ಮಾಸೆ ದೇಶೇನ ಅನೇಕೆ ವಿಶಿಷ್ಟಾಃ ಕೀರ್ತಿಸ್ತಂಭಾಃ ಅಧಿಗತಾಃ, ಯೇಷಾಂ ಉಪಲಬ್ಧಿಃ ಪ್ರತ್ಯೇಕಂ ನಾಗರಿಕಂ ಗೌರವೇಣ ಪೂರಯತಿ. ಪ್ರಧಾನಮಂತ್ರಿ ಅವದತ್ ಯತ್ ರಾಷ್ಟ್ರೀಯ ಮಂಚೆ ಅಂತಾರಾಷ್ಟ್ರೀಯ ಪಟಲೆ ಸಾಂಪ್ರತಂ ಚ ಅಂತರಿಕ್ಷೆ ಅಪಿ ಇಮೆ ಕ್ಷಣಾಃ ಭಾರತಸ್ಯ ಕೃತೆ ಸತ್ಯಮೇವ ಗೌರವಪೂರ್ಣಾಃ ಆಸನ್. ಶ್ರೀಮೋದಿ ಅವದತ್ ಯತ್ ವಿಭಿನ್ನೇಷು ಕ್ಷೇತ್ರೇಷು ಯುದ್ಧಸ್ಯ ನಿರಂತರ ಸಂಕಟಮಾಲಕ್ಷ್ಯ ಸಮಗ್ರಂ ವಿಶ್ವಂ ಚಿಂತಿತಮಸ್ತಿ. ಪಶ್ಚಿಮೇಷ್ಯಾ ಕ್ಷೇತ್ರಸ್ಯ ಸಂಘರ್ಷಃ ಭಾರತ ಸದೃಶಾಣಾಂ ದೇಶಾನಾಂ ಕೃತೆ ಏಕಂ ಮಹತ ಸಂಕಟಮಾಸೀತ್. ಯೇ ಊರ್ಜಾ ಕ್ಷೇತ್ರೆ ಅನ್ಯೇಷಾಮುಪರಿ ಆಶ್ರಿತಾಃ ಸಂತಿ. ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಉರ್ವರಕ ರಸಾಯನಾದೀನಾಂ ವಿಷಯೇ ಬಹವಃ ಪ್ರತ್ಯವಾಯಾಃ ಸಂಕಟಾಃ ಚ ಉತ್ಪನ್ನಾಃ. ತಥಾಪಿ ಭಾರತೇನ 7.7% ವಿಕಾಸಮಾನಾಂಕಃ ಸಂರಕ್ಷಿತಃ, ಯೇನ ಭಾರತಂ ವಿಶ್ವಸ್ಮಿನ್ ತೀವ್ರತಮಾ ವರ್ಧಮಾನ ಅರ್ಥವ್ಯವಸ್ಥಾ ಸಂಜಾತಾ. ಅಸ್ಮಿನ್ ಏವ ಪೃಷ್ಠಭೂಮೌ ವರ್ಷಾಕಾಲೀನ ಸತ್ರಸ್ಯಾರಂಭಃ ಭವತಿ, ದೇಶಃ ಗತಿಶೀಲತಾಂ ಧಾರಯತಿ, ಸಂಸದಃ ಭಾವನಾ ಚ ತಸ್ಯಾಂ ಗತೌ ನವೀನಾಂ ಊರ್ಜಾಂ ಸಂಚಾರಯತಿ ಇತ್ಯಪಿ ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ.

0: ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ತಸ್ಯಾಹ ಮೆಲ್ಡೋವಿಯನ್ ಸಮಕಕ್ಷಯ ಮಯಾ ಸಂಧು ಇತ್ಯನಯ ಸಹ ಅದ್ಯ ವ್ಯಾಪಾರ ನಿವೇಶ ಕೃಷಿ ಸ್ವಾಸ್ಥ್ಯ ಸೇವಾ ನವೀಕರಣೀಯೋರ್ಜಾ ಅಂಕೀಯ ಸಾರ್ವಜನಿಕ ಸಂರಚನಾ ಕೃತ್ರಿಮ ಬುದ್ಧಿ ನವೋನ್ಮೇಷ ಇತ್ಯಾದಿಷು ಪ್ರಮುಖ ವಿಷಯೇಷು ದ್ವಿಪಕ್ಷೀಯ ಸಹಯೋಗಸ್ಯ ದೃಢೀಕರಣಾಯ ಐಕ್ಯಮತ್ಯಂ ಪ್ರಕಟಿತವತಿ. ಚಿಶಿನಾವ್ ನಗರೆ ಮಂಡಲಸ್ತರೀಯ ಮಂತ್ರಣಾಯಾಃ ಅನಂತರಂ ಭಾಷಮಾಣ ರಾಷ್ಟ್ರಪತಿಃ ಮುರ್ಮುಃ ಸ್ವಕೀಯಾಂ ಯಾತ್ರಾಂ ಐತಿಹಾಸಿಕಿಂ ಇತಿ ಪ್ರತ್ಯಪಾದಯತ್. ಯತೋ ಹ್ಯೇಷಾ ಕಸ್ಯಾಪಿ ಭಾರತೀಯ ರಾಷ್ಟ್ರಪತೇಃ ಮೋಲ್ಡೋವಾ ದೇಶಾಯ ಪ್ರಥಮಾ ರಾಜಕೀಯ ಯಾತ್ರಾ ಅಸ್ತಿ. ದ್ವಿಪಕ್ಷೀಯ ವ್ಯಾಪಾರಸ್ಯ ನಿವೇಶಸ್ಯ ಚ ಸಂವರ್ಧನಾಯ ಸುದೃಢ ಸಂಭರಣ ಶೃಂಖಲಾಯಾಃ ಸಶಕ್ತೀಕರಣಾಯ ಸಹೈವ ಸಾಂದ್ರ ವ್ಯಾಪಾರಿಕ ಸಂಬಂಧಾನಾಂ ಪ್ರೋತ್ಸಾಹನಾಯ ಉಭೌ ಅಂಗೀಕೃತವಂತೌ. ರಾಷ್ಟ್ರಪತಿಃ ಮುರ್ಮುಃ ಅವೋಚತ್ ಯತ್ ಭಾರತ ಮೋಲ್ಡೋವಾ ವ್ಯಾಪಾರಿಕ ಮಂಚಃ ಆರ್ಥಿಕ ಸಹಯೋಗಾಯ ನೂತನಾಂ ಗತಿಂ ಪ್ರದಾಸ್ಯತಿ. ಅನೇನೈವ ಸಾಕಂ ರಾಷ್ಟ್ರಪತಿಃ ಮುರ್ಮುಃ ಮೋಲ್ಡೋವಾ ದೇಶಂ ಆಪತ್ ಪ್ರತಿರೋಧಿ ಸಂರಚನಾ ಗಠಬಂಧನೆ ಸಹೈವ ವೈಶ್ವಿಕ ಜೈವೇಂಧನ ಗಠಬಂಧನೆ ಸಮ್ಮಿಲಿತುಂ ನಿಮಂತ್ರಿತವತಿ. ಸಾಮರಿಕ ದೃಷ್ಟ್ಯಾ ಅತಿ ಮಹತ್ವಪೂರ್ಣೇ ಹೋರ್ಮುಜ್ ಜಲಸೃಂಧೌ ಉತ್ತರೋತ್ತರಂ ಪ್ರವರ್ಧಮಾನೇ ಸಂಘರ್ಷಾವಧೌ ಅದ್ಯ ಅವಿರತಂ ನವಮ ದಿವಸೇಪಿ ಅಮೆರಿಕಾ ಇರಾನ ದೇಶಯೋಃ ಪರಸ್ಪರಂ ಭೀಷಣ ಸೈನ್ಯ ಪ್ರಹಾರಾಃ ಅಭವನ್. ಅಮೆರಿಕೀ ಸೈನ್ಯೈಃ ಇರಾನಸ್ಯ ಹೋರ್ಮುಜ್ ನಗರಂ ಲಕ್ಷೀಕೃತ್ಯ ಕ್ಷೇಪಣಾಸ್ತ್ರ ಪ್ರಹಾರಾಃ ವಿಹಿತಾಃ. ಇರಾನಸ್ಯ ಅರ್ಧಸರ್ವಕಾರೀಯ ವಾರ್ತಾ ಸಂಸ್ಥಯಾ ಕಸ್ಯಚಿತ್ ಸ್ಥಾನೀಯ ಅಧಿಕಾರಿಣಃ ವಚನಂ ಉದ್ಧೃತ್ಯ ನಿವೇದಿತಂ ಯತ್ ಬುಶೇಹ್ರ ಪ್ರಾಂತಸ್ಯ ದಷ್ಟಿ ಮಂಡಲಸ್ಯ ಪ್ರಾಶಸನಿಕ ಕೇಂದ್ರೆ ಹೋರ್ಮುಜ್ ನಗರೆ ಅಮೆರಿಕೀ ಪ್ರಹಾರೇಣ ಬಹುಷು ಭಾಗೇಷು ವಿದ್ಯುತ್ ಪ್ರವಾಹಃ ಪೂರ್ಣತಯಾ ಅವರುದ್ಧಃ ಅಭವತ್. ವೃತ್ತಾಂತಾನುಸಾರಂ ಅಸ್ಮಿನ್ ಪ್ರಹಾರ ಕ್ಷೇತ್ರೆ ಇಸ್ಲಾಮಿಕ್ ರೆವೊಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇತ್ಯಸ್ಯ ನೌಸೈನ್ಯ ಪ್ರತಿಷ್ಠಾನಾನಿ ಆಸನ್. ಅನೇನ ಸೈನ್ಯ ಪ್ರಹಾರೇಣ ಹೋರ್ಮುಜ್ ನಗರಸ್ಯ ಕತಿಪಯೇಷು ಭಾಗೇಷು ತತ್ಕ್ಷಣಮೇವ ವಿದ್ಯುತ್ ಸಂಭರಣ ಶೃಂಖಲಾ ಬಾಧಿತಾ ಅಭವತ್. ಅಪರತ್ರ ಜಾರ್ಡನ್ ದೇಶಸ್ಯ ಸರ್ವಕಾರೀಯ ಪ್ರಸಾರಣ ಸಂಸ್ಥೆಯಾ ಸಾಮಾಜಿಕಾಂತರ್ಜಾಲೀಯ ಪಟಲೆ ನಿವೇದಿತಂ ಯತ್ ತಸ್ಯ ದೇಶಸ್ಯ ವಾಯು ಪ್ರತಿರಕ್ಷಾ ಪ್ರಣಾಲ್ಯಾ ಇರಾನ ದೇಶಾತ್ ಜಾರ್ಡನ್ ಭೂಭಾಗಂ ಪ್ರತಿ ಪ್ರಕ್ಷಿಪ್ತಾನಿ ತ್ರೀಣಿ ಕ್ಷೇಪಣಾಸ್ತ್ರಾಣಿ ತಥೈವ ವಿನಾಶಿತಾನಿ. ಚತುರ್ಥಂ ಕ್ಷೇಪಣಾಸ್ತ್ರಂ ಜಾರ್ಡನ್ ದೇಶಸ್ಯ ದಕ್ಷಿಣ ದೂರಸ್ಥ ಕ್ಷೇತ್ರೆ ಪತಿತಂ ಯೇನ ಕಾಪಿ ಜನಧನ ಹಾನಿಃ ನ ಜಾತಾ. ಸಮಾಚಾರ ಮಾಧ್ಯಮಾನುಸಾರಂ ಏತಾನಿ ಕ್ಷೇಪಣಾಸ್ತ್ರಾಣಿ ಜಾರ್ಡನ್ ದೇಶಸ್ಯ ದಕ್ಷಿಣತಟೀಯ ನಗರೆ ಅಕಾಬಾ ಇತ್ಯತ್ರ ಸ್ಥಿತಾನ್ ಅಮೆರಿಕೀ ವಿಮಾನಸ್ಥಾನಕಾನ್ ಲಕ್ಷೀಕೃತ್ಯ ಪ್ರಕ್ಷಿಪ್ತಾನಿ ಆಸನ್. ಭಾರತ ಋತು ವಿಜ್ಞಾನ ವಿಭಾಗೇನ ಅದ್ಯ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಲದ್ದಾಖ ಉತ್ತರಾಖಂಡ ರಾಜ್ಯೇಷು ಅತಿವೃಷ್ಟಿಪರ ರಕ್ತವರ್ಣೀಯ ಸಂಚೇತನಾ ಉದ್ಘೋಷಿತ ಇತಿ ವಾರ್ತಾಃ.
1: ಆಕಾಶವಾಣಿ ಇದೀಗ ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ
2: ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ಮಳೆ ಕೊರತೆ ಹಿನ್ನೆಲೆ ಜಿಲ್ಲೆಯ ಎಲ್ಲ ಕೆರೆಗಳಲ್ಲಿ ಲಭ್ಯ ನೀರಿನ ಸಂರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡ್ಬೋಲೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾರವಾರದಲ್ಲಿ ಬರ ನಿರ್ವಹಣೆ ಹಾಗೂ ಪೂರ್ವಸಿದ್ಧತೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಕೊರತೆಯಾಗದಂತೆ ಸಾಂಪ್ರದಾಯಿಕ ಜಲಮೂಲಗಳನ್ನು ರಕ್ಷಿಸಬೇಕು, ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ಮಳೆ ನೀರು ಸಂರಕ್ಷಣಾ ವಿಧಾನಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಜಿಲ್ಲೆಯಾದ್ಯಂತ ಪ್ರಗತಿಯಲ್ಲಿದ್ದು, ನಿಗದಿತ ಕಾಲಮಿತಿಯಲ್ಲಿ ಮತದಾರ ನಮೂನೆ ಭರ್ತಿ ಹಾಗೂ ಗಣಕೀಕರಣ ಕಾರ್ಯವನ್ನು ಪೂರ್ಣಗೊಳಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಜಾಗೃತಿಗಾಗಿ ಸಮಗ್ರ ಪರಿಷ್ಕರಣೆ ಕಾರ್ಯ ಹಾಗೂ ಸ್ವೀಪ್ ಚಟುವಟಿಕೆಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಿಲ್ಲೆಯಾದ್ಯಂತ ಮತದಾರರ ನಮೂನೆಗಳನ್ನು 100% ವಿತರಿಸಲಾಗಿದೆ. ಭರ್ತಿ ಮಾಡಿದ ಅರ್ಜಿ ನಮೂನೆಗಳ

0: ಗಣಕೀಕರಣ ಪ್ರಕ್ರಿಯೆ ಶೇಕಡ 64% ಪೂರ್ಣಗೊಂಡಿದೆ ಎಂದರು. ಆಗಸ್ಟ್ 8ರವರೆಗೆ 10 ದಿನಗಳ ಅವಧಿ ವಿಸ್ತರಿಸಿ ಕೇಂದ್ರ ಚುನಾವಣಾ ಆಯೋಗ ಆದೇಶಿಸಿದೆ. ಮಾದಕ ವಸ್ತುಗಳ ಸಾಗಣೆ ಹಾಗೂ ಸೇವನೆ ವಿರುದ್ಧ ಯುವ ಜನರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ನೋ ಬ್ರೋ ಆಂದೋಲನಗಳನ್ನು ಆರಂಭಿಸಿದೆ. ಶಾಸಕ ಸತೀಶ್ ಸೈಲ್ ಆಪರೇಷನ್ ರೈಸ್ ಅಭಿಯಾನಕ್ಕೆ ಚಾಲನೆ ನೀಡಿ ಮಾದಕ ವಸ್ತುಗಳ ಮೂಲೋತ್ಪಾಟನೆಗೆ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ವೈದ್ಯಕೀಯ ಸಿಬ್ಬಂದಿ ಪರಸ್ಪರ ಸಹಕಾರ ಹಾಗೂ ಸಮನ್ವಯದಿಂದ ಕಾರ್ಯನಿರ್ವಹಿಸಿದಲ್ಲಿ ಯುವಜನರ ಭವಿಷ್ಯವನ್ನು ಸುದೃಢಗೊಳಿಸಬಹುದು ಎಂದರು. ಸ್ವಚ್ಛ ಭಾರತ ಅಭಿಯಾನ ಹಾಗೂ ಸ್ವಚ್ಛತೆಯೇ ಈಶ್ವರ ಎಂಬ ಧ್ಯೇಯದೊಂದಿಗೆ ನಗರ ಹಾಗೂ ಗ್ರಾಮೀಣ ನೈರ್ಮಲ್ಯಕ್ಕಾಗಿ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಿಗೆ ಸೂಕ್ತ ಸಲಕರಣೆ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಆದ್ಯತೆ ಮೇಲೆ ಒದಗಿಸುವಂತೆ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಫಾಯಿ ಕರ್ಮಚಾರಿಗಳ ಜಿಲ್ಲಾ ಮಟ್ಟದ ಜಾಗೃತ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಬಳ್ಳಾರಿ ಜಿಲ್ಲೆ ವಾರ್ತಾಪತ್ರ. ಸಂಡೂರು ತಾಲೂಕು ಡಿ ಅಂತಾಪುರ ಗ್ರಾಮದ ಜ್ಞಾನಪ್ಪನವರ್ ಜಮೀನಿನಲ್ಲಿ ಜೈನ ತೀರ್ಥಂಕರ ಕುಂಥುನಾಥನಿಗೆ ಸಂಬಂಧಿಸಿದ ದಾನಶಾಸನ ಪತ್ತೆಯಾಗಿದೆ. ಈ ಶಾಸನವು ಚಾರಿತ್ರಿಕ ಮಹತ್ವ ಪಡೆದಿದೆ. ವಿಜಯನಗರಿಯ ಚಿಕ್ಕೊಡೆಯ ರಂಗಡಿ ಬಸದಿಗೆ 17ನೇ ತೀರ್ಥಂಕರರಾದ ಕುಂಥುನಾಥರ ಹೆಸರಿನಲ್ಲಿ ಆವಿನ ಮಡುವಿನ ಅಂತಾಪುರದಲ್ಲಿಯ 12 ಕೊಳಗ ಬೀಜ ಬಿತ್ತಬಹುದಾದಷ್ಟು ಭೂಮಿಯನ್ನು ತೆರಿಗೆಯಿಂದ ಮುಕ್ತಗೊಳಿಸಿ ಅದನ್ನು ಕುಂಥುನಾಥ ತೀರ್ಥಂಕರ ಜಿನಬಸದಿಗೆ ದಾನ ನೀಡಲಾಗಿದೆ ಎಂಬ ವಿವರಗಳು ದಾನಶಾಸನದಲ್ಲಿ ಲಭ್ಯವಿವೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಿಂದಲೂ ಜಿಲ್ಲೆ ಫುಟ್ಬಾಲ್ ಕ್ರೀಡೆಗೆ ಪ್ರಸಿದ್ಧಿ ಪಡೆದಿದೆ. ಕೊಲಚಲಂ ಕುಟುಂಬ ಅಂದು ಫುಟ್ಬಾಲ್ ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಮೈದಾನವನ್ನು ದೇಣಿಗೆಯಾಗಿ ನೀಡಿತ್ತು. ಇಂದಿಗೆ ಅದು ಬಿಡಿಎಎ ಕ್ರೀಡಾಂಗಣ ಎಂದು ಗುರುತಿಸಲ್ಪಡುತ್ತದೆ. ತುಂಗಭದ್ರಾ ಬಲದಂಡೆ ಕಾಲುವೆಯ ಕೆಳಮಟ್ಟದ ಉಪ ಕಾಲುವೆಗಳಿಗೆ ಕುಡಿಯುವ ನೀರಿಗೆ ಮೀಸಲಿರಿಸಿ ನೀರು ಹರಿಬಿಡಲಾಗಿದೆ. ಕಲ್ಯಾಣ ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ಗಡಿಯ ಜಿಲ್ಲೆಗಳಿಗೆ ಈ ನೀರು ಹರಿಸಲಾಗಿದ್ದು ಕುರುಗೋಡು ತಾಲೂಕು ಹೊಸ ಗೇಣಿಕೆಹಾಳು ಮೂಲಕ ನೀರು ಮುಂದೆ ಸಾಗಿದೆ. ಜಿಲ್ಲೆಯ ಸಂಚಾರ ವಿಭಾಗದ ಪೊಲೀಸರು ಶಾಲಾ ವಾಹನಗಳ ತಪಾಸಣೆ ಆರಂಭಿಸಿದ್ದು ಈವರೆಗೆ ಒಟ್ಟು 336 ವಾಹನಗಳನ್ನು ವಿದ್ಯಾರ್ಥಿಗಳ ಸುರಕ್ಷಿತ ಸಂಚಾರದ ಹಿತದೃಷ್ಟಿಯಿಂದ ಪರಿಶೀಲಿಸಿದ್ದು 116 ವಾಹನಗಳು ನಿಯಮ ಉಲ್ಲಂಘಿಸಿರುವುದು ಪತ್ತೆಯಾಗಿದೆ. ಸೂಕ್ತ ಎಚ್ಚರಿಕೆ ನೀಡಿ 57,200 ರೂಪಾಯಿ ದಂಡ ವಸೂಲಿಸಿದೆ. ನಗರ ವ್ಯಾಪ್ತಿಯ ಸರ್ಕಾರಿ ಜಮೀನು ಹಾಗೂ ನಿವೇಶನಗಳ ಒತ್ತುವರಿಯನ್ನು ಕಳೆದ 2 ತಿಂಗಳಲ್ಲಿ ವಿಶೇಷ ಆಂದೋಲನದ ಮೂಲಕ ಜಿಲ್ಲಾಡಳಿತ ತೆರವುಗೊಳಿಸಿದೆ. ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿ, ಒತ್ತುವರಿ ತೆರವುಗೊಳಿಸಲಾದ ಸರ್ಕಾರಿ ಆಸ್ತಿಗಳ ಅಂದಾಜು ಮೌಲ್ಯ 530 ಕೋಟಿ ರೂಪಾಯಿ ಎಂದರು. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಶ್ರೋತೃಗಳಲ್ಲಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಭಾರತ ಸರ್ಕಾರದ ಕಾರ್ಮಿಕ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚೇತನ್ ಕೆ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ವಿಷಯ, ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕೊಡಲ್ಪಡುವ ಶೈಕ್ಷಣಿಕ ಆರ್ಥಿಕ ನೆರವು. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆ

0: ಸಮಸ್ಯೆಗಳಿಗೆ ಚಿಕಿತ್ಸೆ. ಈ ಕುರಿತು ಡಾಕ್ಟರ್ ಗೀತಾ ಭರತ ಉತ್ತೂರ ಅವರೊಂದಿಗೆ ಸಂದರ್ಶನ. ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ವಿಚಾರವಾಗಿ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈಗ ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ಆ ಬಳಿಕ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಹೇಳಿ ಹೇಳಿ ಸಾಕಾಯ್ತು.
2: ಏನಾಯ್ತು?
1: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
2: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
1: ಕರೆಕ್ಟ್.
2: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ.
3: ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
4: RBI.

0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಂಕ್.
2: RBI ಹೇಳುತ್ತೆ,
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
6: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ, ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ, ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 1,00,000 ಸಸಿ ನೆಡುವ ಗುರಿ, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಕಾಲಮಿತಿಯೊಳಗೆ ಪೂರ್ತಿಗೊಳಿಸುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ಎಸ್ಐಆರ್ ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಶುದ್ದತೆಗಾಗಿ ಎಸ್ಐಆರ್ ಕ್ರಮ ಅಗತ್ಯವಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಪರಿಷ್ಕರಣೆ ಕಾರ್ಯ ಚುರುಕುಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಹೊಸ ಮತದಾರರ ಸೇರ್ಪಡೆ, ಮೃತಪಟ್ಟ ಅಥವಾ ಸ್ಥಳಾಂತರಗೊಂಡ ಮತದಾರರ ಹೆಸರುಗಳನ್ನು ತೆಗೆದುಹಾಕುವುದು, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು 100%ಗೆ 100% ಪೂರ್ಣಗೊಳಿಸಲು ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಪರಿಶೀಲಿಸಬೇಕು ಎಂದು ಅವರು ಆದೇಶಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು. ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಸೂಚಿಸಿದರು. ರಾಜಕೀಯ ಪಕ್ಷಗಳಿಂದ ಸ್ವೀಕರಿಸಲ್ಪಡುವ ದೂರುಗಳು, ಆಕ್ಷೇಪಣೆಗಳು ಹಾಗೂ ಅರ್ಜಿಗಳನ್ನು ಸರಿಯಾಗಿ ನೋಂದಾಯಿಸಿ ಅವುಗಳ ದಾಖಲೆ ಪ್ರತಿಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಬೇಕು. ದೂರುಗಳ ವಿಲೇವಾರಿಯನ್ನು ಚುನಾವಣಾ ಆಯೋಗದ ನಿಯಮಾನುಸಾರ ತ್ವರಿತ

0: ಸಮರ್ಪಕವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪರಿಷ್ಕರಣೆ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು. ಸಭೆಯಲ್ಲಿ ಪಡೆದ ಸಲಹೆಗಳು ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಪ್ರಸ್ತುತ ಚುನಾವಣೆ ಪ್ರಕ್ರಿಯೆ ಸುಲಭವಾಗಿದೆ. ಪ್ರತಿ ಮಾಹಿತಿ ಬೂತ್ ಮಟ್ಟದ ಅಧಿಕಾರಿಗಳ ಕೈಯಲ್ಲಿದೆ. ಮನೆಯಲ್ಲಿ ಬಹಳ ದಿನಗಳಿಂದ ಮತದಾರರು ವಾಸ ಇಲ್ಲದೆ ಹೋದಲ್ಲಿ ಅಂತಹ ಪ್ರಕರಣಗಳ ಕುರಿತು ಸಮೀಪದ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಪಡೆಯಬೇಕು ಎಂದರು. ಆಗಸ್ಟ್ 8ರವರೆಗೆ ಅವಕಾಶವಿದ್ದು ಇನ್ನೂ ಕೆಲವೆಡೆ ವಿತರಣೆಯಾಗದ ಭಾಗದಲ್ಲಿ ಸಂಪೂರ್ಣ ಮತದಾರರ ಪರಿಷ್ಕರಣೆ ಮಾಡಬೇಕು ಎಂದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದರು. ಸಭೆ ಬಳಿಕ ಅನ್ಬುಕುಮಾರ್ ವಡಗಾಮ ಭಾಗದ ಖಾಸ್ಬಾಗ್ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕುರಿತು ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು. ಕೇಂದ್ರ ಸರ್ಕಾರದ ಎಸ್ಐಆರ್ ಪ್ರಕ್ರಿಯೆಗೆ ಅಗತ್ಯ ದಾಖಲೆಗಳನ್ನು ಜನರು ಸುಲಭವಾಗಿ ಒದಗಿಸುವ ಉದ್ದೇಶದಿಂದ ಮನೆ ಮನೆಗೆ ಉಚಿತ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರದ ಉಚಿತ ವಿತರಣೆ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಮತ್ತು ಕರ್ನಾಟಕದ ಮೂಲ ನಿವಾಸಿ ಎಂದು ಸಾಬೀತುಪಡಿಸಲು ಜನರಿಗೆ ಸುಲಭವಾಗಿಸುವ ನಿಟ್ಟಿನಲ್ಲಿ ಈ ಪ್ರಮಾಣ ಪತ್ರಗಳು ಸಹಾಯ ಮಾಡಲಿವೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪಡೆಯಲು ಕೆಲವು ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ ಎಂದರು. ರಾಜ್ಯದ 178 ತಾಲೂಕುಗಳಲ್ಲಿ ಮಳೆಯ ಕೊರತೆ ಆಗಿದ್ದು 60 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಆಗಿದೆ. ಹೀಗಾಗಿ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಲು ಮತ್ತು ಯಾರೂ ಗುಳೆ ಹೋಗದಂತೆ ಗ್ರಾಮಗಳಲ್ಲೇ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸೂಚಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗಬಾರದು ಎಂದು 117 ಕೋಟಿ ರೂಪಾಯಿ ಮುಂಗಡವಾಗಿ ಬಿಡುಗಡೆ ಮಾಡಲಾಗಿದೆ. 95 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಇನ್ನು 25 ಕೋಟಿ ರೂಪಾಯಿ ವಿವಿಧ ಜಿಲ್ಲೆಗಳಲ್ಲಿ ಇದೆ ಎಂದು ಅವರು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ವಿಬಿ ಜಿರಾಮ್ಜಿ ಯೋಜನೆಯಡಿ 318 ಕಾಮಗಾರಿ ಕೈಗೆತ್ತಿಕೊಳ್ಳಲು ಅವಕಾಶವಿದ್ದು ಈ ತಿಂಗಳಾಂತ್ಯದೊಳಗೆ ವಿಬಿ ಜಿರಾಮ್ಜಿ ಅಡಿ 1,00,000 ಮಾನವ ದಿನ ಸೃಜಿಸಲಾಗುವುದು. ಮೊದಲ ತ್ರೈಮಾಸಿಕದಲ್ಲಿ 2,900 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಬರುವುದಿಲ್ಲ ಎಂದು ಈಶ್ವರ್ ಖಂಡ್ರೆ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಈ ಬಾರಿ 64,000 ಸಸಿಗಳನ್ನು ನೆಡುವ ಹಾಗೂ 40,000 ಸಸಿಗಳನ್ನು ನಾಗರಿಕರಿಗೆ ವಿತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಈ ಕುರಿತಂತೆ ಸಭೆ ನಡೆಸಿದರು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸಸಿ ನೆಡುವ ಅಭಿಯಾನ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪರಿಸರ ಉಳಿವಿಗಾಗಿ ಗಿಡ ನೆಡುವ ಕಾರ್ಯಕ್ರಮ ಸಹಾಯಕವಾಗಲಿದೆ. ಈ ಬಾರಿ ನಗರದಲ್ಲಿ ಮಹಾಗನಿ, ಟಬೇಬಿಯಾ, ರೋಸಿಯಾ, ಹೊಂಗೆ, ಬೇವು, ನೇರಳೆ ಸೇರಿದಂತೆ ಗುಣಮಟ್ಟದ ಮರಗಳನ್ನಷ್ಟೇ ನೆಡಲಾಗುವುದು ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನಲ್ಲಿ 64,000 ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು ಸಸಿ ನೆಟ್ಟ ನಂತರ 3 ವರ್ಷಗಳ ನಿರ್ವಹಣೆಯೂ ಸೇರಿದಂತೆ 5 ನಗರ ಪಾಲಿಕೆಗಳ ಆಯವ್ಯಯದಲ್ಲಿ 9,64,00,000 ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸಸಿಗಳನ್ನು ಯಶಸ್ವಿಯಾಗಿ ನೆಟ್ಟು ನಿರ್ವಹಿಸುವ ಆಧಾರದ ಮೇಲೆ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ 1 ತಿಂಗಳ ಕಾಲ ಬೆಂಗಳೂರು ಹಸಿರು ಅಭಿಯಾನ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ರಾಷ್ಟೀಯ ಶುದ್ಧ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ.

0: ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ ಶೇಕಡಾ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಶೇಕಡಾ 23 ಹಾಗೂ ಬೆಂಗಳೂರಿನಲ್ಲಿ ಶೇಕಡಾ 17% ಸುಧಾರಣೆ ಕಂಡುಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ 2019-20 2025-26 ಅವಧಿಯಲ್ಲಿ ಒಟ್ಟು 625.94 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು, ರಾಜ್ಯದಲ್ಲಿ ಪ್ರಸ್ತುತ 358 ಜಲ ಗುಣಮಟ್ಟ ಹಾಗೂ 73 ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17%ಷ್ಟಿದ್ದ ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025ರ ವೇಳೆಗೆ 14ಕ್ಕೆ ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520 ಕೋಟಿ 20 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹೊಳೆನರಸೀಪುರ ತಾಲೂಕಿನ ಮಾವಿನಕಟ್ಟೆ ಬೆಟ್ಟದ ತಪ್ಪಲಿನಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಗೌರವ ನಮನ ಸಲ್ಲಿಸಿದರು. ಈಗ ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿದೆ. ಉತ್ತರ ಒಳನಾಡಿನ ಮತ್ತು ಕರಾವಳಿಯ ಬಹುತೇಕ ಪ್ರದೇಶಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ, ವಿಬಿಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 100,000 ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35.
1: ಆಕಾಶವಾಣಿ ಮಂಗಳೂರು. ಈಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಸುಗಳಲ್ಲಿ ಪುನರಾವರ್ತಿತ ಗರ್ಭಧಾರಣಾ ವೈಫಲ್ಯ ಹಾಗೂ ಪರಿಹಾರ, ಈ ಕುರಿತು ಕೊಯಿಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತೇಜಸ್ವಿನಿ ಎಂಪಿ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ ಹಾಗೂ ದೇವರ ನಾಮಗಳನ್ನು ಕೇಳಬಹುದು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ

0: ಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈಗ ಕೇಳಿ, ಹಸುಗಳಲ್ಲಿ ಪುನರಾವರ್ತಿತ ಗರ್ಭಧಾರಣ ವೈಫಲ್ಯ ಹಾಗೂ ಪರಿಹಾರ. ಈ ಕುರಿತು ಕೊಯಿಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ತೇಜಸ್ವಿನಿ ಎಂಪಿ ಅವರೊಂದಿಗೆ ಸಂದರ್ಶನ. ಇವರನ್ನು ಮಾತನಾಡಿಸಲಿದ್ದಾರೆ ಗಾಯತ್ರಿ ಎಂ.
4: ಹಸು ಸಾಕಾಣಿಕೆಯಲ್ಲಿ ಉತ್ತಮ ಸಂತಾನೋತ್ಪತ್ತಿ ಆರ್ಥಿಕ ಲಾಭದ ಪ್ರಮುಖ ಅಂಶ ಅಂತ ಹೇಳ್ಬೋದು. ಆದರೆ ಕೆಲವೊಮ್ಮೆ ಹಸುಗಳಲ್ಲಿ ಪದೇ ಪದೇ ಗರ್ಭಧಾರಣೆ ವಿಫಲವಾಗುವ ಸಮಸ್ಯೆ ರೈತರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಸಮಸ್ಯೆಗೆ ಕಾರಣಗಳೇನು, ಪರಿಹಾರ ಕ್ರಮಗಳು ಯಾವುವು, ಇದೆಲ್ಲದರ ಬಗ್ಗೆ ನಮ್ಮ ರೈತರಿಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಕೊಯಿಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಚಿಕಿತ್ಸಾ ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತೇಜಸ್ವಿನಿ ಎಂಪಿ ಅವರು. ನಮಸ್ಕಾರ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ ಮೇಡಮ್.
4: ಮೇಡಮ್, ಈಗ ಪುನರಾವರ್ತಿತ ಗರ್ಭಧಾರಣ ವೈಫಲ್ಯ ಅಂದರೆ ಏನು?
5: ಸಾಮಾನ್ಯವಾಗಿ ಈಗ ಒಂದು ಹಸು ಬೆದೆ ಚಕ್ರಕ್ಕೆ ಬಂದು ಆ ಹಸುವಿಗೆ 3 ಅಥವಾ ಹೆಚ್ಚು ಬಾರಿ ನಾವು ಕೃತಕ ವೀರ್ಯವ್ಯಾಪನೆ ಅಥವಾ ಸಹಜ ಸಂಭೋಗವಾದರೂ ಕೂಡ ಗರ್ಭಧರಿಸದೇ ಇರುವ ಸ್ಥಿತಿಯನ್ನು ನಾವು ಪುನರಾವರ್ತಿತ ಗರ್ಭಧಾರಣೆ ವೈಫಲ್ಯ ಅಂತ ಕರಿತೀವಿ.
4: ಹಸುಗಳ ಪ್ರೌಢಾವಸ್ಥೆ ಬಗ್ಗೆ ಮಾಹಿತಿ ಯಾವ ರೀತಿ ಹೇಳ್ಬೋದು?
5: ಪ್ರೌಢಾವಸ್ಥೆ ಅಂದ್ರೆ ನಾವು ಇಂಗ್ಲಿಷಲ್ಲಿ ಹೇಳೋದಾದ್ರೆ ಪ್ಯೂಬರ್ಟಿ ಅಂತ ಕರಿತೇವೆ. ಅದಕ್ಕೆ ಈಗ ಸಂತಾನೋತ್ಪತ್ತಿಯನ್ನು ಮಾಡಲು ಹಸುವಿಗೆ ದೈಹಿಕವಾಗಿ ಮತ್ತು ಲೈಂಗಿಕವಾಗಿ ಸಮರ್ಥವಾಗುವ ಹಂತವನ್ನ ನಾವು ಪ್ರೌಢಾವಸ್ಥೆ ಅಂತ ಕರಿತೇವೆ. ಅಂದ್ರೆ ಈಗ ಹಸುಗಳಲ್ಲಿ ಮೊದಲ ಬಾರಿಗೆ ಅಂಡಾಶಯದಿಂದ ಅಂಡಾಣುಗಳು ಬಿಡುಗಡೆ ಆಗುವುದು ಪ್ರಾರಂಭವಾಗುವ ಸಮಯ ಅದು. ಮತ್ತೆ ಇದರಿಂದ ಮೊದಲ ಬಾರಿಗೆ ಹಸುಗಳು ಬೆದೆ ಚಕ್ರದ ಲಕ್ಷಣವನ್ನ ತೋರಿಸೋದಕ್ಕೆ ಪ್ರಾರಂಭವಾಗುತ್ತೆ.
4: ಈಗ ಸಾಮಾನ್ಯವಾಗಿ ಹಸುಗಳು ಪ್ರೌಢಾವಸ್ಥೆಗೆ ಬರುವಂತಹ ಅದರ ವಯಸ್ಸು ಎಷ್ಟು ಆಗಿರ್ತದೆ?
5: ವಯಸ್ಸು ನಾವು ಹೇಳ್ಬೇಕಂದ್ರೆ ಈಗ ಇದು ಮುಖ್ಯವಾಗಿ ತಳಿ ಮತ್ತೆ ಪೋಷಣೆ ಹಾಗೂ ಅದರ ದೇಹದ ಬೆಳವಣಿಗೆ ಮೇಲೆ ಪರಿಸರದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ HF ಜರ್ಸಿ ಹಸುಗಳು ಏನಿದೆ ಅದು ಬೇಗನೆ ಪ್ರೌಢಾವಸ್ಥೆಗೆ ಬರುತ್ತೆ, ಅಂದ್ರೆ 1-1.5 ವರ್ಷದಲ್ಲೇ ಬಂದ್ಬಿಡುತ್ತೆ. ಆದ್ರೆ ದೇಸಿ ತಳಿಗಳು ಇಲ್ಲಿ ಈ ಭಾಗದಲ್ಲಿ ಸಾಕೋದಾದ್ರೆ ಮಲ್ನಾಡ್ ಗಿಡ್ಡ ಏನ್ ಹೇಳ್ತೀವಿ ಅದು 2-2.5 ವರ್ಷ ತಗೊಳತ್ತೆ. ಆದ್ರೆ ಹಸುಗಳು ಸಾಮಾನ್ಯವಾಗಿ ಅವು ಬರೋ ಪ್ರೌಢಾವಸ್ಥೆ ಬರೋ ಹಂತದಲ್ಲಿರುವಾಗ 40-45% ಅವುಗಳ ಪೂರ್ಣ ವಯಸ್ಕ ತೂಕವನ್ನ ತಲುಪತ್ತೆ. ಆದ್ರೆ ಅದೇ ಸಮಯದಲ್ಲಿ ನಾವು ಅದಕ್ಕೆ ಗರ್ಭಧಾರಣೆ ಮಾಡಿಸುವುದು ಉತ್ತಮವಲ್ಲ. ಅದು ಯೂಶುವಲ್ ಆಗಿ 60-65% ಪೂರ್ಣ ವಯಸ್ಕ ತೂಕ ತಲುಪಿದ ನಂತರ ನಾವು ಗರ್ಭಧಾರಣೆ ಕ್ರಮಗಳನ್ನು ತಗೊಂಡ್ರೆ ಅದು ಸಫಲವಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
4: ಮೇಡಮ್, ಈಗ ಬೆದೆ ಕಾಲಚಕ್ರ ಅಂದ್ರೆ ಏನು ಮತ್ತೆ ಅದರ ಲಕ್ಷಣಗಳು ಯಾವುವು?
5: ಬೆದೆ ಕಾಲಚಕ್ರ ಅಂದ್ರೆ ಹಸುಗಳಲ್ಲಿ ಗರ್ಭಧಾರಣೆಗೆ ಸಂಬಂಧಿಸಿದಂತೆ ಅಂಡಾಶಯ ಮತ್ತು ಪ್ರಜನನ ಅಂಗಗಳಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಪುನರಾವರ್ತಿತವಾಗಿ ನಡೆಯುವ ಹಾರ್ಮೋನಲ್ ಮತ್ತು ದೈಹಿಕ ಬದಲಾವಣೆಯ ಕ್ರಮಗಳನ್ನು ನಾವು ಬೆದೆ ಚಕ್ರ ಅಂತ ಕರಿತೇವೆ. ಇದು ಸಾಮಾನ್ಯವಾಗಿ 18-24 ದಿನಗಳಿಗೊಮ್ಮೆ ಆಗತ್ತೆ ಬೆದೆ ಕಾಲಚಕ್ರ. ಇದರ ಲಕ್ಷಣಗಳು ಪ್ರಮುಖವಾಗಿ ನೋಡೋದಾದ್ರೆ ಸಾಮಾನ್ಯವಾಗಿ ಪಶುಗಳು ಇತರ ಪಶುಗಳ ಮೇಲೆ ಏರುವುದು ಹಾಗೂ ಪಶುಗಳು ಏರಿದಾಗ ಇನ್ನೊಂದು ಪಶು ಅಲ್ಲೇ ನಿಂತಿರೋದು, ಇದನ್ನ ನಾವು ಸ್ಟ್ಯಾಂಡಿಂಗ್ ಟು ಬಿ ಮೌಂಟೆಡ್ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಾದ್ರೆ. ಅಂದ್ರೆ ಏರಿಸಿಕೊಳ್ಳೋದನ್ನು ಕೂಡ ಬೆದೆ ಕಾಲಚಕ್ರದ ಲಕ್ಷಣ ಅಂತ ಕರಿತೇವೆ. ಮತ್ತೆ ಯೋನಿಯಿಂದ ಪಾರದರ್ಶಕ ಲೋಳೆ ಹೊರಬರುವುದು, ಮತ್ತೆ ಪಶುಗಳ ಅಶಾಂತವಾಗಿ ಓಡಾಡುವುದು ಅಂದ್ರೆ ಪದೇ ಪದೇ ಕೂಗಾಡುವುದು ಇದೆಲ್ಲವೂ ಕೂಡ ಲಕ್ಷಣಗಳು. ಹಾಗೂ ಹಾಲಿನ ಉತ್ಪಾದನೆ ಕೂಡ ಬೆದೆ ಕಾಲಚಕ್ರದ ಲಕ್ಷಣಗಳಲ್ಲಿ ಒಂದಾಗಿದೆ, ಅಂದ್ರೆ ಕಡಿಮೆ ಆಗುತ್ತೆ ಹಾಲಿನ ಉತ್ಪಾದನೆ ಈ ಸಮಯದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ.
4: ಈಗ ಸಾಮಾನ್ಯವಾಗಿ ಯಾವುದೇ ತೊಂದರೆ ಇಲ್ಲದಂತಹ ಹಸುಗಳು.

0: ಅವುಗಳ ಗರ್ಭಧಾರಣೆ ಪ್ರಕ್ರಿಯೆ ಯಾವ ರೀತಿ ಇರುತ್ತದೆ?
1: ಸಾಮಾನ್ಯವಾಗಿ ಈಗ ಪ್ರತಿ ಚಕ್ರದಲ್ಲಿ ನಾನು ಹೇಳಿದ ಹಾಗೆ ಅಂಡಾಶಯದಿಂದ ಅಂಡಾಣು ಉತ್ಪತ್ತಿಯಾಗುತ್ತೆ ಮತ್ತು ಸರಿಯಾದ ಸಮಯದಲ್ಲಿ ಅದು ಬಿಡುಗಡೆ ಆಗಬೇಕು. ಅಂದ್ರೆ ಈಗ ಬೆದೆ ಚಕ್ರದ ಲಕ್ಷಣಗಳು ತೋರಿಸಿದ 10 ರಿಂದ 12 ಗಂಟೆ ಒಳಗಡೆ ಈ ಅಂಡಾಣು ಫಲನವಾಗುತ್ತೆ. ಈ ಅಂಡಾಣು ಫಲನವಾದಾಗ ಇದೇ ಸಮಯದಲ್ಲಿ ಸಹಜವಾಗಿ ಅಥವಾ ಕೃತಕವಾಗಿ ವೀರ್ಯವಾಪನೆ ಮಾಡೋದ್ರಿಂದ ಇಲ್ಲಿ ಗರ್ಭಧಾರಣೆ ಸಂಭವಿಸುವ ಸಾಧ್ಯತೆ ಹೆಚ್ಚಾಗುತ್ತೆ. ಇಲ್ಲವಾದರೆ ಅಂದ್ರೆ ಈ ಸಮಯ ನಮ್ಗೆ ಆ ಕಡೆ ಈ ಕಡೆ ಆಗೋದಾಗಿರ್ಬೋದು ಅಥವಾ ಬೆದೆ ಚಕ್ರಕ್ಕೆ ಹಸುಗಳು ಬರ್ದೇ ಇರೋದಾಗಿರ್ಬೋದು, ಈ ತರ ಆದಾಗ ಇದರ ವಿಫಲತೆ ಜಾಸ್ತಿ.
0: ಕರಾವಳಿ ಪ್ರದೇಶಗಳಲ್ಲಿ ಹೇಳೋದಾದ್ರೆ ಈಗ ಪುನರಾವರ್ತಿತ ಗರ್ಭಧಾರಣ ವೈಫಲ್ಯದ ಅದರ ಪ್ರಾಮುಖ್ಯತೆ ಏನು, ಅದರಿಂದ ಆಗುವ ತೊಂದರೆಗಳು ಯಾವುವು, ಯಾವ ರೀತಿ?
1: ಈಗ ನಮಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಕರಾವಳಿ ಪ್ರದೇಶಗಳು ಅಂದ್ರೆ ಈಗ ಉತ್ತರ ಕನ್ನಡ, ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಇದೆ. ಇಲ್ಲಿ ಈಗ ರೈತರು ಹಾಲು ಉತ್ಪಾದನೆ ಮಾಡೋದಕ್ಕೆ ಅಂದ್ರೆ ಹಸುಗಳ ಮೇಲೆ ತುಂಬಾ ಅವಲಂಬಿತವಾಗಿದ್ದಾರೆ. ಸೊ ಈ ಪ್ರದೇಶದಲ್ಲಿ ನಾವು ಹೆಚ್ಚಿನದಾಗಿ ಮಳೆ ಆಗಿರ್ಬೋದು, ತೇವಾಂಶ ಆಗಿರ್ಬೋದು ಅಥವಾ ಉಷ್ಣತೆಯ ವ್ಯತ್ಯಾಸಗಳನ್ನ ನಾವು ನೋಡ್ತಾ ಇರ್ತೇವೆ. ಇದರಿಂದ ಪಶು ಆರೋಗ್ಯದ ಮೇಲೆ ಅಥವಾ ಸಂತಾನೋತ್ಪತ್ತಿಯ ಮೇಲೆ ಪ್ರಭಾವ ಬೀಳೋ ಸಾಮರ್ಥ್ಯ ಜಾಸ್ತಿ ಇದೆ. ಸೊ ಹಾಗಾಗಿ ಈಗ ಹೆಚ್ಚಿನ ತೇವಾಂಶದಿಂದ ಕೆಲವೊಮ್ಮೆ ಬೆದೆ ಲಕ್ಷಣಗಳು ಸ್ಪಷ್ಟವಾಗಿ ಕಾಣದೇ ಇರಬಹುದು. ಸೊ ಅದರಿಂದ ನಮಗೆ ಇದ್ರ ಬಗ್ಗೆ ಅಂದ್ರೆ ಪುನಃ ಗರ್ಭಧಾರಣೆ ವೈಫಲ್ಯತೆ ಬಗ್ಗೆ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯವಾಗಿದೆ.
0: ಇದಕ್ಕೆ ಮುಖ್ಯ ಕಾರಣಗಳು ಅಂತ ಯಾವುದು ಹೇಳ್ಬೋದು?
1: ಮುಖ್ಯ ಕಾರಣಗಳು ಅಂದ್ರೆ ಈಗ ಪಶುವಿನ ದೇಹದ ಸಮಸ್ಯೆಗಳು. ಈ ಮುಖ್ಯ ಕಾರಣಗಳನ್ನ ನಾವು 3 ತರದಲ್ಲಿ ವಿಂಗಡಿಸಬಹುದು. ಮೊದಲನೇದಾಗಿ ಪಶುವಿನ ದೇಹದ ಸಮಸ್ಯೆಗಳು, ಮತ್ತೆ ಆಹಾರ ಸಂಬಂಧಿತ ಕಾಯಿಲೆಗಳು, ಮತ್ತೆ ಮೂರನೇದಾಗಿ ನಿರ್ವಹಣಾ ದೋಷಗಳು ಅಂತ ಹೇಳ್ತೇವೆ. ಸೊ ಈ ಮೂರನ್ನು ನಾವು ಅಂದ್ರೆ ಒಂದೊಂದಾಗಿನೇ ನೋಡ್ಬೋದು.
0: ಈಗ ಅದರ ಬಗ್ಗೆ ತಿಳಿಸಿ, ಅಂದ್ರೆ ಯಾವ ರೀತಿ ಇದನ್ನು ನಾವು ಸರಿಪಡಿಸಿಕೊಳ್ಬೋದು? ತಾಯಿಯ ಗರ್ಭಾವಸ್ಥೆಯಲ್ಲಿರುವಾಗಲೇ ಒಂದು ಕರುವಿನ ಬೆಳವಣಿಗೆ ಅಲ್ಲಿಂದಲೇ ಪ್ರಾರಂಭವಾಗುವಂಥದ್ದು, ಅಲ್ಲಿಂದಲೇ ಯಾವ ರೀತಿ ಇದರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಿಕೊಳ್ಬೋದು?
1: ಅಂದ್ರೆ ಹೆಚ್ಚಿನ ಗಮನವನ್ನ ಹರಿಸಬೇಕು ಅಂದ್ರೆ ನಮ್ಗೆ ಕಾರಣಗಳು ಸರಿಯಾಗಿ ತಿಳಿದಿರ್ಬೇಕಾಗತ್ತೆ. ನಾವ್ ಎಲ್ಲೆಲ್ಲಿ ಏನೇನ್ ಕ್ರಮಗಳನ್ನ ತಗೋಬಹುದು ಅಂತ ನೋಡೋದಾದ್ರೆ, ಈಗ ಪ್ರಮುಖ ಕಾರಣಗಳಲ್ಲಿ ನಾನು ಹೇಳ್ದಾಗೆ ಪಶುವಿನ ದೇಹದ ಸಮಸ್ಯೆ ಅಂತ ಹೇಳ್ದೆ. ದೇಹದ ಸಮಸ್ಯೆಗಳಲ್ಲಿ ಈಗ ಅದಕ್ಕೆ ಹುಷಾರ್ ತಪ್ಪೋದಾಗಿರ್ಬೋದು ಅಥವಾ ಗರ್ಭಾಶಯದ ಸೋಂಕು ಅಂತಾನು ಹೇಳ್ತೀವಿ. ಗರ್ಭಾಶಯದ ಸೋಂಕು ಅಂದ್ರೆ ಇದು ಕರು ಹಾಕಿದ ನಂತರ ಅಥವಾ ಕರು ಹಾಕೋದಕ್ಕೂ ಮುಂಚೆನೂ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅಂದ್ರೆ ಬ್ಯಾಕ್ಟೀರಿಯಾ ಸೋಂಕು, ಬ್ಯಾಕ್ಟೀರಿಯಾ ಸೋಂಕು ಬಂದಾಗ ಗರ್ಭಧಾರಣೆ ವಿಫಲತೆಗಳು ಸಾಧ್ಯತೆ ಜಾಸ್ತಿ. ಯಾಕಂದ್ರೆ ಗರ್ಭಾಶಯದ ವಾತಾವರಣವೇ ಚೇಂಜ್ ಆಗ್ಬಿಡುತ್ತೆ, ಅಲ್ಲಿ ಕರು ಬೆಳೆಯೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಅಥವಾ ಈಗ ತೇವಾಂಶ ಹೆಚ್ಚಿರುವ ಕಾರಣ ಈ ಕಡೆ ಎಲ್ಲ ಈ ಬ್ಯಾಕ್ಟೀರಿಯಾ ಸೋಂಕಿನ ಪ್ರಮಾಣ ಹೆಚ್ಚಾಗಿದೆ ಬೇರೆ ಕಡೆಗೆ ನಾವು ಹೋಲಿಸೋದಾದ್ರೆ. ಎರಡನೇದು ಬಂದು ಅಂಡಾಶಯದ ಸಮಸ್ಯೆಗಳು ಅಂತ ಹೇಳ್ತೇವೆ. ಅಂದ್ರೆ ಈಗ ಅಂಡಾನು ಫಲನ ಆಗೋದು ಎಷ್ಟು ಮುಖ್ಯ ಅಂತ ನಾನು ಹೇಳ್ದೆ, ಅದು ಆಗದೆ ಇರೋದು ಅಥವಾ ಅದು ತುಂಬಾ ಲೇಟ್ ಆಗಿ ಆಗೋದು, ಇದರಿಂದ ಕೂಡ ಅವ್ರಿಗೆ ಪ್ರಾಬ್ಲಮ್ ಆಗತ್ತೆ. ಮತ್ತೆ ಚೋದಕ ಸ್ರಾವ ಅಸಮತೋಲನ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಇದು ಕೂಡ ತುಂಬಾನೇ ಪರಿಣಾಮ ಬೀರುತ್ತೆ ಇದ್ರ ಮೇಲೆ.
0: ಈಗ ಆಹಾರ ಕ್ರಮಗಳು ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆಗಳಿವೆಯಾ, ಯಾವ ರೀತಿ?
1: ಹೌದು, ಆಹಾರ ಸಂಬಂಧಿತ ಅಂದ್ರೆ ಈಗ ಸಮತೋಲನ ಆಹಾರ ಸಿಗದಿದ್ರೆ ಸಂತಾನೋತ್ಪತ್ತಿ ಕಾರ್ಯಕ್ಕೆ ತುಂಬಾನೇ ಅಡೆತಡೆ ಆಗುತ್ತೆ. ಅದರಲ್ಲಿ ನಾವು ಹೇಳೋದಾದ್ರೆ ಈಗ ಶಕ್ತಿ ಕೊರತೆ ಆಗಿರ್ಬೋದು ಅಥವಾ ಪ್ರೋಟೀನ್ ಕೊರತೆ ಅಥವಾ ಖನಿಜಗಳ ಕೊರತೆ ಅಥವಾ ವಿಟಮಿನ್ಸ್ ಕೊರತೆ ಅಂತ ಹೇಳ್ತೇವೆ. ಇದರಲ್ಲಿ ಈಗ ಈ ಪ್ರದೇಶದ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ಮಳೆಗಾಲದಲ್ಲಿ ಮೇವಿನ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗುತ್ತೆ, ಅದರಿಂದ ಪೋಷಕಾಂಶ ಕಡಿಮೆ ಆಗುತ್ತೆ, ಅದರಿಂದ ಶಕ್ತಿ ಕೊರತೆ ಜಾಸ್ತಿ ಆಗುತ್ತೆ, ಇದರಿಂದ ಬೆದೆ ಚಕ್ರ ಅಥವಾ ಬೆದೆ ಲಕ್ಷಣಗಳ ಮೇಲೆ ಪ್ರಭಾವ ಬೀರುತ್ತೆ. ಸೊ ಈಗ ನಾವು ಶಕ್ತಿಯ ಕೊರತೆ ಅಂತ ಹೇಳೋದಾದ್ರೆ ಶಕ್ತಿ ಕಡಿಮೆ ಆದಾಗ ಸಂತಾನೋತ್ಪತ್ತಿ ಸರಿಯಾಗಿ ಆಗೋದಿಲ್ಲ, ಯಾಕಂದ್ರೆ ಬೆದೆ ಲಕ್ಷಣಗಳು ಕಾಣಿಸೋದಿಲ್ಲ. ಅದೇ ರೀತಿ ಪ್ರೋಟೀನ್ ಕೊರತೆ ಆದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆ ಕಡೆ ಈ ಕಡೆ ಆದ್ರೂ ಕೂಡ ಗರ್ಭಧಾರಣೆ ಆಗುವ ಸಾಧ್ಯತೆಗಳು ಕಡಿಮೆ. ಅದೇ ರೀತಿ ಖನಿಜಾಂಶ, ಖನಿಜಾಂಶ ಅಂತ ಬಂದಾಗ ಫಾಸ್ಫರಸ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ತಾಮ್ರ ಅಥವಾ ಜಿಂಕ್ ಅಂತ ಹೇಳ್ತೇವೆ, ಮ್ಯಾಂಗನೀಸ್ ಅಂತ ಹೇಳ್ತೇವೆ, ಇದೆಲ್ಲಾನು ಇದೆ. ಇದೆಲ್ಲ ಕಡಿಮೆ ಆಗೋದ್ರಿಂದ ಕೆಲವೊಂದ್ಸಲ ಭ್ರೂಣ ಮರಣ ಆಗುತ್ತೆ, ಗರ್ಭ ಧರಿಸಿದ್ರು ಕೂಡ ಭ್ರೂಣ ಮರಣ ಆಗೋ ಸಾಧ್ಯತೆಗಳು ಜಾಸ್ತಿ. ಹಾಗೂ ಇದೆ ಬೆದೆ ಚಕ್ರ ಬರ್ದೇ ಇರೋದು, ಅಂಡೋತ್ಪತ್ತಿ ಆಗದೆ ಇರೋದು ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ವಿಟಮಿನ್ಸ್ ಕೊರತೆ ಅಂದ್ರೆ ಈಗ AED ಅಂತ ಹೇಳ್ತೀವಿ, ಈ ಮೂರು ವಿಟಮಿನ್ಸ್ ತುಂಬಾನೇ ನಮ್ಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದು ಸಿಗದೇ ಇದ್ರೂ ಕೂಡ ಭ್ರೂಣ ಮರಣ ಆಗೋದು ಅಥವಾ ಭ್ರೂಣ

0: ಬೆಳವಣಿಗೆಯಲ್ಲೇ ಕೂಡ ಸಮಸ್ಯೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ.
1: ಹಾಗಿದ್ರೆ ಯಾವ ರೀತಿಯ ಆಹಾರಗಳನ್ನು ಪಶುಗಳಿಗೆ ನಾವು ನೀಡಬಹುದು, ಅಂದ್ರೆ ಪೋಷಕಾಂಶಗಳು ಹೆಚ್ಚಾಗಿರುವಂತಹ?
0: ಪೋಷಕಾಂಶಗಳು ಹೆಚ್ಚಾಗಿರೋದಂದ್ರೆ ಈಗ ಸಮತೋಲನ ಆಹಾರ ಬೇಕಾಗತ್ತೆ. ನಾನು ಹೇಳಿದ ಹಾಗೆ ಈಗ ಹಸಿರು ಮತ್ತೆ ಧಾನ್ಯ ಮೇವು ಅಂತ ಹೇಳ್ತೇವೆ. ಈಗ ಹಸಿರು ಮೇವು ಈಗ ನಾವು ಕೊಡೋ ಊಟದಲ್ಲಿ 60% ಹಸಿರು ಮೇವು ಕೊಡ್ಬೇಕಾಗುತ್ತೆ, ಇನ್ನು 40% ಧಾನ್ಯ ಮೇವು. ಅದೇ ಧಾನ್ಯ ಮೇವುದಲ್ಲಿ ನಾವು ಮಿನರಲ್ ಮಿಶ್ರಣ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಅದೆಲ್ಲದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಬೇಕಾಗುತ್ತೆ. ಅದೇ ಶಕ್ತಿ ಕೊರತೆನ ನೀಗ್ಸೋದಕ್ಕೆ ನಾನು ಹೇಳಿದ ಹಾಗೆ ಮೆಕ್ಕೆಜೋಳ ಆಗಿರ್ಬೋದು ಅಥವಾ ರಾಗಿ ಅಥವಾ ಸಜ್ಜೆ, ನುಚ್ಚು, ಅಕ್ಕಿ ಇದೆಲ್ಲದನ್ನು ನಾವು ಅದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಅದೇ ರೀತಿ ಪ್ರೋಟೀನ್ ಕೊರತೆಯನ್ನ ನಿವಾರಣೆ ಮಾಡೋದಕ್ಕೆ ತೆಂಗಿನ ಹಿಂಡಿ, ಇಲ್ಲೆಲ್ಲ ಕೊಬ್ಬರಿ ಹಿಂಡಿ ಅದೆಲ್ಲ ತುಂಬಾನೇ ಸಾಮಾನ್ಯವಾಗಿ ಸಿಗೋದ್ರಿಂದ ಅದನ್ನ ಕೂಡ ಅವರು ಮೇವಿನಲ್ಲಿ ಹಾಕ್ಬೋದು. ಮತ್ತೆ ಖನಿಜಾಂಶಗಳ ಕೊರತೆಯನ್ನ ನೀಗ್ಸೋದಕ್ಕೆ ಖನಿಜ ಮಿಶ್ರಣ ಅಂತಾನೆ ಸಿಗತ್ತೆ, ಅದನ್ನ ಕೂಡ ಕೊಡ್ಬೋದಾಗುತ್ತೆ.
1: ಈಗ ಹಸುಗಳಲ್ಲಿ ಪುನರಾವರ್ತಿತ ಗರ್ಭಧಾರಣ ವೈಫಲ್ಯ ಅವುಗಳಿಗೆ ಇದೆ ಅಂತ ಹೇಳುವಂತದನ್ನು ಯಾವ ರೀತಿ ಪತ್ತೆ ಹಚ್ಚುವಂತದ್ದು?
0: ಪತ್ತೆ ಹಚ್ಚೋದು ಅಂದ್ರೆ ಇವಾಗ ಅದರ ವ್ಯಾಖ್ಯಾನದಲ್ಲೇ ಬರುತ್ತೆ, ಅಂದ್ರೆ ಬೆದೆ ಚಕ್ರಕ್ಕೆ 3 ಬಾರಿ ಗರ್ಭಧಾರಣೆ ಮಾಡಿಸಿದ ಮೇಲೂ ಕೂಡ ಮತ್ತೆ ಮತ್ತೆ ಕಾಲಚಕ್ರಕ್ಕೆ ಬರೋದು, ಬೆದೆ ಚಕ್ರಕ್ಕೆ ಬರೋದು, ಅದರಿಂದನೇ ನಮ್ಗೆ ಒಂದು ಐಡಿಯಾ ಸಿಗತ್ತೆ ಇದು ಪುನರಾವರ್ತಿತ ಗರ್ಭಧಾರಣೆ ಕಡೆ ಹೋಗ್ತಾ ಇದೆ ಅಂತ. ಹಲವು ಬಾರಿ ಎ ಮಾಡಿದ್ರು ಕೂಡ ಪುನಃ ಹಸುಗಳು ಬೆದೆ ಚಕ್ರಕ್ಕೆ ಬರುತ್ತೆ. ಆಮೇಲೆ ಎ ಮಾಡಿದ ದಿನಾಂಕವನ್ನ ನಾವು ಬರ್ದಿಟ್ಕೊಳ್ಳೋದು ಸೂಕ್ತ. ಯಾಕೆ ಅಂದ್ರೆ ಈಗ ಮನೆಯಲ್ಲಿ 8-10 ಹಸುಗಳಿರ್ಬೋದು, ಒಬ್ರೊಬ್ರು ಮನೆಯಲ್ಲಿ ಯಾವ ಹಸು ಬೆದೆ ಚಕ್ರಕ್ಕೆ ಬಂತು, ಯಾವ್ದಕ್ಕೆ ನಾವು ವೀರ್ಯ ವ್ಯಾಪನೆ ಮಾಡಿಸಿದ್ವಿ ಅಂತ ಮರೆತು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವು ಅದನ್ನ ಬರ್ದಿಟ್ಕೊಂಡು ಅದು ಹೆಲ್ಪ್ ಆಗುತ್ತೆ ನಮಗೆ. ಮತ್ತೆ ಗರ್ಭಧಾರಣೆ ಆಗಿದೆಯಾ ಇಲ್ವಾ ಅಂತ ಪರೀಕ್ಷಿಸುವುದು ಉತ್ತಮ. ಅಂದ್ರೆ ಪಶು ವೈದ್ಯರನ್ನು ಕರೆಸಿ ಈಗ 1 ತಿಂಗಳು ಆದ್ಮೇಲೆ ಅಥವಾ 2 ತಿಂಗಳು ಆದ್ರೂ ಕೂಡ ಬೆದೆ ಚಕ್ರಕ್ಕೆ ಬರದೇ ಇರೋ ಸಂದರ್ಭದಲ್ಲಿ ಪರೀಕ್ಷೆ ಮಾಡಿಸುವುದು ಉತ್ತಮವಾಗಿರುತ್ತೆ. ಈ 3 ನೀವು ಮಾಡಿದಾಗ ನಿಮ್ಗೆ ಹಸು ಪುನರಾವರ್ತಿತ ಗರ್ಭಧಾರಣೆಗೆ ಹೋಗ್ತಾ ಇದೆಯಾ ಅಥವಾ ಗರ್ಭಧಾರಣೆ ಸಫಲವಾಗಿದೆಯಾ ವಿಫಲವಾಗಿದೆಯಾ ಅನ್ನೋದು ನಮ್ಗೆ ಗೊತ್ತಾಗುತ್ತೆ.
1: ಈಗ ಪುನರಾವರ್ತಿತ ಗರ್ಭಧಾರಣ ವೈಫಲ್ಯವು ಹೌದು ರೈತರ ಆರ್ಥಿಕ ಬೆಳವಣಿಗೆಯಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತದೆ?
0: ಪ್ರಭಾವ ಅಂತ ಹೇಳೋದಾದ್ರೆ ಈಗ ಹಸುವಿನಲ್ಲಿ ಇವತ್ತು ಹಸು ಬೆದೆ ಚಕ್ರಕ್ಕೆ ಬಂದು ಇವತ್ತೇ ನಾವು ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಅದು ಸಫಲವಾದ್ರೆ ನಮ್ಗೆ ಇನ್ನು 2-3 ತಿಂಗಳಲ್ಲಿ ಅದು ಪರೀಕ್ಷೆ ಮಾಡಿ ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಇನ್ನು 9 ತಿಂಗಳಲ್ಲಿ ಒಂದು ಕರು ಬರುವ ಸಾಧ್ಯತೆ ಹೆಚ್ಚು ಸಫಲವಾದಾಗ. ಅದೇ ಆಗದಿದ್ರೆ ಈಗ ಮುಂದಿನ ತಿಂಗಳು ಮತ್ತೆ ಬೆದೆ ಚಕ್ರಕ್ಕೆ ಬರುತ್ತೆ, ಮತ್ತೆ ಇನ್ನೊಂದ್ಸಲ ಬೆದೆ ಚಕ್ರಕ್ಕೆ ಬರುತ್ತೆ. ಈ ತರ ಬರುವುದರಿಂದ ಗರ್ಭಧಾರಣೆ ಆಗ್ಲಿಕ್ಕೆ ಹೆಚ್ಚು ದಿನಗಳನ್ನ ತಗೊಳ್ತಾ ಇರುತ್ತೆ. ಆ ಹೆಚ್ಚು ದಿನಗಳನ್ನ ತಗೊಂಡಾಗ ಕಾಲಾವಧಿ ಹೆಚ್ಚಾಯ್ತು. ಸೊ ಕಾಲಾವಧಿ ಹೆಚ್ಚಾಗೋದ್ರಿಂದ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ. ಈಗ ಹಾಲು ನೀಡುವ ಹಸು ಈಗ ಪ್ರತಿ ದಿನಕ್ಕೆ ಮಲ್ನಾಡ್ ಗಿಡ್ಡ ಅಂತಾನೆ ನಾವು ತಗೊಂಡ್ರೆ ಉದಾಹರಣೆಗೆ ದಿನಕ್ಕೆ 1-2 ಲೀಟರ್ ಹಾಲು ಸಿಗುತ್ತೆ. ಅದರಿಂದ ಈಗ ಅವರು ಅದನ್ನ ಮಾರೋದ್ರಿಂದ 50-55 ರೂಪಾಯಿ 1 ಲೀಟರ್ ಹಾಲಿಗೆ ಸಿಗೋದು, ಅದು ದಿನದ ನಷ್ಟ. ಅದೇ ರೀತಿ ನೀವು 1 ತಿಂಗಳು ಅಥವಾ 2 ತಿಂಗಳು ಅಂತ ನಾವು ಇಡೋದಾದ್ರೆ ಲೆಕ್ಕ ಇಡೋದಾದ್ರೆ ಬರೋಬ್ಬರಿ ಅವ್ರಿಗೆ 3 ತಿಂಗಳಿಗೆ 5,000-6,000 ನಷ್ಟ ಆಗುತ್ತೆ. ಅದೇ ರೀತಿ ಕರು ಹುಟ್ಟುವ ಅಂತರ ಹೆಚ್ಚಾಗೋದ್ರಿಂದ ಈಗ 1 ವರ್ಷಕ್ಕೆ 1 ಕರು ಅನ್ನೋದು ಸ್ಟ್ಯಾಂಡರ್ಡ್ ಆಗಿದೆ. ಅದೇ ರೀತಿ ಅದು ಮುಂದೆ ಹೋಗ್ತಾ ಇದ್ದಾಗ 1 ಕರು ಕೂಡ ನಷ್ಟ ಆಗುತ್ತೆ. 4-5 ವರ್ಷಕ್ಕೆ 1 ಕರು ನಷ್ಟ ಆಗುತ್ತೆ ಈ ಬೆದೆ ಚಕ್ರ ಮುಂದೆ ಹೋಗೋದ್ರಿಂದ. ಮತ್ತು ಹೆಚ್ಚು ಮೇವಿನ ವೆಚ್ಚ ಬರ್ತಾ ಇರುತ್ತೆ, ಹಾಲು ಬರ್ತಾ ಇರಲ್ಲ, ಗರ್ಭಧಾರಣೆ ಆಗ್ತಾ ಇರಲ್ಲ, ಹಸುಗಳ ಮೇವಿನ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ವೈದ್ಯಕೀಯ ಖರ್ಚು ಅಂತ ಹೇಳ್ತೀವಿ, ಗರ್ಭಧಾರಣೆ ಮಾಡಿಸೋದಕ್ಕಾಗಿರ್ಬೋದು ಅಥವಾ ಅದನ್ನ ಪರೀಕ್ಷೆ ಮಾಡಿಸೋದಕ್ಕಾಗಿರ್ಬೋದು, ಒಂದು ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹಸುನ ಕರ್ಕೊಂಡು ಹೋಗೋದಾಗಿರ್ಬೋದು, ಇದೆಲ್ಲದನ್ನು ಕೂಡ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ.
1: ಈ ವೈಫಲ್ಯತೆಯ ಸ್ಥಿತಿ ಇದೆ ಅಂತ ನಾವು ಗುರುತಿಸಿದ ಬಳಿಕ ಆ ಪಶುಗಳಿಗೆ ಯಾವ ರೀತಿ ಚಿಕಿತ್ಸಾ ವಿಧಾನವನ್ನ ನಾವು ಮಾಡ್ಕೋಬಹುದು?
0: ಚಿಕಿತ್ಸಾ ವಿಧಾನ ತುಂಬಾ ಇಂಪಾರ್ಟೆಂಟ್ ಆಗಿ ಡಿಪೆಂಡ್ ಆಗೋದು ಏನು ಕಾರಣ ಇಂದ ಬಂದಿದೆ ಅಂತ. ನೀವು ಪಶುವೈದ್ಯರ ಬಳಿ ಹೋದಾಗ ಅವರು ಕಾರಣ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೂಲ ಕಾರಣ ಹುಡುಕೋದೆ ಮೊದಲನೇ ಗುರಿಯಾಗಿರುತ್ತೆ. ಈಗ ಗರ್ಭಾಶಯದಲ್ಲಿ ಸೋಂಕು ಇದ್ರೆ ಅದಕ್ಕೆ ಸರಿಯಾದ ಮೆಡಿಸಿನ್ಸ್ ನ ಕೊಡ್ತಾರೆ. ಅದೇ ಅಂಡಾಶಯದಲ್ಲಿ ಸಮಸ್ಯೆಗಳಿದ್ರೆ ಅದನ್ನ ಪರೀಕ್ಷೆ ಮಾಡಿ ಅದಕ್ಕೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಅದನ್ನ ಕೊಡಲಾಗುತ್ತೆ. ಇದೆಲ್ಲ ಮಾಡಬೇಕು ಅಂದ್ರೆ ತಕ್ಷಣ ರೈತರಿಗೆ ಗೊತ್ತಾಗಬೇಕು ಏನಾಗ್ತಾ ಇದೆ ಹಸುಗಳಲ್ಲಿ ಅಂತ. ಸೊ ಈ ಹಿಂದೆ ಕೊಟ್ಟಿರೋ ಮಾಹಿತಿಯಿಂದ ಅವರು ಅದನ್ನ ಗುರುತಿಸಿ ಬೇಗ ಕರ್ಕೊಂಡು ಹೋದ್ರೆ ನಮ್ಗೆ

0: ಚಿಕಿತ್ಸೆಯ ಫಲಕಾರಿ ಜಾಸ್ತಿ ಇರುತ್ತೆ.
1: ಅಂದ್ರೆ ರೈತರು ಕಾಲಕಾಲಕ್ಕೆ ಪಶು ವೈದ್ಯರನ್ನ ಭೇಟಿಯಾಗುವುದು ಬಹಳ ಅಗತ್ಯ ಅಂತ ನೀವು ಹೇಳ್ತೀರಿ.
0: ತುಂಬಾನೇ ಮುಖ್ಯವಾಗಿದೆ ಅದು.
1: ಈ ಪುನರಾವರ್ತಿತ ಗರ್ಭಧಾರಣ ವೈಫಲ್ಯತೆಯನ್ನು ತಡೆಗಟ್ಟುವ ಕ್ರಮಗಳು ನಮ್ಮ ರೈತರಿಗೆ ಯಾವ ರೀತಿ ಮಾಹಿತಿಯನ್ನು ಕೊಡಬಹುದು?
0: ಈಗ ಯಾವುದೇ ರೋಗ ಬಂದ ಮೇಲೆ ಚಿಕಿತ್ಸೆ ನೀಡೋದಕ್ಕಿಂತ ಅದು ಬರದಂತೆ ತಡೆಯೋದೇ ಒಳ್ಳೆಯದಾಗಿದೆ. ಸೊ ಇದು ಬಹಳ ಪ್ರಮುಖವಾಗಿ ನಾವು ಹೇಳಬೇಕಂದ್ರೆ ನಿರ್ವಹಣಾ ಕ್ರಮಗಳು ಅಂತ ಹೇಳ್ತೇವೆ. ಈಗ ಮನೆಯಲ್ಲಿ ಒಂದು ಹಸು ಇದ್ರೂ ಆಯ್ತು, ಐದು ಹಸು ಇದ್ರೂ ಆಯ್ತು, ಅಥವಾ ದೊಡ್ಡ ಫಾರ್ಮ್ ಇದ್ರೂ ಆಯ್ತು, ಅಲ್ಲಿ ನಿರ್ವಹಣಾ ಕ್ರಮಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಬೆದೆ ಸಮಯವನ್ನ ಗುರುತಿಸೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ನಿಖರವಾಗಿ ಗುರುತಿಸ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ವೀಕ್ಷಣೆ ಆಗ್ಬೇಕು. ಅಂದ್ರೆ ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ, ದಿನದಲ್ಲಿ ಎರಡು ಬಾರಿ ಹಸುಗಳನ್ನ ನೋಡ್ತಾ ಇರ್ಬೇಕು. ಬೆದೆ ಕಾಲಚಕ್ರಕ್ಕೆ ಬಂದಿದ್ಯಾ ಅಂತ. ಕಾಲಚಕ್ರಕ್ಕೆ ಬಂದಿದೆ ಅಂತ ಹೇಗ್ ಗೊತ್ತಾಗತ್ತೆ? ಯೋನಿಯಿಂದ ಪಾರದರ್ಶಕ ಲೋಳೆ ನಮ್ಗೆ ಕಾಣ್ಬರುತ್ತೆ, ಅಥವಾ ಒಂದು ಹಸು ಇನ್ನೊಂದು ಹಸು ಮೇಲೆ ಏರ್ತಾ ಇರುತ್ತೆ. ಆ ನಿಖರವಾಗಿ ಒಂದು ಹಸು ನಿಂತೇ ಇರುತ್ತೆ, ಏರಿಸ್ಕೊಳ್ಳೋ ಹಸುನ ಅದು ಹೀಟಲ್ಲಿದೆ ಅಥವಾ ಬೆದೆ ಚಕ್ರಕ್ಕೆ ಬಂದಿದೆ ಅಂತ ಹೇಳ್ಬಹುದು. ಮತ್ತೆ ಮೂರನೇದಾಗಿ ಅಶಾಂತವಾಗಿರೋದು, ಯಾವಾಗ್ಲೂ ಕೂಕೊಂಡು ಓಡಾಡ್ತಾ ಇರುತ್ತೆ ಹಸುಗಳು ಕಾಲಚಕ್ರಕ್ಕೆ ಬಂದಾಗ. ಹಾಗೂ ನಾಲ್ಕನೇದಾಗಿ ಹೇಳೋದಾದ್ರೆ, ಈಗ ತುಂಬಾ ಹಸುಗಳಿರುತ್ತೆ ಮನೆಯಲ್ಲಿ, 10 ಹಸು ಇರುತ್ತೆ ಅಥವಾ 12 ಹಸು ಇರುತ್ತೆ, ಅಥವಾ ದೊಡ್ಡ ಫಾರ್ಮ್ ಇರೋರು ಟೀಸರ್ ಬುಲ್ ಅಂತ ಹೇಳ್ತೇವೆ. ಟೀಸರ್ ಬುಲ್ ಅಂದ್ರೆ ಈಗ ಗರ್ಭಧಾರಣೆಗೆ ಅಸಮರ್ಥವಾಗಿರುವ ಒಂದು ಗಂಡು ಹಸು, ಅದನ್ನ ನಾವು ಈ ಬೆದೆ ಚಕ್ರವನ್ನ ಗುರುತಿಸ್ಲಿಕ್ಕೆ ಇಟ್ಕೋಬಹುದು. ಸೊ ಅದು ಏನ್ ಮಾಡುತ್ತೆ ಅಂದ್ರೆ, ಯಾವ ಹಸು ಬೆದೆ ಚಕ್ರದಲ್ಲಿದೆ ಅದರ ಮೇಲೆ ಹಾರತ್ತೆ, ಆದ್ರೆ ಅಲ್ಲಿ ಸಫಲವಾಗಿ ಗರ್ಭಧಾರಣೆ ಆಗಲ್ಲ. ಆತರ ಹಸುಗಳನ್ನ ಇಟ್ಕೊಂಡಾಗ ನಮ್ಗೆ ಬೆದೆ ಕಾಲಚಕ್ರ ಗುರುತಿಸೋದು ಈಸಿ. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಏನಂದ್ರೆ, ಸಮಯವನ್ನ ನಾವು ಗುರುತಿಸಾಯ್ತು, ಈಗ ಬೆದೆ ಚಕ್ರಕ್ಕೆ ಬಂದಾಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಸರಿಯಾದ ಸಮಯದಲ್ಲಿ ವೀರ್ಯವಾಪನೆ ಮಾಡಿಸ್ಬೇಕು. ಅಂದ್ರೆ ಹಸು ಈಗ ಕಾಲಚಕ್ರಕ್ಕೆ ಬೆಳಗ್ಗೆ ಬಂದಿದೆ, ಬೆದೆ ಚಕ್ರಕ್ಕೆ ಬೆಳಗ್ಗೆ ಬಂದಿದ್ರೆ ಸಂಜೆ ವೀರ್ಯವಾಪನೆ ಮಾಡಿಸ್ಬೇಕಾಗತ್ತೆ. ಇದನ್ನ AM PM ರೂಲ್ ಅಂತ ಕರಿತೇವೆ. ಅದೇ ಸಂಜೆ ಬಂದಿದ್ರೆ ಬೆಳಗ್ಗೆ ಮಾಡಿಸ್ಬೇಕು. ಸೊ ಇದನ್ನ ತರಬೇತಿ ಪಡೆದ ತಜ್ಞರಿಂದ, ಯಾರ್ಯಾರ ಹತ್ರನೂ ಮಾಡಿಸಿದಾಗ ಮಾಡೋ ರೀತಿ ಕೂಡ ಬದಲಾವಣೆ ಆಗುತ್ತೆ. ಸೊ ಹೆಚ್ಚಿನ ಅಂಶದಲ್ಲಿ ಪಶುವೈದ್ಯರ ಬಳಿಯೇ ಹೋಗಿ ಮಾಡಿಸುವುದು ತುಂಬಾನೇ ಮುಖ್ಯವಾಗಿದೆ. ಮತ್ತೆ ಸಮತೋಲನ ಆಹಾರ, ನಾನು ಹೇಳಿದಾಗೆ ಅದು ಹಸಿರು ಮೇವಾಗಿರ್ಬೋದು, ಖನಿಜಾಂಶ ಆಗಿರ್ಬೋದು, ಇದೆಲ್ಲದು ನೀಡೋದ್ರಿಂದ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ನಿಯಮಿತ ಡಿವಾರ್ಮಿಂಗ್. ಡಿವಾರ್ಮಿಂಗ್ ಅಂದ್ರೆ ಜಂತುನಾಶಕ, 3-4 ತಿಂಗಳಿಗೊಮ್ಮೆ ಜಂತುನಾಶಕವನ್ನ ನೀಡಬೇಕಾಗತ್ತೆ. ಹಾಗೂ ಲಸಿಕೆಗಳನ್ನ ಹಾಕ್ಸ್ಬೇಕು. ಕಾಲಕಾಲಕ್ಕೆ ಲಸಿಕೆಗಳಿದೆ. ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಸಂತಾನೋತ್ಪತ್ತಿಗೆ ಬ್ರುಸೆಲೋಸಿಸ್ ಲಸಿಕೆ ಅಂತ ಸಿಗತ್ತೆ, ಅದನ್ನ ಹಾಕಿಸೋದು ತುಂಬಾನೇ ಇಂಪಾರ್ಟೆಂಟ್. ಮತ್ತು ಪ್ರಸವದ ನಂತರ ಕಾಳಜಿ. ಈಗ ಹಸುವಿನಲ್ಲಿ ಗರ್ಭಧಾರಣೆ ಸಫಲವಾಗಿದೆ, ಕರು ಕೂಡ ಹಾಕಿಯಾಗಿದೆ, ಕರು ಹಾಕಿದ ಮೇಲೆ ಹೇಗ್ ನೋಡ್ಕೋತೀವಿ ಅಂತ. ಏಕಂದ್ರೆ ಅವಾಗ ನಾವು ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಹಸುವಿನಲ್ಲಿ ಸೋಂಕು ಜಾಸ್ತಿ ಆಗುತ್ತೆ, ಮತ್ತೆ ಮುಂದೆ ಬರೋ ಬೆದೆ ಚಕ್ರಗಳಿಗೆ ಅದು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಒತ್ತಡವನ್ನ ಕಡಿಮೆ ಮಾಡೋದು, ಈ ಜಾಗದಲ್ಲಿ ಹೆಚ್ಚಿನದಾಗಿ ಬಿಸಿಯ ಒತ್ತಡ ಆಗಿರ್ಬೋದು, ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಫಾರ್ಮ್ ಅಲ್ಲಿ ಅಥವಾ ಮನೆಯಲ್ಲಿ ನೆರಳು ಇರೋ ಜಾಗದಲ್ಲಿ ಹಸುಗಳನ್ನ ಕಟ್ಟೋದು, ಗಾಳಿಯ ಹರಿವು ಇರುವಂತದ್ದು, ಮತ್ತೆ ತಂಪು ವಾತಾವರಣನ ಕಾಪಾಡಿಕೊಳ್ಳೋದು ತುಂಬಾ ಪ್ರಮುಖವಾಗಿದೆ. ಮತ್ತೆ ಶುದ್ಧ ಕುಡಿಯುವ ನೀರು, ಯಾವಾಗ್ಲೂ ಕೂಡ ಹಸುಗಳಿಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸ್ಬೇಕು. ಮತ್ತು ಉತ್ತಮ ನಿರ್ವಹಣೆ ಮತ್ತು ಸ್ವಚ್ಛತೆ ಅಂತ ಹೇಳ್ತೀವಿ, ಅಂದ್ರೆ ಕೊಟ್ಟಿಗೆಯ ಸ್ವಚ್ಛತೆಯನ್ನು ಕಾಪಾಡೋದು, ಹಸುಗಳಿಗೆ ಸ್ನಾನ ಮಾಡಿಸೋದು ಅಥವಾ ಮಲಮೂತ್ರವನ್ನ ಸ್ವಚ್ಛವಿಡಿಸೋದು, ಒದ್ದೆ ಕೆಸರು ಅಥವಾ ದುರ್ವಾಸನೆ ಇರುವ ಪರಿಸರವನ್ನ ನಾವು ತಪ್ಪಿಸ್ಬೇಕಾಗತ್ತೆ. ಇದೆಲ್ಲದ್ರಿಂದ ಸೋಂಕುಗಳು ಕಡಿಮೆ ಆಗುತ್ತೆ. ಮತ್ತೆ ದಾಖಲೆ ಇಡೋದು, ನಾನು ಹೇಳಿದಾಗೆ ಯಾವ ಹಸು ಯಾವಾಗ ಬೆದೆ ಚಕ್ರಕ್ಕೆ ಬಂದಿತ್ತು, ಈ ದಾಖಲೆಯನ್ನ ಇಟ್ಟುಕೊಳ್ಳೋದ್ರಿಂದಾನೇ ನಮ್ಗೆ ಯಾವಾಗ ಹಸು ಬಂದಿಲ್ಲ ಅಂತ ಗೊತ್ತಾಗುತ್ತೆ, ಅಥವಾ ಎಷ್ಟು ದಿನಕ್ಕೊಮ್ಮೆ ಬರ್ತಿದೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ಗೊತ್ತಾಗೋದ್ರಿಂದ ನಮ್ಗೆ ತುಂಬಾನೇ ಸಹಾಯಕಾರಿಯಾಗಿರುತ್ತೆ. ಕಾಲಕಾಲಕ್ಕೆ ಪಶುವೈದ್ಯರನ್ನ ಭೇಟಿ ಮಾಡೋದು, ನಿಮ್ಮ ಹಸುಗಳ ಬಗ್ಗೆ ಚರ್ಚಿಸೋದಾಗಿರ್ಬೋದು, ಅಥವಾ ಈ ತರ ಕಂಡೀಷನ್ ಬಂದಾಗ ಸರಿಯಾದ ಸಮಯದಲ್ಲಿ ಪಶುವೈದ್ಯರ ಹತ್ರ ಕರ್ಕೊಂಡು ಹೋಗೋದು ತುಂಬಾನೇ ಮುಖ್ಯವಾಗಿದೆ.
1: ಪುನರಾವರ್ತಿತ ಗರ್ಭಧಾರಣಾ ವೈಫಲ್ಯದ ಕುರಿತು ಹಾಗೂ ಅದಕ್ಕಿರುವ ಪರಿಹಾರ ಕ್ರಮಗಳನ್ನು ಕೂಡ ತಾವು ತಿಳಿಸಿಕೊಟ್ರಿ ಮೇಡಮ್. ಈ ಮಾಹಿತಿಗಳು ರೈತರಿಗೆ ತಮ್ಮ ಪಶುಗಳ ಸಂತಾನೋತ್ಪತ್ತಿ ನಿರ್ವಹಣೆಯಲ್ಲಿ ನೆರವಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಮೇಡಮ್.
2: ಇದುವರೆಗೆ ಹಸುಗಳಲ್ಲಿ ಪುನರಾವರ್ತಿತ ಗರ್ಭಧಾರಣ ವೈಫಲ್ಯ ಹಾಗೂ ಪರಿಹಾರ ಈ ಕುರಿತು ಕೊಯಿಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತೇಜಸ್ವಿ

0: ಇನಿ ಎಂಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಗಾಯತ್ರಿ ಎಂ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕೇಳಿ ಕೃಷಿ ಮಾಹಿತಿ.
4: ಇವತ್ತು ನಾವು ಗಿಡ ತರಕಾರಿಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಯೋಣ. ಸಸ್ಯಗಳನ್ನು ಬೆಳೆಸುವಾಗ ದೀರ್ಘಕಾಲಿಕ, ಬಹುವಾರ್ಷಿಕ ಮತ್ತು ವಾರ್ಷಿಕ ಸಸ್ಯಗಳು ಹೀಗೆ ಪ್ರತ್ಯೇಕಿಸಲು ತಿಳಿಯಬೇಕು. ಉದಾಹರಣೆಗಾಗಿ ದೀರ್ಘಕಾಲಿಕ ಸಸ್ಯಗಳು ಎಂದರೆ ಸೇಬು, ದ್ರಾಕ್ಷಿ, ನಿಂಬೆ ಮತ್ತು ಇತರ ಪೊದೆ ಸಸ್ಯಗಳು, ಬಳ್ಳಿಗಳು ಮತ್ತು ಮರಗಳು. ದ್ವೈವಾರ್ಷಿಕ ಸಸ್ಯಗಳೆಂದರೆ ಎಲೆಕೋಸು, ಟರ್ನಿಪ್ ಗಡ್ಡೆಗಳು, ಬೀಟ್ರೂಟುಗಳು, ಕ್ಯಾರೆಟ್ಗಳು ಇತ್ಯಾದಿ. ಅಲ್ಪ ಅವಧಿಯಲ್ಲಿ ಬೆಳೆದು ಹಣ್ಣು ಬಲಿತು ಬೀಜಗಳ ಉತ್ಪಾದನೆ ಮಾಡುವ ವಾರ್ಷಿಕ ಸಸ್ಯಗಳು ಅಂದರೆ ಟೊಮ್ಯಾಟೊ, ಮೆಣಸು ತರಕಾರಿಗಳು, ಅಲ್ಲದೆ ಬಾಲ್ಸಮ್, ಆಸ್ಟರ್ ಮುಂತಾದ ಹೂವಿನ ಗಿಡಗಳು. ಕೆಲವು ವಾರ್ಷಿಕ ಸಸ್ಯಗಳು ಸ್ವಯಂ ಬೀಜವನ್ನು ತಮ್ಮಷ್ಟಕ್ಕೆ ಸಮೃದ್ಧವಾಗಿ ಪ್ರತಿ ವರ್ಷ ಮರುಜೋಡಣೆ ಮಾಡಬಲ್ಲವು, ಹಾಗೂ ಅವುಗಳು ಪದ್ಧತಿಗಳಲ್ಲಿ ವಾಸ್ತವಿಕವಾಗಿ ದೀರ್ಘಕಾಲಿಕವೂ ಆಗಿವೆ. ವಾರ್ಷಿಕ ಮತ್ತು ದೀರ್ಘಕಾಲೀನ ಸಸ್ಯಗಳ ನಡುವಿನ ವ್ಯತ್ಯಾಸವನ್ನು ಸಾಮಾನ್ಯವಾಗಿ ಹೆಚ್ಚಿನ ತೋಟಗಾರರು ಅರ್ಥೈಸಿಕೊಳ್ಳುತ್ತಾರೆ. ವಾರ್ಷಿಕ ಸಸ್ಯಗಳು ತಮ್ಮ ಇಡೀ ಜೀವನ ಚಕ್ರವನ್ನು ಒಂದೇ ವರ್ಷದಲ್ಲಿ ಪೂರ್ಣಗೊಳಿಸುತ್ತವೆ. ಬೀಜದಿಂದ ಸಸ್ಯಕ್ಕೆ ಹೂವು ಮತ್ತು ಮರಳಿ ಬೀಜಕ್ಕೆ ಹೋಗುತ್ತವೆ ಮತ್ತು ನಂತರ ಸಾಯುತ್ತವೆ. ದ್ವೈವಾರ್ಷಿಕ ಸಸ್ಯಗಳು ಎಂದರೇನು? ಈ ಸಸ್ಯವರ್ಗವು ಬೈನೆಯಲ್ಸ್ ಎಂದು ಕರೆಯಲ್ಪಡುತ್ತದೆ. ಇವುಗಳನ್ನು ಕೂಡ ಅಲ್ಪಾವಧಿಯ ಸಸ್ಯಗಳು ಎಂದೇ ಪರಿಗಣಿಸಬಹುದು. ಸಾಮಾನ್ಯವಾಗಿ 2 ಋತುಗಳಲ್ಲಿ ಬೆಳೆಯುವ ಇಂತಹ ಸಸ್ಯಗಳು ಜೀವನ ಚಕ್ರವನ್ನು ಪೂರ್ಣಗೊಳಿಸಲು 2 ಋತುಗಳನ್ನು ತೆಗೆದುಕೊಳ್ಳುತ್ತವೆ. ಮೊದಲ ಬೆಳವಣಿಗೆಯ ಹಂತದಲ್ಲಿ ಸಸ್ಯವು ಕೇವಲ ಎಲೆಗೊಂಚಲನ್ನು ಉತ್ಪಾದಿಸುತ್ತದೆ. ಆದರೆ 2ನೇ ವರ್ಷದಲ್ಲಿ ಇದು ಋತುವಿನ ಆರಂಭದಲ್ಲಿ ಹೂವು ಮತ್ತು ನಂತರ ಬೀಜವನ್ನು ಹೊಂದಿಸುತ್ತದೆ. ಬೈನೈಲ್ ಸಸ್ಯಗಳು 1 ಋತುವಿನ ಒಳಗೆ ಬೀಜದಿಂದ ಬೀಜಕ್ಕೆ ಹೋಗುವ ಸಸ್ಯಗಳು, ಆದರೆ ಋತುವಿನ ಅಂತ್ಯದಲ್ಲಿ ಅವುಗಳು ಸಾಯುವುದು ಕೂಡ ಇಲ್ಲ. ದೀರ್ಘಕಾಲಿಕ ಸಸ್ಯಗಳು 3 ವರ್ಷಗಳ ಕಾಲ ಬದುಕನ್ನು ನಿರೀಕ್ಷಿಸಬಹುದು ಅಥವಾ ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ದೀರ್ಘಕಾಲ ಕೂಡ ಇರಬಲ್ಲವು. ದೀರ್ಘಕಾಲಿಕ ಸಸ್ಯಗಳು ತೀವ್ರತರವಾದ ತಾಪಮಾನಗಳನ್ನು ತಡೆದುಕೊಳ್ಳುವಷ್ಟು ಸಾಮರ್ಥ್ಯವನ್ನಂತೂ ಹೊಂದಿಲ್ಲ. ಆದ್ದರಿಂದ ಕೆಲವು ದೀರ್ಘಕಾಲಿಕ ಸಸ್ಯಗಳು ಹವಾಮಾನ ವೈಪರೀತ್ಯ ವಾತಾವರಣದಲ್ಲಿ ಕೆಲವೊಮ್ಮೆ ಬದುಕಲಾರವು. ಈಗ ನಾವು ಕೆಲವು ವಾರ್ಷಿಕ ಗಿಡ ತರಕಾರಿಗಳ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ತಿಳಿಯೋಣ. ಮೊದಲನೆಯದಾಗಿ ಟೊಮ್ಯಾಟೊ. ಟೊಮ್ಯಾಟೊ ಎಂಬುದು ಸೊಲಾನೇಸಿ ಕುಟುಂಬಕ್ಕೆ ಸೇರಿದ್ದು ಇವುಗಳನ್ನು ಸರಳವಾಗಿ ಬೆಳೆಸಬಹುದು ಮತ್ತು ಅಡುಗೆ ಮನೆಯಲ್ಲಿ ನಿತ್ಯ ಬಳಸುವ ತರಕಾರಿಯೂ ಆಗಿದೆ. ತಾಜಾ ಸ್ವದೇಶಿ ಟೊಮ್ಯಾಟೊಗಳ ರುಚಿಗೆ ಯಾವುದೂ ಸಾಟಿ ಇಲ್ಲ. ನಮ್ಮಲ್ಲಿ ಜೂನ್ನಿಂದ ಆಗಸ್ಟ್ವರೆಗೂ ಟೊಮ್ಯಾಟೊ ಬೆಳೆಯಬಹುದು ಹಾಗೂ ದಕ್ಷಿಣ ಭಾರತದಲ್ಲಿ ಒಟ್ಟಾರೆಯಾಗಿ ಜುಲೈ ಆಗಸ್ಟ್ ತನಕವೂ ಟೊಮ್ಯಾಟೊ ಹುಲುಸಾಗಿ ಬೆಳೆಯುತ್ತದೆ. ಎರಡನೆಯದಾಗಿ ಬೀನ್ಸ್. ಬೀನ್ಸ್ ನೆಡಲು, ನಿರ್ವಹಿಸಲು ಮತ್ತು ಕೊಯ್ಲು ಮಾಡಲು ಸರಳವಾಗಿರುವುದರಿಂದ ಇದನ್ನು ನಮ್ಮ ತೋಟಗಳಲ್ಲಿ ಆರಾಮವಾಗಿ ಬೆಳೆಯಬಹುದು. ಬೀನ್ಸ್ ಆರೋಗ್ಯಕರ ಮತ್ತು ಉತ್ತಮವಾಗಿದೆ. ಭಾರತದಲ್ಲಿ ಮಳೆಗಾಲದಲ್ಲಿ ಜುಲೈನಿಂದ ಆಗಸ್ಟ್ವರೆಗೆ ಬೀನ್ಸ್ ನಾಟಿ ಮಾಡಲು ಉತ್ತಮ ಅವಧಿ. ಬೀನ್ಸ್ಗಳನ್ನು ಮನೆ ಅಂಗಳದಲ್ಲಿ ಪಾಟ್ ಅಥವಾ ಗ್ರೋ ಬ್ಯಾಗುಗಳಲ್ಲಿ ಕೂಡ ನೆಡಬಹುದು. ತಾರಸಿ ಕೃಷಿಗೂ ಉತ್ತಮವಾಗಿ ನಿರ್ವಹಿಸಬಲ್ಲ ಒಂದು ಸಸ್ಯವಾಗಿದೆ ಬೀನ್ಸ್. ಹಸಿರು ಮೆಣಸಿನಕಾಯಿ. ಹಸಿರು ಮೆಣಸಿನಕಾಯಿಯು ಸೊಲಾನೇಸಿ ಕುಟುಂಬಕ್ಕೆ ಸೇರಿದ್ದು ದಕ್ಷಿಣ ಭಾರತದ ಮಣ್ಣು ಹಸಿರು ಮೆಣಸಿನಕಾಯಿಯನ್ನು ಬೆಳೆಯಲು ಸೂಕ್ತವಾದ ಜಾಗವಾಗಿದೆ. ಭಾರತೀಯ ಊಟವು ಹಸಿರು ಮೆಣಸಿನಕಾಯಿ ಇಲ್ಲದೆ ಪೂರ್ಣಗೊಳ್ಳುವುದು ಇಲ್ಲ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ಮನೆಯಲ್ಲಿಯೇ ಬೆಳೆಯಬಹುದಾದ ಹಸಿರು ಮೆಣಸಿನಕಾಯಿಗೆ ಗ್ರೋ ಬ್ಯಾಗುಗಳು ಅಥವಾ ಪಾಟುಗಳು ಸಾಕು. ಹಸಿರು ಮೆಣಸಿನಕಾಯಿಗಳನ್ನು ತೇವ ಮತ್ತು ಬೆಚ್ಚಗಿನ ವಾತಾವರಣದಲ್ಲಿ ಬೆಳೆಯಬೇಕು. ಬ್ಯಾಡಗಿ ಮೆಣಸು,

ಜಯಲ, ಕಾಶ್ಮೀರಿ ಮೆಣಸು, ಸಂಕೇಶ್ವರಿ, ಗುಂಟೂರು ಮೆಣಸು, ಕಂತ್ರಿ, ಲಾಂಗಿ, ಹೀಗೆ ವಿಧಗಳಿವೆ. ನಮ್ಮ ದಕ್ಷಿಣ ಕನ್ನಡದ ಹರೇಕಳ ಮೆಣಸು ಹೆಚ್ಚಿನವರಿಗೆ ತಿಳಿದಿಲ್ಲ. ಗಾಂಧಾರಿ ಮೆಣಸು, ಜೀರಿಗೆ ಮೆಣಸು, ಕಾಡು ಮೆಣಸು, ಹೀಗೆ ಅತ್ಯಂತ ಖಾರವಾದ ಗಾಂಧಾರಿ ಮೆಣಸಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಕಾಡುಗಳಲ್ಲಿ, ತೋಟಗಳಲ್ಲಿ ತನ್ನಷ್ಟಕ್ಕೆ ಯಾವುದೇ ಆರೈಕೆ ಇಲ್ಲದೆ ಬೆಳೆಯುತ್ತಿದ್ದ ಈ ಮೆಣಸಿಗೆ ಇತ್ತೀಚೆಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಹಳ್ಳಿಗಳಲ್ಲಿ ಹೆಚ್ಚಾಗಿ ಬಳಸುತ್ತಿದ್ದ ಈ ಮೆಣಸನ್ನು ಮೊದಲೆಲ್ಲ ಮಾರಾಟ ಮಾಡುತ್ತಿರಲಿಲ್ಲ. ಇದರಲ್ಲಿರುವ ಅದ್ಭುತ ಆರೋಗ್ಯಕರ ಗುಣಗಳನ್ನು ತಿಳಿದ ಮೇಲೆ ಜನರು ಇದನ್ನು ಅಡುಗೆಗೆ ಹೆಚ್ಚಾಗಿ ಬಳಸುತ್ತಿದ್ದಾರೆ. ಹಾಗಾಗಿ ಇದರ ವಾಣಿಜ್ಯ ಮೌಲ್ಯ ಕೂಡ ಈಗ ಹೆಚ್ಚಾಗಿದೆ. 100 ಗ್ರಾಂ ಗಾಂಧಾರಿ ಮೆಣಸಿಗೆ ಈಗ 650-700 ರೂಪಾಯಿವರೆಗೆ ಬೆಲೆ ಇದೆ. ಗಾಂಧಾರಿ ಮೆಣಸು ಹಾಕಿ ಮಾಡುವ ಪದಾರ್ಥದ ಸ್ವಾದ ಇತರ ಮೆಣಸು ಹಾಕಿ ಮಾಡುವ ಅಡುಗೆಗಿಂತ ತುಂಬ ಭಿನ್ನವಾಗಿರುತ್ತದೆ. ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಹಲ್ಲುಗಳ ವಸಡುಗಳನ್ನು ಬಲಪಡಿಸುತ್ತದೆ ಹಾಗೂ ಸಂಧಿವಾತ, ಸ್ನಾಯು ಸೆಳೆತ ಸಮಸ್ಯೆಯೂ ಕಾಡುವುದಿಲ್ಲ. ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡುವಲ್ಲಿ ಕೂಡ ಸಹಕಾರಿ. ರೋಗಾಣುಗಳ ವಿರುದ್ಧವೂ ಹೋರಾಡಬಹುದು. ಕೈಕಾಲುಗಳಲ್ಲಿ ಊತ, ಗುಳ್ಳೆಗಳು, ಸಮಸ್ಯೆಗಳು ಕಾಣಿಸಿಕೊಂಡರೆ ಗಾಂಧಾರಿ ಮೆಣಸನ್ನು ಮನೆಮದ್ದಾಗಿ ಕೂಡ ಬಳಸುತ್ತಾರೆ. ಇಂತಹ ಗಾಂಧಾರಿ ಮೆಣಸನ್ನು ಪಾಟುಗಳಲ್ಲಿ ಅಥವಾ ಗ್ರಾಬ್ಯಾಗ್ಗಳಲ್ಲಿ ನೆಡಬಹುದು. ತಾರಸಿ ಕೃಷಿಗೂ ಹೇಳಿ ಮಾಡಿಸಿದಂತಹ ಒಂದು ಸಸ್ಯವಾಗಿದೆ ಗಾಂಧಾರಿ ಮೆಣಸು. ಬದನೆಕಾಯಿ, ಎಗ್ ಪ್ಲ್ಯಾಂಟ್ ಅಂತ ಕರೀತೇವೆ. ಇದು ಸೊಲಾನೇಸಿ ಕುಟುಂಬಕ್ಕೆ ಸೇರಿದೆ. ಗುಂಡು ಬದನೆ, ನೀಲಿ ಬದನೆ, ನಾಳಿ ಬದನೆ, ಗುಳ್ಳ ಬದನೆ, ಹೀಗೆ ಬೇರೆ ಬೇರೆ ವಿಧಗಳಿವೆ. ಉಡುಪಿಯ ಮಟ್ಟುಗುಳ್ಳ ಅಥವಾ ವಾದಿರಾಜ ಬದನೆ ಬಹಳ ಹೆಸರುವಾಸಿಯಾಗಿದೆ. ಬದನೆಕಾಯಿಯಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಫೈಬರ್ಗಳು ಅಧಿಕವಾಗಿರುತ್ತದೆ. ಇದನ್ನು ಪ್ರಪಂಚದಾದ್ಯಂತ ಅನೇಕ ಪಾಕ ಪದ್ಧತಿಗಳಲ್ಲಿ ಬಳಸುತ್ತಾರೆ. ನಮ್ಮ ತೋಟದಲ್ಲಿ ಈ ಸಸ್ಯಗಳನ್ನು ಧಾರಾಳವಾಗಿ ಬೆಳೆಸಬಹುದು. ಬದನೆ ಗಿಡಗಳಿಗೆ ಕೀಟಬಾಧೆ ಇಲ್ಲವೇನೆಂದಿಲ್ಲ. ಆದರೂ ತಾರಸಿ ಕೃಷಿಗೆ ಹಾಗೂ ಕೈ ತೋಟಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಗಿಡ ತರಕಾರಿಯಾಗಿದೆ ಬದನೆ. ಬೆಂಡೆಕಾಯಿ, ಬೆಂಡೆಕಾಯಿಯು ಮಾಲ್ವೇಸಿ ಕುಟುಂಬಕ್ಕೆ ಸೇರಿದೆ. ಈ ತರಕಾರಿಯು ಕಡಿಮೆ ಕ್ಯಾಲೋರಿ ಹೊಂದಿದ್ದು ವಿಟಮಿನ್ ಎ ಅಂಶ ಸಮೃದ್ಧವಾಗಿ ಹೊಂದಿದೆ. ಇದನ್ನು ಋತುವಿನ ಉದ್ದಕ್ಕೂ ಬೆಳೆಸಬಹುದು ಹಾಗೂ ಇದರ ಹೂವುಗಳು ನೋಡಲು ಸುಂದರವಾಗಿರುತ್ತದೆ. ಆದರೆ ಈ ಸಸ್ಯಗಳಿಗೆ ಸಾಕಷ್ಟು ನೀರು ನೀಡಿ ಬೆಳೆಸಿದರೆ ಹಾಗೂ ಗೊಬ್ಬರ ನೀಡಿ ಬೆಳೆಸಿದರೆ ಬಹಳ ಹುಲುಸಾಗಿ ಬೆಳೆದು ಉತ್ತಮ ಇಳುವರಿ ನೀಡುತ್ತದೆ. ಬೆಂಡೆಕಾಯಿ ನೆಟ್ಟು 2-5 ತಿಂಗಳವರೆಗೆ ಬೆಳೆ ನೀಡುತ್ತದೆ. ಹಸಿರು ಬೆಂಡೆ, ಕುಬ್ಜ ಬೆಂಡೆ, ಬಿಳಿ ಬೆಂಡೆ, ಹಾಗೆ ಆನೆಕೊಂಬನ್, ಬಿಳಿ ಕುಬ್ಜ, 7 ಗೆರೆಗಳಿರುವ ಬೆಂಡೆ, ಗುಲಾಬಿ ಬಣ್ಣದ ಬೆಂಡೆ, ಹೀಗೆ ವಿಧಗಳಿವೆ. ಕೇರಳದ ಆನೆಕೊಂಬನ್ ಬೆಂಡೆಯು ನೀಳವಾಗಿ ಆನೆಯ ಸೊಂಡಿಲನ್ನು ಹೋಲಿಸಲಾಗುತ್ತದೆ. ಝುಚಿನಿ, ಸಮ್ಮರ್ ಸ್ಕ್ವಾಷ್ ಬಗ್ಗೆ ಕೂಡ ನಮಗೆ ಗೊತ್ತಿರಬಹುದು. ಇದು ಕುಕುರ್ಬಿಟೇಸಿ ಕುಟುಂಬಕ್ಕೆ ಸೇರಿದೆ. ಪೋಷಕಾಂಶಗಳು ಹೆಚ್ಚಾಗಿ ಅಗತ್ಯವಿರುವ ಝುಚಿನಿಯನ್ನು ಗ್ರೋಬ್ಯಾಗುಗಳಲ್ಲಿ ಆರಾಮವಾಗಿ ಬೆಳೆಯಬಹುದು. ಇತ್ತೀಚೆಗೆ ಸಲಾಡ್ಗಳಲ್ಲಿ ಹೆಚ್ಚು ಬಳಕೆಯಾಗುತ್ತಿರುವ ಈ ಝುಚಿನಿ ಎಂಬ ತರಕಾರಿಯು ಒಂದೇ ಗಿಡದಲ್ಲಿ ಗಂಡು ಮತ್ತು ಹೆಣ್ಣು ಹೂಗಳು ಬಿಡುವಂತಹ ಒಂದು ಸಸ್ಯವಾಗಿದೆ. ಇಲ್ಲಿ ಪರಾಗಸ್ಪರ್ಶಕ್ಕೆ ಕೀಟಗಳು ಬಾರದಿದ್ದಲ್ಲಿ ನಾವೇ ಕೈಯಿಂದ ಪರಾಗಸ್ಪರ್ಶ ಮಾಡಬೇಕಾಗುತ್ತದೆ. ಹಾಗೂ ತಾರಸಿ ತೋಟಕ್ಕೆ ಅಥವಾ ನಮ್ಮ ಕಿಚನ್ ಗಾರ್ಡನ್ ಇಂತಹ ಪರಿಸರದಲ್ಲಿ ಝುಚಿನಿಯು ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಅಲ್ಲದೆ ಹೂಗಳಿಂದ ಕೂಡ ಪಕೋಡವನ್ನು ತಯಾರಿಸಬಹುದು. ಕತ್ತಿಯವರೆ, ಗಿಡ ಅಲಸಂದೆ ಇವುಗಳೆಲ್ಲವೂ ಗಿಡ ತರಕಾರಿ ವರ್ಗಕ್ಕೆ ಸೇರಿದ್ದಾಗಿದ್ದು ಫೆಬೇಸಿ ಕುಟುಂಬಕ್ಕೆ ಸೇರಿವೆ. ಅಷ್ಟೇನೂ ಆರೈಕೆ ಇಲ್ಲದೆ ಬೆಳೆಯುವ ಕತ್ತಿಯವರೆಯನ್ನು ಆಗಾಗ ಪ್ರೂನಿಂಗ್ ಮಾಡುತ್ತಿದ್ದರೆ, ಅಂದರೆ ಗೆಲ್ಲುಗಳನ್ನು ಆಗಾಗ ಕತ್ತರಿಸುತ್ತಿದ್ದರೆ ಹುಲುಸಾಗಿ ಬೆಳೆದು ಸಣ್ಣ ಪೊದೆ ಆಕಾರಕ್ಕೆ ಬೆಳೆದು ನಮಗೆ 3-5 ತಿಂಗಳವರೆಗೆ ಇದು ಇಳುವರಿ ನೀಡುವುದು. ಗಿಡ ತರಕಾರಿಗಳನ್ನು ಬೆಳೆಸುವಾಗ ನಾವು ಕೆಲವು ಅಂಶಗಳನ್ನು ಗಮನದಲ್ಲಿ ಇರಿಸಬೇಕಾಗುತ್ತದೆ. ಕಾಲಕ್ಕೆ ಸರಿಯಾಗಿ ನೀರುಣಿಸುತ್ತಿರಬೇಕು. ಮತ್ತು ತರಕಾರಿ ಗಿಡಗಳು ಬಹಳ ಬೇಗ ಬೆಳೆದು ಫಲ ನೀಡುವುದರಿಂದ ಬೆಳವಣಿಗೆ ಎಲ್ಲ ಹಂತದಲ್ಲೂ ನೀರು, ಗೊಬ್ಬರಗಳ ಪೂರೈಕೆ ಆಗುತ್ತಿರಬೇಕು. ಸಣ್ಣ ಗಿಡಗಳಿಗೆ ಕೀಟಗಳ ಹಾವಳಿ ಇರುವುದು ಸಾಮಾನ್ಯವಾಗಿ ಇರುವುದರಿಂದ, ಅಲ್ಲದೆ ಅತಿ ರೋಗ ಪೀಡಿತ ಗಿಡಗಳ ನಿರ್ಮೂಲನೆ ಕೂಡ ಅಗತ್ಯವಾಗಿದೆ. ಸಣ್ಣ ಗಿಡಗಳಿಗೆ ಕೀಟಗಳ ಹಾವಳಿ ಇರುವುದು ಸಾಮಾನ್ಯವಾಗಿರುವುದರಿಂದ ಕಳೆ ಗಿಡಗಳ ನಿಯಂತ್ರಣವು ಮುಖ್ಯವಾಗಿದೆ. ಅಲ್ಲದೆ ಅತಿ ರೋಗ ಪೀಡಿತ ಗಿಡಗಳ ನಿರ್ಮೂಲನೆ ಕೂಡ ಮಾಡುತ್ತಿರಬೇಕು.

0: ಗಿಡ ತರಕಾರಿಗಳನ್ನು ಬೆಳೆಯಲು ಯಾಕೆ ಸುಲಭ? ಪಾಟ್ಗಳಲ್ಲಿ ಹಾಗೂ ಕಡಿಮೆ ಸ್ಥಳಾವಕಾಶದಲ್ಲಿ ಇದನ್ನು ಬೆಳೆಯಬಹುದು. ನಮಗೆ ಬೇಕಾದಂತೆ ಪಾಟ್ಗಳನ್ನು ಅಂದವಾಗಿ ಜೋಡಿಸಿ ಇಡಬಹುದು. ಅದಲ್ಲದೆ ಇನ್ನೂ ಒಂದು ವಿಷಯವಾಗಿ, ಮಳೆಗಾಲದಲ್ಲಿ ಮಾಡಿನ ಅಡಿಯಲ್ಲಿ ಕೂಡ ಸಾಲಾಗಿ ಇಡಬಹುದು. ಬೇರೆ ಬೇರೆ ಜಾತಿಯ ತರಕಾರಿ ಸಸ್ಯಗಳಿಗೆ ಸ್ಥಳಾವಕಾಶವು ಸಿಗುವುದು. ಇವುಗಳೆಲ್ಲದರ ಮಧ್ಯೆ ಚೆಂಡು ಹೂವು ಮತ್ತು ಇತರ ಸಣ್ಣ ಹೂವಿನ ಸಸ್ಯಗಳು ಕೂಡ ಚೆನ್ನಾಗಿ ಬೆಳೆಯಬಲ್ಲವು. ಸಣ್ಣ ಗಿಡ ತರಕಾರಿ ಸಸ್ಯಗಳು ಬೆಳೆಯುವ ಆರಂಭದಲ್ಲಿ ಹೂ ಬಿಡುವ ಕಾರಣ, ಕೆಲವು ಹೂ ಬಿಡುವ ಸಸ್ಯಗಳು ಒಟ್ಟಿಗೆ ಇದ್ದರೆ ಅಲ್ಲಿ ಜೇನುಹುಳಗಳು ಮತ್ತು ಚಿಟ್ಟೆಗಳು ಇರುತ್ತವೆ. ನೆಲದಲ್ಲಿ ಗಿಡಗಳನ್ನು ನೆಡುವಾಗ ಸ್ಥಳಾವಕಾಶವನ್ನು ನೋಡಿ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡರೆ ಉತ್ತಮ. ಯಾವಾಗಲೂ ಅಡುಗೆಗೆ ಕುಯ್ಯಲು ಏನಾದರೂ ಸಿಗುತ್ತಿರಬೇಕೆಂದರೆ ಗಿಡ ತರಕಾರಿಗಳನ್ನು ಬೆಳೆದರೆ ಉತ್ತಮ. ಉದಾಹರಣೆಗೆ, ಮೆಣಸಿನಕಾಯಿ ಗಿಡ ಒಂದಿದ್ದರೆ ಸಾಕು. ಬೆಂಡೆ ಗಿಡಗಳು ಮನೆ ಅಗತ್ಯಕ್ಕೆ 4-5 ಗಿಡಗಳಿದ್ದರೆ ಸಾಕು. ಈಗಂತೂ ಟೊಮ್ಯಾಟೊ, ಬದನೆಗಳ ಚಿಕ್ಕ ಗೆಲ್ಲುಗಳನ್ನು ಬೇರು ಬರಿಸಿ ನೆಟ್ಟರೆ ತುಂಬ ಚೆನ್ನಾಗಿ ಬೆಳೆಯುವಂತಹ ತಳಿಗಳು ಇದೆ. ಹಾಗೆ ಕಾಂಡದ ಕಸಿಕಟ್ಟುವಿಕೆಯಿಂದ ಉತ್ತಮ ಇಳುವರಿ ಗಿಡಗಳನ್ನು ಕೂಡ ಮಾಡಬಹುದು. ಸಣ್ಣ ಗಿಡ ತರಕಾರಿಗಳು ಯಥೇಚ್ಛವಾಗಿ ಬೀಜೋತ್ಪಾದನೆ ಮಾಡಬಲ್ಲವು. ಹಾಗಾಗಿ ಮುಂದಿನ ವರ್ಷಕ್ಕೆ ಸಾಕಾಗುವಷ್ಟು ಬೀಜಗಳನ್ನು ಕಾಯ್ದಿರಿಸಿಕೊಳ್ಳಬಹುದು ಮತ್ತು ಇತರರಿಗೂ ಹಂಚಬಹುದು. ಆದರೆ ನೆನಪಿಡಬೇಕಾದ ಅಂಶವೆಂದರೆ, ವಿಪರೀತ ತಾಪಮಾನ ಬದಲಾವಣೆಗಳು ಸಸ್ಯಗಳಿಗೆ ಹಾನಿಕಾರಕವಾಗಬಹುದು. ಆದ್ದರಿಂದ ಯಾವ ಋತುವಿನಲ್ಲಿ ಯಾವ ಸಸ್ಯಗಳನ್ನು ಬೆಳೆಸಬೇಕು, ಹೇಗೆ ಬೆಳೆಸಬೇಕು ಎಂದು ಮೊದಲಿಗೆ ನಾವು ತಿಳಿದುಕೊಂಡರೆ ಒಳ್ಳೆಯದು.
1: ಕೃಷಿ ಮಾಹಿತಿ ಕೇಳಿದಿರಿ.
2: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ.

0: ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಈಗ ಒಂದು ದೇವರ ನಾಮ. ಪಿ ಸುಶೀಲಾ ಅವರು ಸಂಗಡಿಗರೊಂದಿಗೆ ಹಾಡಿರುವ ಶೇಷಚಂದ್ರ ಅವರ ರಚನೆ, ಶಿವ ಉಮೆಯರ ಕಲ್ಯಾಣದ ಉತ್ಸವ.

ಸಂಗಡಿಗರೊಂದಿಗೆ ಪಿ ಸುಶೀಲಾ ಹಾಡಿರುವ ಭಕ್ತಿಗೀತೆಯನ್ನು ಕೇಳಿದಿರಿ. ಶ್ರೋತೃಗಳೇ, ಇದೊಂದು ಬೆಂಗಳೂರು ಹವಾಮಾನ ಕೇಂದ್ರದ

ಪ್ರಕಟಣೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ 3 ಗಂಟೆಗಳಿಗೆ ಅನ್ವಯವಾಗುವಂತೆ ನಿರಂತರ ಗಾಳಿಯೊಂದಿಗೆ ಹಗುರದಿಂದ ಮಳೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ತಾತ್ಕಾಲಿಕ ವಿದ್ಯುತ್ ವ್ಯತ್ಯಯ ಅಥವಾ ಸಣ್ಣಪುಟ್ಟ ಸಂಚಾರ ದಟ್ಟಣೆ ಉಂಟಾಗಬಹುದು. ಈ ಸಂದರ್ಭದಲ್ಲಿ ಎಚ್ಚರಿಕೆ ತೆಗೆದುಕೊಳ್ಳಬೇಕಾದ ಅಂಶಗಳು: ಮನೆಯೊಳಗೆ ಇರಬೇಕು, ಕಿಟಕಿ ಮತ್ತು ಬಾಗಿಲುಗಳನ್ನು ಮುಚ್ಚಬೇಕು, ಸಾಧ್ಯವಾದರೆ ಪ್ರಯಾಣವನ್ನು ತಪ್ಪಿಸುವುದು ಒಳ್ಳೆಯದು, ಸುರಕ್ಷಿತ ಆಶ್ರಯವನ್ನು ತೆಗೆದುಕೊಳ್ಳಬೇಕು, ಮರಗಳ ಕೆಳಗೆ ಆಶ್ರಯ ಪಡೆಯುವುದು ತರವಲ್ಲ, ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತಕ್ಷಣವೇ ಅನ್ಪ್ಲಗ್ ಮಾಡಬೇಕು, ಜಲಮೂಲಗಳಿಂದ ಹೊರಗಿರುವುದು ಒಳಿತು, ವಿದ್ಯುಚ್ಛಕ್ತಿಯನ್ನು ನಡೆಸುವ ಎಲ್ಲ ವಸ್ತುಗಳಿಂದ ದೂರವಿರಬೇಕು, ಪ್ರಯಾಣಿಸುತ್ತಿದ್ದರೆ ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು, ಕೊಯ್ಲು ಮಾಡಿದ ಬೆಳೆಗಳನ್ನು ತೆರೆದ ಸ್ಥಳದಲ್ಲಿ ಇಡಬಾರದು. ಹವಾಮಾನ ಕೇಂದ್ರದ ಪ್ರಕಟಣೆ ಕೇಳಿದಿರಿ. ಸರಿ ಶ್ರೋತೃಗಳೇ, ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆಯ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಯ ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮೊಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ವಾರ್ತೆಗಳ ವಿವರ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಮೊಲ್ಡೋವಾ ಅಧ್ಯಕ್ಷೆ ಮಾಯಾ ಸಂಧು ಇಂದು ಚಿಸಿನೌದಲ್ಲಿ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ವ್ಯಾಪಾರ ಮತ್ತು ಹೂಡಿಕೆ, ಕೃಷಿ, ಆರೋಗ್ಯ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ ಮತ್ತು ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ಕಡೆಯವರು ಪರಸ್ಪರ ಒಪ್ಪಿಕೊಂಡರು. ವ್ಯಾಪಾರ ಮತ್ತು ಹೂಡಿಕೆಯನ್ನು ಉತ್ತೇಜಿಸಲು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸಲು ಉಭಯ ನಾಯಕರು ಒಪ್ಪಿಗೆ ಸೂಚಿಸಿದರು. ಕೃತಕ ಬುದ್ಧಿಮತ್ತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ವಿಶೇಷ ಕೋರ್ಸುಗಳು ಸೇರಿದಂತೆ ಮೊಲ್ಡೋವಾ ವೃತ್ತಿಪರರಿಗೆ ಭಾರತ ಐಟಿಇಸಿ ತರಬೇತಿ ಸ್ಪಾಟ್ಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುತ್ತದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದರು. ಭಾರತದ ವಿದೇಶಿ ಸೇವಾ ಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಸೈಬರ್ ರಾಜತಾಂತ್ರಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಅವರು ಇದೇ ವೇಳೆ ಮೊಲ್ಡೋವಾ ರಾಜತಾಂತ್ರಿಕರನ್ನು ಆಹ್ವಾನಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಹಲವು ಬಾರಿ ಮುಂದೂಡಲ್ಪಟ್ಟವು. ಬೆಳಿಗ್ಗೆ 11 ಗಂಟೆಗೆ ಲೋಕಸಭೆಯಲ್ಲಿ ದಿನದ ಕಲಾಪ ಆರಂಭವಾದಾಗ ಇತ್ತೀಚೆಗೆ ನಿಧನರಾದ 6 ಮಾಜಿ ಸದಸ್ಯರಿಗೆ ಸದನ ಶ್ರದ್ಧಾಂಜಲಿ ಸಲ್ಲಿಸಿತು.

ಕತಾರ್ನ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರಿಗೆ ಸಹ ಸದನ ಶ್ರದ್ಧಾಂಜಲಿ ಸಲ್ಲಿಸಿತು. ಭಾರತ ಕತಾರ್ ಸಂಬಂಧಗಳನ್ನು ಬೆಸೆಯುವಲ್ಲಿ ಶೇಖ್ ಮೊಹಮ್ಮದ್ ಬಿನ್ ಖಲೀಫಾ ಅಲ್ ಥಾನಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರು 18 ವರ್ಷಗಳ ಕಾಲ ಕತಾರ್ನ ಅಮೀರ್ ಆಗಿ ಸೇವೆ ಸಲ್ಲಿಸಿದ್ದರು ಮತ್ತು ಆಧುನಿಕ ಕತಾರ್ಗೆ ಅಡಿಪಾಯ ಹಾಕಿದ್ದರು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಸಂತಾಪ ಸೂಚಕದ ನಂತರ ಸ್ಪೀಕರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದಾಗ ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯವನ್ನು ಎತ್ತಿದರು. ಸದನದ ಸುಗಮ ಕಾರ್ಯನಿರ್ವಹಣೆಗೆ ಸಹಕರಿಸುವಂತೆ ಮತ್ತು ಸಭ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಪ್ರತಿಪಕ್ಷಗಳನ್ನು ಓಂ ಬಿರ್ಲಾ ಒತ್ತಾಯಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆ ಮುಂದುವರಿಸಿದರು. ಈ ವೇಳೆ ಸ್ಪೀಕರ್ ಸದನವನ್ನು ಮುಂದೂಡಿದರು. ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದಾಗ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದರು. ಇದರಿಂದಾಗಿ ಸ್ಪೀಕರ್ 30 ಗಂಟೆಗಳ ಕಾಲ

0: ಅಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಸಂತಾಪ ಸೂಚಕದ ನಂತರ ಸ್ಪೀಕರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದಾಗ ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯವನ್ನು ಎತ್ತಿದರು. ಸದನದ ಸುಗಮ ಕಾರ್ಯನಿರ್ವಹಣೆಗೆ ಸಹಕರಿಸುವಂತೆ ಮತ್ತು ಸಭ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಪ್ರತಿಪಕ್ಷಗಳನ್ನು ಓಂ ಬಿರ್ಲಾ ಒತ್ತಾಯಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆ ಮುಂದುವರಿಸಿದರು. ಈ ವೇಳೆ ಸ್ಪೀಕರ್ ಸದನವನ್ನು ಮುಂದೂಡಿದರು. ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದಾಗ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದರು. ಇದರಿಂದಾಗಿ ಸ್ಪೀಕರ್ 30 ಗಂಟೆಗಳ ಕಾಲ ಸದನವನ್ನು ಮುಂದೂಡಬೇಕಾಯಿತು. ಎರಡನೇ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ದಿಲೀಪ್ ಸೈಕಿಯಾ ಸದನದಲ್ಲಿ ಆರೋಗ್ಯಕರ ಚರ್ಚೆ ನಡೆಯಬೇಕು ಎಂದು ಹೇಳಿ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ ಕಾರಣ ಸದನವನ್ನು ಮಧ್ಯಾಹ್ನ 1 ಗಂಟೆಗೆ ಮುಂದೂಡಲಾಯಿತು. ಪದೇ ಪದೇ ಮುಂದೂಡಿಕೆಯಾಗಿ 6ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 3 ಗಂಟೆಗೆ ಲೋಕಸಭೆ ಸಭೆ ಸೇರಿದಾಗ ಸದನದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉಂಟಾಗಿ ಪೀಠಾಸೀನಾಧಿಕಾರಿ ಅಂತಿಮವಾಗಿ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ರಾಜ್ಯಸಭೆಯಲ್ಲಿಯೂ ಇದೇ ಪರಿಸ್ಥಿತಿ ಇತ್ತು. 5ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2:30ಕ್ಕೆ ಮೇಲ್ಮನೆ ಸಭೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ನಿಗದಿತ ವ್ಯವಹಾರ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ನೀಟ್ ವಿಷಯದ ಕುರಿತು ಇಂದು ಸದನ 6 ಬಾರಿ ಮುಂದೂಡಲ್ಪಟ್ಟಿತು. ರಾಜ್ಯಸಭೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಹೊಸದಾಗಿ ಆಯ್ಕೆಯಾದ ಸದಸ್ಯರ ಪ್ರಮಾಣ ವಚನದೊಂದಿಗೆ ಕಲಾಪ ಪ್ರಾರಂಭವಾಯಿತು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆ ವಿಷಯವನ್ನು ಎತ್ತಲು ಪ್ರಯತ್ನಿಸಿದರು. ಆದರೆ ಗದ್ದಲ ಉಂಟಾದ ಕಾರಣ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮೊದಲು ಮಧ್ಯಾಹ್ನ 12 ಗಂಟೆಯವರೆಗೆ, ನಂತರ 12:30ರವರೆಗೆ ಹಾಗೂ ಮತ್ತೆ ಮಧ್ಯಾಹ್ನ 12:50ರವರೆಗೆ ಮುಂದೂಡಿದರು. ಮಧ್ಯಾಹ್ನ 2 ಗಂಟೆಗೆ ಸದನ ಮತ್ತೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮೊದಲು 2:30ರವರೆಗೆ ಮತ್ತು ನಂತರ ಅಂತಿಮವಾಗಿ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪೆಟ್ರೋಲ್ನಲ್ಲಿ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಿಸುವ ಕುರಿತು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ರಾಜ್ಯಸಭೆಯಲ್ಲಿ ಇಂದು ಲಿಖಿತ ಉತ್ತರ ನೀಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಎಥೆನಾಲ್ ಮಿಶ್ರಣವನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವೈಜ್ಞಾನಿಕ ಹಾಗೂ ತಾಂತ್ರಿಕ ಅಧ್ಯಯನಗಳು ಮತ್ತು ಸಂಬಂಧಿತ ಎಲ್ಲರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. E20 ಹೊಸದಾಗಿ ಅಥವಾ ಹಠಾತ್ ಪರಿಚಯಿಸಲಾದ ಇಂಧನವಲ್ಲ. ಎಥೆನಾಲ್ ಅನ್ನು ಜಾಗತಿಕ ಮಟ್ಟದಲ್ಲಿ 100 ಶತಮಾನಕ್ಕೂ ಹೆಚ್ಚು ಕಾಲ ಸಾರಿಗೆ ಇಂಧನವಾಗಿ ಬಳಸಲಾಗುತ್ತಿದ್ದು ಭಾರತದಲ್ಲಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು 2001ರಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಆರಂಭಗೊಂಡಿತು ಎಂದು ಹೇಳಿದರು. ಎಥೆನಾಲ್ ಮಿಶ್ರಣವನ್ನು ಹಂತ ಹಂತವಾಗಿ ವೈಜ್ಞಾನಿಕ ಮೌಲ್ಯಮಾಪನ ಹಾಗೂ ಹಿತಾಸಕ್ತಿ ಪಕ್ಷಗಳ ಸಮಾಲೋಚನೆಯ ಆಧಾರದ ಮೇಲೆ ಹೆಚ್ಚಿಸಲಾಗಿದೆ. 2013-14ರಲ್ಲಿ 1.53%ರಷ್ಟಿದ್ದ ಎಥೆನಾಲ್ ಮಿಶ್ರಣವು 2025-26ರಲ್ಲಿ 20%ಕ್ಕೆ ಏರಿಕೆಯಾಗಿದೆ ಎಂದು ಹರ್ದೀಪ್ ಸಿಂಗ್ ಪುರಿ ತಿಳಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಇಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026ನ್ನು ಮಂಡಿಸಿದರು. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ಕ್ಕೆ ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ಮಸೂದೆಯು ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಈಗಿನ 33ರಿಂದ 37ಕ್ಕೆ ಹೆಚ್ಚಿಸಲು ಅವಕಾಶ ಕಲ್ಪಿಸುತ್ತದೆ. ಈ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸುವ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ತನಿಖೆಗೆ ಎಸ್ಐಟಿ ಸ್ಥಾಪಿಸಬಹುದೇ ಎಂಬುದರ ಕುರಿತು ಸೂಚನೆಗಳನ್ನು ಪಡೆಯುವಂತೆ ಸಾಲಿಸಿಟರ್ ಜನರಲ್ ಅವರನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವನ್ನು ರಾಜಕೀಯಗೊಳಿಸದಂತೆಯೂ ಅದು ಪಕ್ಷಗಳನ್ನು ಕೇಳಿದೆ. ರಾಮಮಂದಿರ

0: ದೇಣಿಗೆ ವಿವಾದವು ಅಪರಾಧದ ಒಂದು ಸರಳ ಪ್ರಕರಣವಾಗಿದ್ದು ಸರಿಯಾದ ತನಿಖೆಯನ್ನು ಖಚಿತಪಡಿಸಿಕೊಳ್ಳುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಆರೋಪಗಳ ತನಿಖೆಗಾಗಿ ಎಸ್ಐಟಿ ರಚಿಸಲಾಗಿದೆ ಮತ್ತು ಈಗ ರಾಜ್ಯ ಪೊಲೀಸರು ಅದರ ತನಿಖೆ ನಡೆಸುತ್ತಿದ್ದಾರೆ ಎಂದು ಸಾಲಿಸಿಟರ್ ಜನರಲ್ ನ್ಯಾಯಾಲಯಕ್ಕೆ ತಿಳಿಸಿದರು. ಈ ತಿಂಗಳ 27ರಂದು ಸುಪ್ರೀಂಕೋರ್ಟ್ ಮತ್ತೆ ಅರ್ಜಿಯನ್ನು ವಿಚಾರಣೆ ನಡೆಸಲಿದೆ. ಆಗ ಉತ್ತರ ಪ್ರದೇಶ ಸರ್ಕಾರ ಈ ವಿಷಯದಲ್ಲಿ ಎಸ್ಐಟಿ ತನಿಖೆಯ ಬಗ್ಗೆ ತಿಳಿಸಲಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಬಗ್ಗೆ ನ್ಯಾಯಯುತ ಮತ್ತು ಕಾಲಮಿತಿಯ ತನಿಖೆಯನ್ನು ಕೋರಿ ಸಲ್ಲಿಸಲಾದ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರು ಇಂದು ನವದೆಹಲಿಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ವೇಗವಾಗಿ ಬೆಳೆಯುತ್ತಿರುವ ಭಾರತದ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಸಹಕಾರದ ಅವಕಾಶವನ್ನು ಅನ್ವೇಷಿಸುವ ಕುರಿತು ಉಭಯ ಸಚಿವರು ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 443 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,709 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 96 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,239 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.45 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಲೌಟೇರಾ ಚಿತ್ರಕ್ಕಾಗಿ ಮೋನಾಲಿ ಠಾಕೂರ್ ಹಾಡಿರುವ ಗೀತೆ. ಅಮಿತಾಭ್ ಭಟ್ಟಾಚಾರ್ಯ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಅಮಿತ್ ತ್ರಿವೇದಿ.

ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ದೌಬಾರಾ ಚಿತ್ರಕ್ಕಾಗಿ ಜಾವೇದ್ ಅಲಿ ಹಾಗೂ ಶಾಹಿರ್ ಅಲಿ ಹಾಡಿರುವ ಗೀತೆ. ರಜತ್ ಅರೋರಾ ಅವರ ರಚನೆಗೆ ಸಂಗೀತ ಪ್ರೀತಮ್.

ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ದುಬಾರಾ ಚಿತ್ರದ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಶ್ರೋತೃಗಳೇ, ಬೆಂಗಳೂರು ಹವಾಮಾನ ಕೇಂದ್ರದ ಪ್ರಕಟಣೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ 3 ಗಂಟೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ಇದರಿಂದಾಗಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ ಉಂಟಾಗಬಹುದು. ಸಣ್ಣ ಪುಟ್ಟ ಸಂಚಾರ ದಟ್ಟಣೆಯೂ ಉಂಟಾಗಬಹುದು. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಕೋರಲಾಗಿದೆ. ಈ ಸಂದರ್ಭದಲ್ಲಿ ಮನೆಯೊಳಗೆ ಇರಬೇಕು. ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಿ ಸಾಧ್ಯವಾದರೆ ಪ್ರಯಾಣವನ್ನು ತಪ್ಪಿಸುವುದು ಒಳ್ಳೆಯದು. ಸುರಕ್ಷಿತ ಆಶ್ರಯವನ್ನು ತೆಗೆದುಕೊಳ್ಳಬೇಕು. ಮರಗಳ ಕೆಳಗೆ ಆಶ್ರಯ ಪಡೆಯುವುದು ಬೇಡವೇ ಬೇಡ. ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತಕ್ಷಣವೇ ಅನ್ಪ್ಲಗ್ ಮಾಡಬೇಕು. ಜಲಮೂಲಗಳಿಂದ ತಕ್ಷಣವೇ ಹೊರಬರಬೇಕು. ವಿದ್ಯುಚ್ಛಕ್ತಿಯನ್ನು ನಡೆಸುವ ಎಲ್ಲ ವಸ್ತುಗಳಿಂದ ದೂರವರಿಯುವುದು ಒಳಿತು. ಪ್ರಯಾಣಿಸುತ್ತಿದ್ದರೆ ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು. ಕೊಯ್ಲು ಮಾಡಿದ ಬೆಳೆಗಳನ್ನು ತೆರೆದ ಸ್ಥಳದಲ್ಲಿ ಇಡಬಾರದು. ಇದುವರೆಗೆ ಬೆಂಗಳೂರು ಹವಾಮಾನ ಕೇಂದ್ರದ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. ಮೊದಲಿಗೆ ಕೇಳಿ ಎಂಎಸ್ ಶೀಲಾ ಹಾಗೂ ಬಿಕೆ ಸುಮಿತ್ರಾ ಹಾಡಿರುವ ಗೀತೆ. ರಚನೆ ಬನ್ನಂಜೆ ಗೋವಿಂದಾಚಾರ್ಯರು. ಮುಗಿಲ ಮಾಡ ತೂತು ಕೊರೆದು.

ಬನ್ನಂಜಿ ಗೋವಿಂದಾಚಾರ್ಯರ ಭಾವಗೀತೆಯನ್ನು ಕೇಳಿದಿರಿ. ಮುಂದೆ ಕಥ ಚಿಕ್ಕಣ್ಣ ಅವರ ರಚನೆ, ಹಾಡಿದ್ದಾರೆ ಸಂಗೀತ ಕಟ್ಟಿ, ನೆಲಮುಗಿಲ ಚಪ್ಪರದಿ ಮನಸ್ಸು.

0: ruler Sheikh Hamad bin Khalifa Al Thani. In his condolence to the former ruler of Qatar, the chairman said he was a visionary leader who laid the foundation of modern Qatar and took it to great heights of development and prosperity. He also played a pivotal role in nurturing India-Qatar relations. The house joins the bereaved family, the government and the people of the state of Qatar in mourning the passing away of His Highness Sheikh Hamad bin Khalifa Al Thani. They observed brief silence in the memory of the departed. The chairman said that the monsoon session would deliberate on several important issues and legislations. This house has a proud tradition of meaningful deliberations. I'm confident that this session will uphold that legacy. We have 19 sittings before us, and it is our collective responsibility to utilize this valuable time to debate and decide on issues of national importance, the chairman said. I urge members to remain focused on timely disposal of business, as every disruption delays discussion on matters affecting the nation and the people we represent, he said. He informed the members that from this sessions, the Secretariat has introduced live AI-based simultaneous interpretation of proceedings in 9 languages through the multimedia devices at members' seats. Out of the laying of papers, the chairman said that he has accorded status of Leader of Opposition to Mallikarjun Kharge from 26 June 2026. Thereafter, he said that he has received letters from several members resigning their seats in the House. After this, chairman allowed Leader of Opposition Mallikarjun Kharge to speak. Rising up to speak, Mr. Mallikarjun Kharge raised the issue of leak in the NEET examination. He said that thousands of students have gathered at Jantar Mantar to protest on the issue. Even as he spoke, members of the Treasury benches objected to this remarks by Mr. Kharge. This led to noisy scenes in the upper house. Amid the uproar, the chairman adjourned the house till 12 noon. When the house reassembled at 12 noon, opposition continued with their uproar on the issue, leading to adjournment of the house till 12:30 p.m. And that's all in Parliament Review.
1: Akashavani Mangaluru. ಸೊಲ್ಮಲ ಶ್ರೋತೃಲೆ, ಇತ್ತೆ ನಮ್ಮ ಶಕುಂತಲಾ ಭಟ್ ಹಳೆ ಅಂಗಡಿ ಮೆರೆಡ್ದು ತಿರ್ಗೋಸು ಪನ್ಪಿ ಎಲ್ಲ ಕತೆನು ಕೇನುಗ.
2: ಕಟಕಟ ಕೂರಿ ಕಡೆವನ ಪುಲ್ಯ ಕಾಂಡದ ಚರಿತ ಪುರ್ತು ಇನ್ನ ಐತವಾದದ ರದೆತ ಕುಸಿಟು ರವಿ ಕಂಬಲಿ ದುಲಾಯಿ ನೂಡ್ದು ಗಟ್ಟಿಡು ಗೂನ್ ಕೊಯ್ತೊಂದಿಪ್ಪನಗ ತೀರ್ಥ ಜಾಲಡು ರಂಬಾರುಟ್ಟಿದ ದೊಂಡೆಕೆಂದು ದೇವರೇ ಇನ್ನಿ ದಾದ ಗಲಾಟೆ ಪಂದು ದಿಟ್ಕಲಕ್ಕದು ಕಂಡಿಡ್ದು ನಿಲ್ಕೆ ಅಂದು ಒಂದು ಮಾಮೂಲಿ ಈ ಇಲ್ಲದಾಕ್ಲೆನ ನೆನಪಾಟಿಗೆ ಏರೆಗಂದ ಅಯಗ ಸುರು ಕರ್ತ ಹತ್ತಿದ್ದಿ ಈ ಇಲ್ಲಡುಪ್ಪು ನಾಕುಲು 4 ಜನ ಆಂಡಲ ಒಂಜತ್ತು ಒಂಜಿ ಕಾದನಗು ದಿನನಿಚ್ಚಲ ಲಡಾಯಿ ಪುಡಾಯಿ ಏಪಲ ಸಂಬಂಧ ದಾಖಲೆನ ಇಲ್ಲಡು ಬಡಾಯಿಗು ಉಂತರ ಬಲ್ಲಿ ಅನ್ನರೆಗ ಪಂಡಲ ಅರ್ಥ ಅಪ್ಪುಜ್ಜಿ ಎಡ್ಡೆ ಒನಸು ತಿನ್ನದೆಗ ತಿಕ್ಕುಂಡಂದು ಆರೇನ ಆಲೋಚನೆ ದಾಲ ಧರ್ಮಗತ್ತ ತಿಂಗಳ ತಿಂಗಳ ಕಾಸ್ಕೊರ್ಪುಜ್ಯಾ ಮೂಲಿಪ್ಪುನು ಇಲ್ಲದ ಗುರ್ಕಾರೆ ಸೀತಾರಾಮೆ ಆಯನ ಬುಡದಿ ಗುಣದಾಂತಿನ ಗುಣವಂತಿ ನನ್ನ ಆಲಿನ ತಂಗಡಿ ವಾಣಿ ಮಾಮಲ್ಲ ತೂಟೆ ಮಂಡೆ ಮಂಡೆ ಪತ್ತಾದು ಪಾಡು ನೈಟು ಬಾರಿ ಬಿಡ್ಸೇದಿ ಪೊದು ಸಾಟೆಗಾದ್ರ ಅಪ್ಪೆ ತೈದಿ ಬೊಕ್ಕ ಮೂಲು ಕುಲ್ದಲ್ ಬೊಕ್ಕ ಏಪಲ ಮಡಿ ಮಡಿಯಿಂದ ಅರೆಬಾಯಿಡು ಟೆರಂಟರ ಮರ್ಪುನ ಸೀತಾರಾಮಯ್ಯನ ಪರಬು ಅಪ್ಪೆ ಕಾವೇರಮ್ಮ ಮುಕ್ಕಳು ಮಾತೆರೊಟ್ಟಗು ಸೇರ್ದು ಇಲ್ಲದ ಬೇಲೆಗೆ ಬರ್ಪುನ ದುಗ್ಗುಗು ಜೋರ್ ಜೋರ್ದ ನೆರ್ಪಾಟಿಗೇಡು ಬ್ರಹ್ಮ ಕಲ್ಸ ಮಲ್ತೊಂದಿತ್ತೇರು ಎಂಗ್ಲೆಗ್ ಗತಿ ಇದ್ದಿ ಆಲೆಗೆ ಮತಿ ಇದ್ದಿ ಈ ಗಾದೆ ಪೊಕ್ಕಡೆ ಉಂಡಾಯಿನತ್ತು ಬೇಲೆಕ್ಕೆ ಏನೊಂದು ಬಂದಾಗ ಪುಕಿಲಿಡ್ದು ಪೋದು ಬಾಯ್ದು ಬರ್ಪೇರತ್ತ ಅಂಗನೆ ಮಂಗನೆ ಮಲ್ಪುನ ಇಟ್ಟು ಭಾರಿ ಹುಷಾರು ದಿನನಿತ್ಯ ಮಲ್ಪುನ ಬೇಲೆನಿ ದಿನಾಲ ಬಾಂಕೊರೊಡು ಮಡಿ ಮೈಲಿಗೆ ಪೋಯಿ ತಾದಿಡಿದ್ದಿ ಇನಿ ಈ ಮಾರಿ ಅಡಿಪಿಲಿಗು ಪೋದು ತಿಂದಲತ್ತ ಇನಿ ಎನ್ನ ಕಣ್ಣಿಡೇ ತೂಯತ್ತ ಏತು ದಿನ ಇಂಚ ಮಲ್ತಿ ಎಂಕ್ಲೆಗೆ ಮಡೇನಿ ತಿನ್ಪದಾಲ ದಾನ ಏರ್ ತೂತೇರು ಮುಕ್ಳೆ ನೇಪಲ ಕಣ್ಣುಗು ಎನ್ನೆ ಪಾಡ್ದು ಕಾಪರೆಗಾವ ನನ್ನ ಬಟ್ರೇನೆ ಲೆತ್ತದ್ದು ಶುದ್ಧ ಮಲ್ಪೋಡ ವಾಪುಂಡು ಸತ್ಯ ಪನ್ಪೆ ಊರ್ದ ಕಲ್ವೆ ಅಂಡಲಾವು ಪರ ಊರ್ದ ಸುಬೆಗೆ ಅತ್ತಿಗೆ ಬಾಯಿಗೆ ನೀರ್ ಪಾಡ್ದು ಪಂಡೆ ಏನ ಮಗಟ ಬೇಲೆಗೆ ಜನ ಬೊಡ್ಚಿ ಘಟದ ಮಿತ್ತು ದಾಖಲು ಬೊಡ್ಚಿ ಬೊಡ್ಚಿನ್ ಪಂಡೆ ಕೇಂಡೆನ ಏನ ಪಾತ್ರೆಗೆ ಮುಲ್ಪ ಕಾಸ್ತ ಬೆಲೆ ಇದ್ದಿ ಪರಬುನ ಪರಪರ ಪುರ್ಸೋತದ ಅಂತೆ ಜೋರ್ ಜೋರುಡು ದುಂಬರಿನಾಗ ಈರೋದ ಮನಿಪಂದ ಕುಲ್ವರ ಬೇಲೆಗೆ ಜನ ಮಲ್ತಂಡ ಇಂಚ ಇಜ್ಜಿಡ ನಿಕೆಗೆ ದಾನೆ ಆರಾಮಡು ಕುಲ್ವರು ಕೈಕಾರ್ ಸೊಂಟ ಬೇನೆ ಎಂಕ್ಲೆಗಂದು ಕುಶ್ಚನ್ ಪರು ದಾದ ಮಲ್ತಂಡಲ ತಪ್ಪು ಎನ್ನುದು ಪನ್ ಪರು ಮುಲ್ಪ ದಾಖಲೆಗೆ ಮೋಲ್ ಮಲ್ಪ

ಬೇಳೆಗೆ ದಿನಕ್ಕೆ 200 ರೂಪಾಯಿ ದಕ್ಕೊಡು. ಮೂಲೆ ಕೊರ್ಪಿನವು ಏತ್ ತಿಂಗಳಿಗೆ 1000 ರೂಪಾಯಿ. ನಿಕ್ಲೆಗೆ ಬೇಳೆಗೆ ಜನ ಬೊಡ್ಚಿಡ ಬೊಡ್ಚಿ. ನನ್ನ ಮಾತ್ರ ಬೇಳೆಗೆ ಜನ ನಾಡ್ಲೆನ್ನ ಎನಡ ತೆರ ತೆರ ಪಂದ್ರೆ ಬಲ್ಲಿಂದು ಪನದಂಚಿ ಪೋಯೆ. ದುಗ್ಗು ಮಾತ್ರ ಕೆಪ್ಪಿಲಕ್ಕ ಜಾಲಾಡ್ತೊಂದಿತ್ತೀನಿ ಅಂತೂದು ರವಿನ ಬಂದಿ ಪೊತ್ತುಂಡು. ಪಾಪ ಈ ಇಲ್ಲದ ಒಂಜಿ ಲೋಟೆ ಚಹಾ ಕೊರ್ಪೆರ ಕತ್ತೆಡ್ದು ಕಡೆ ಬೆನ್ಪಾವೇರು. ದೆಕ್ಕಿನೇ ದೆಕ್ಕುನು, ಅರ್ಜುನ ಕುಂಟುನೇ ಅರ್ದುನು, ಮಲ್ಪೋನೇ ಬೇಲೆ ಮಲ್ಪೋನನು. ಈ ಕನ್ನಡಿ ಅನ್ ತೂತಿದ್ಯನ ಬಡವದ ಕರ್ಮಗು ದಾದನಾ ಅಡಪಿಲಿಗು ಪೊಗ್ಗಿದು ಕಂಡದು ತಿಂದಿಪ್ಪದಗಳ ಯಾವು? ಐಕಿಂಚ ಇಲ್ಲನ ಕುರುಕ್ಷೇತ್ರ ಮಲ್ಪಡ ಕೊರ್ಪುನು ತಿಂಗಳದ ಸಂಬಳ 1000 ರೂಪಾಯಿ. ಐತ ಕರ್ಮಗು ಈತ ಮಲ್ಲ ಇಲ್ಲದಕ್ಕದ ಒಡಿಪೋಡು ಒಚ್ಚೋಡು ಗೋವಿದ ಕಟ್ಟೆ ನಿಲ್ಲಿಕೆ ರಾಶಿ ಪಾಡ್ದಿನ ಬಾಧನ ದೆಕ್ಕೊಡು ಕುಂಟರ್ದೊಡು ಬೇಲೆ ಒಂಜ ರೆಡ್ಡ. ಈ ಇಲ್ಲಡ್ ಮೂಜಿ ಪೊರ್ತುಗಳ ಮೂಜಿ ನಮನದ ತಿನ್ನದೆಗ್ ನನ್ನ ಅಟಿಲ್ಗು ಬೇತನೆ ಮಲ್ಪೇರ್ ಮಲ್ತಿನ ಬಾಧನ ದೆಕ್ಕೊಲಂದು ಒಂಜಿ ಚೂರಣ್ಣಲ ತಿನ್ನದಗ ಕೊರ್ಪೇರ. ಇತ್ತೆ ಮುಕ್ಲೇನ ಯೂನಿಯನ್ ಉಂಡು ಇಂಚ ಬೇಲೆ ದಾಖಲೆಗೆ ಉಪದ್ರ ಕೊರುಂಡ ಜೈಲಿಗೆ ಪಾಡ್ವೇರಂದು ಗಟ್ಟಿಡ ಕಲ್ಕೊಡಂದು ರವಿ ಎನ್ಯೆ. ಪಂಡಿ ಲೆಕ್ಕ ಈ ದುಗ್ಗುಗು ಪ್ರಾಯ ಏತಾವು? ತೂವರಿಗೆ ಸಪೂರ ದೊಂಡದ ಲೆಕ್ಕ ಉಲ್ಲಲು. ಪಾಪ ಬಂದದ ತಿಂದ್ರಾಗೆ ಇತ್ತುಂಡ ಪುಟ್ಕೆ ಪುಟ್ಕೆ ಅದು ಬಂಬೆದ ಲಕ್ಕ ಬುಲೆದ್ವಾಲು. ಬಂದಿದ ಬಡವಗು ಮಡಿಮೈಲಿಗೆ ಉಂಡ ಜಾತಿ ಧರ್ಮ ಉಂಡ. ರವಿ ಪಿಸರುಡು ತೂತು ಪೇಸ್ಟ್ ನೀವು ಒತ್ತುನಾಗ ಟೂಬುಡ್ದು ವರಾನೆ ಅರ್ಧ ಪಿದಾಯ ಬರ್ಪುಂಡು. ಈ ಗ್ಯಾನಡೆ ಮೀದು ಬತ್ತದ ಪೇಪರ್ ಓದ್ನಾಗ ಪರಪರ ಅಡಿಪುನ ಶಬ್ದಕ್ಕೆ ಎಂದು ಬಾಕಿಲ್ದೆತ್ತೆ. ದುಗ್ಗಿಂತೂದು ದುಗ್ಗಿ ಈ ಕಂಡಿನವು ಸತ್ಯನ? ಈ ಪ್ರಶ್ನೆಗೆ ಆಲಿನ ಮೌನನೇ ಉತ್ತರ. ಈ ಕಂಡದು ತಿಂತಿನವು ತಪ್ಪತ ಇತ್ತೆ ಹಾಲು ಭೂತ ಬುಡ್ದು ಎನ್ನಂತೂಯಲು ಅನ್ನದೇ ತಿಂದಿನಿ ಕುಸಾಲ್ಗತ್ ಬಂದಿದ ಬಡವುಗು ಕೋಡೆ ಪುಲ್ಯ ಕಾಂಡದಿಂಚ ಎಂಕ್ ಪಾಸ ಎನ್ನ ಅನ್ನರೇನ ಖರ್ಚಿಗೆ 1 ರೂಪಾಯಿಲ ಕೊರಂದೆ ದತ್ತೊಂದ್ವೇರು. ಬೇಲೆ ಮಲ್ಪುರಗಾಂಡಲ ತ್ರಾಣ ಬೊಡತ್ತೆ ಅಪಗ ರವಿ ಕನಿಕರಡು ಕಿಸಡಿತ್ತಿನ 5 ರೂಪಾಯಿ ಕೊಡ್ದು ತೂಲ ತಿರ್ತುಪೋದು ಹೋಟೆಲ್ದ ಇಡ್ಲಿ ಕನಲಂದು ಪನ್ನಗ ಹಾಲು ಅಪಗನೆ ಪುಟ್ಟಿನ ಕಂಜಿದ ಗೆಬಿಕ್ಕು ಗಾಲಿ ಪೊಗ್ಗಿನ ಲೆಕ್ಕ ಬಕ್ಕರ್ ಕಾರ್ಡ್ ಪಾರ್ದು ಇಡ್ಲಿ ಕನತಲು ಉಂದೆ ಪಣ್ಣಗ ಇಜ್ಜಿ ಒಂದು ಎಂಕತ್ತ ನಿಕ್ ಇಲ್ಲಗ ಪೋದು ತಿನ್ಲಂದು ಪನ್ನಗ ಆಲು ಗಾಬ್ರಿಡು ಏರ್ ಕೊರಿನಿ ಪಣ್ಣಗೇನ್ ದಾದ ಪನ್ನುಡು. ಈ ಪ್ರಶ್ನೆಗೂ ರವಿ ಯೋಚನೆ ಮಲ್ತೆ ಅಂದು ಇಲ್ಲದಾಕಲೆಗೂ ಗೊತ್ತಾಂಡ ಕತೆ ಕೈಲಾಸಾವು. ಎಂಕ್ಲ ಆಲೆಗಳ ಗಂಟು ಪಾಡ್ದು ಪೊರ್ಲುದ ಕತೆ ಮುಡವೇರು ಒಂದು ಲೋಕದ ಸತ್ಯಲ ಅಂದು. ಇತ್ತೆ ರವಿ ಆಲೆನು ದಿಟ್ಟಿದೀದು ಸಮಾತೂಯೆ ಮನ್ನುಡು ಮುರುಕು ದಿನ ಪರ್ದಿನ ಕುಂಟುದೆಡೆ ಆಲಿನ ಜೌನತ್ತಿಗೆದ ಗುರ್ತ ನಿಲ್ಕೊಂಡಿತ್ತುಂಡು. ಕೈ ಬೋಲು ಕೆಕ್ಕಿಲ್ ಬೋಲು ಮುಂಡ ಬೋಲು ಆಂಡ ಜವನತ್ತಿಗೆಡು ಪಂಜಿಲಾ ಪೊರ್ಲು ಪನ್ಪುನ ಗಾದೆ ಸುಲ್ಲತ್. ಆಲ್ ಮಾತ್ರ ಈ ಲೋಕದ ಗೊಡವೆದಂತೆ ಗಬಗಬಾ ಮುಕ್ಕೊಂದಿತ್ತಲು. ಮುಕ್ಕನಗ ತೆಮ್ಮಲಪ್ಪದ ಸುರುಮಲ್ಪನಗ ಚೆಂಬುಡು ನೀರ್ ಕೊರಿಯೆ. ಒಂಜಿ ವೇಳೆ ಉಂದೇನಿ ಈ ಇಲ್ಲದಾಕ್ಲು ತೂಂಡ ಎನ್ನ ಅನ್ನಗು ಉಪ್ಪು ಪುಲಿ ಕಾರ ನುರ್ತು ದೂರ್ ಕೊರುವೆರು. ದೂರ್ ಕೊರುಂಡ ಕೊರಡು ಧೈರ್ಯಡು ಮಾತೆದೆದುರುಡು ಆಲೇನಿ ಕೈ ಪತ್ತದು ಲೆತ್ತೊಂದು ಪೋದು ಇಡ್ಲಿದ ಕಟ್ಟನು ಕೊರಡು ಪೊರ್ಲುದ ಕುಂಟು ಮುಟ್ಟು ಸ್ನೋ ಪೌಡರು ಕಾಜಿ ಕಂಟಿ ಮಾತು ದೆರ್ತು ಕೊರಡು. ಕೊಂಗೆ ಪಾತೆರುಂಡ ಎನ್ನ ಕಾಸು ಎನ್ನ ಮರ್ಜಿ ನಿಕ್ಲೇದ ಕೆನದೆಗ್ ತಿಂಗಳ್ ತಿಂಗಳ್ ಬಾಡಾಯ್ ಕೊರೊಂದುಲ್ಲೆ ಪಿಂಕಾನು ಮುಚ್ಚಿದ ಕುಲ್ಲೆಂದು ಜೋರ್ ಮಲ್ಪೊಡಂದು ಎನ್ನೆ. ತನಿಕ್ಲೆ ಯಾನ್ ಬರ್ಪೆಂದು ದುಗ್ಗುಪನ್ನಗ ಆಲೇನ ಕಣ್ಣು ಪುಣ್ಯಮೇದ ಚಂದ್ರನ ಲೆಕ್ಕ ಮೆನ್ಕೊಂಡಿತ್ತಣೆ ಅಂತೂದು. ದುಗ್ಗಿ ಉಂತು ಈ ಕಾಸುಡು ಕುಂಟು ಕಂಟಿ ಕಾದಿ ಮಾತೆ ದೊನ್ನಂದು 500 ರೂಪಾಯಿ ಕೊಡ್ನಾಗ ಅನ್ನೇರೆ ಒಂದು ಎನ್ನ ಅರ್ಧ ತಿಂಗಳದ ಸಂಬಳ ಅಂದು ಅಲಕ್ಕದು ಬೂರಿಯಲು. ದುಗ್ಗಿ ದೌನತ್ತಿಗೆದ ತಡ್ಡೆಗೆ ಕಾರ್ದೀಪುನಾಗ್ಲು ಇಂಥ ಪರ್ದಿನ ಕುಂಟುಡು ಪಿದಾಯಿ ಬರಬಲ್ಲಿ ಸತ್ಯ ಇಲ್ಲದಾಕ್ಲೆಗೆ ನಮ್ಮ ಪತ್ತ ಸಾರದ ಕುಂಟುನು ರಾಧಾರೋಸಡು ದೆತ್ತುಕೊರಲಿ. ಆಂಡ ಪಾಪದಾಕ್ಲೆಗೂ ಒಂಜಿ ಮಗ್ಗದ ಕುಂಟು ದೆತ್ತುಕೊರ್ರೆಗು ಭಾರಿ ಭಂಗ ಅತ್ತು ಒಂದು ಎನ್ನ ಅನ್ನೇರ್ ಎನ್ನ ಖರ್ಚಿಗೂ ಬೆಗರ್ಸಿಂಟದು ಕೊಡ್ತೀನ ಕಾಸಿನ ಯಾ ನಿಂಚ ಕೊರೋಲಿಯ ಇಜ್ಜಿ ನಿಕ್ ಕಾಸು ಕೊರಿಬೊಕ್ಕ ಅವು ನಿನ್ನನೆಂದು ಮನಸ್ಸುಡು ಅಪ್ಪುಂಡು. ದುಗ್ಗಿ ಮಾತ್ರ ಕೈಟ್ ಕಾಸು ಪತ್ತೊಂದು ಕೊಡಿ ಮರೆತ ಲೆಕ್ಕ ಒಂತೊಂದಿತ್ತಿನ ಎಂತೂದು. ಅಯ್ಯೋ ನಿಕ್ಲೇನು ಉದ್ಧಾರ ಮಲ್ಪನಲ್ಲ ಒಂದೇ ಕಪ್ಪೆಲಿನ ತಕ್ಕಡಿಡು ತೂಕುರಲ್ಲ ಒಂದೇ ತೂಲ ಈ ದಿನ ನಿತ್ಯ ಈ ಹೋಟೆಲ್ಡ್ ಬಂಜಾರೆ ತಿಂದದು ಪೋಲ ಯಾನು ತಿಂಗಳ ತಿಂಗಳ ಕಾಸು ಕೊರ್ಪೆಂದು ಪನ್ನಾಗ ಆಲಿನ ಮೋನೆಡು ಖುಷಿತ ತಲಿಕೆ ಮೂಡುಂಡು. ಆನಿ ರವಿ ಕಾಲೇಜಡ್ದು ಪಿರ ಬನ್ನಾಗ ಇಲ್ಲದೆದುರು ದಿಬ್ಬನದ ಜನ ರವಿನ ಅನ್ನೆರ್ನ ಬುಡದಿಗ ಈ ಇಲ್ಲದಾಕ್ಲು ದೂರದ್ದು ಪೊದ್ದೇರು ಅಂಚಾದು ಪೇಂಟೆಡ್ ಕಲ್ಪನೆಗಾದ್ರ ಈ ಇಲ್ಲದ ಮಾಲಿಗಡೆ ಬಾಡಾಗಿತ್ತೆ. ಪೋದು ಬದ್ರೆಗು ಪಿದಾಯ್ಮೈಟು ಮುಟ್ಟದ ವ್ಯವಸ್ಥೆ ಇತ್ತುಂಡು. ರವಿ ತನ್ನ ಕೋಣೆದ ಕಂಡಿಡ್ದು ನಿಲ್ಕೆ ಅರೆ
ಘಟ್ಟದ ಜನಕಳು ದುಗ್ಗಿ ಪೊಂಜೋಲಿನ ನಡಟು ಬುಲ್ತೊಂದುಲ್ಲದು. ಆಕ್ಲೆನ ಬಾಯಿಡ್ದು ವಾ ವಾ ಬಪ್ಪರ್ದ ಪಾತ್ಯರ ವಾ ನೆರ್ಪಾಟಿಕೆ ಇಂಚಿನ ಒಂಜಿ ಧರ್ಮದ ಗೊಬ್ಬನು ತೂವರೆಗಾದ್ರ ನಿರಕೆರೆದಾಕ್ಲು ತುದಿ ಕಾರುಡು ಉಂತುದೇರು. ದುಗ್ಗಿ ತನ್ನ ಜನತ ದಂಡು

ಒಟ್ಟಿಗು ಬರ್ರೆ ಕಾರ್ನ ದಾದಾ ತಿಪ್ಪು, ಈ ಇಲ್ಲಡಿಗೆ ದಾಯ ಬತ್ತೆದು ವಿಷಯ ದಾದಾ ತಿಪ್ಪು. ದುಗ್ಗಿಗ್ ದಾದಾಂಡ್ಲ ಆಂಡ ರವಿನ ಮಂಡೆಡು ನೂರು ಪ್ರಶ್ನೆಲು ಚಕ್ರ ಸುತ್ತು ಪಾಡ್ನಗ ಅವೇ ಪೊರ್ತುಗು ಜಾಲಡು ರಿಕ್ಷಾ ಉಂತುಂಡು. ಓ ಅನ್ನೆರ್ ಬತ್ತೆರು ಆರು ಜಂಬರಗಾದ್ರ ಪೇಟೆಗ ಅಪಗಪಗ ಬರೊಂದಿತ್ತೆರು. ಆರೇನೆ ಎದುಕೊಂಡ್ರೆಗ ರವಿ ಮುಟ್ಟುರ್ದು ತೀರ್ಥ ಜಪ್ಪುನೆಂತೂಯಿನ ಸೀನ್ಸಿದ ವಾನಿ ಆಯನು ವರ್ಧಕ ನುಡುತು ಒಂದು ಅಕ್ಕ ಸತ್ಯ ಪನ್ಪೆ ವಾವ ಪುಂಚಡು ವಾವ ನಮನದ ಉಚ್ಚು ಪುಂಡ ದಾನ ಆಯನ ಮದುವೆ ಆವಂದಿನವು ಎನ್ನ ಪೂರ್ವ ಜನ್ಮದ ಪುಣ್ಯ ದೇವರು ಮಲ್ಲಾರು ಕುಚ್ಚ ನಡಪನ್ನೊಂದು ಪೋಯಲು ಆಯ್ಕು ಕಾರಣಲ ಇತ್ತುಂಡು. ರವಿಕ್ ಹಲ್ಲಿಡು ಮಲ್ಲ ಇಲ್ಲು ಬದುಕು ಕಂಡ ದೋಟ ಉಂಡು ಉಂಬೆ ಕಲ್ತದ್ದು ಸರ್ಕಾರದ ಬೆಲೆ ತಿಕ್ಕರೆಗೆ ಯಾವು ಎನ್ನ ಮೆಗದಿ ಮಾರಾಣಿಲಕ ಸುಖ ಟುಪ್ಪಲಿಂದು ಎನ್ನ ಅನ್ನೆರಡ ಮದುವೆ ಪ್ರಸ್ತಾಪ ಮಲ್ಪನಾಗ ಅನ್ನೆರೆ ಏರಾಣ್ಲ.

0: ಎಲ್ಲ ಇಲ್ಲ ಬದುಕು ಖಂಡ ದೋಟ ಉಂಡು. ಒಂಬೆ ಕಲ್ತದ್ದು ಸರ್ಕಾರದ ಬೆಲೆ ತಿಕ್ಕರೆಗೆ ಯಾವು ಎನ್ನ ಮೆಗದಿ ಮಾರಾಣಿಲಕ್ಕ ಸುಖ ಟುಪ್ಪಲಿಂದು ಎನ್ನ ಹನ್ನೆರಡ ಮದುಮೇಲೆ ಪ್ರಸ್ತಾಪ ಮಲ್ಪನಾಗ ಅನ್ನೆರೆ ಏರಾಣ್ಲಾವು ಆ ಸೀಂತ್ರಿದ ಬಿದತ ಸಂಸಾರ ಎಂಕು ವಾಕಾರನಗ್ಲ ಬೊಡ್ಚಿಂದು ಕಡ್ಡಿ ಮುದಿತ ಲೆಕ್ಕ ಪಂಡಿನ ಪಾತೆರಗು ಅಲ್ಲಿನ ಉಡಲ್ಲೊಡು ಇತ್ತೆಲ್ಲ ತೂತ ಜಾಲದ ಲೆಕ್ಕ ದಗದಗ ಅರ್ಲೊಂದಿತ್ತುಂಡು. ಉಳಿದ ಚೂಲದ ಲೆಕ್ಕ ಇತ್ತಿನ ಕುಂಡು ಕೊಡ್ತಿನಯ್ಯ ಏರ್ ಆಟದ ವೇಷ ಪಾಡಿಲಕ್ಕ ಪೌಡರು ಕೈತ ಉಗುರುಗು ದುಟಿಕು ಕಣ್ಣುಗು ರಂಗು ಮೆತ್ತವರೆ ಕಾಸು ಕೊರಿನಯ್ಯ ಏರ್ ದಿನನಿತ್ಯ ಇಡ್ಲಿ ಮಸಾಲ ದೋಸೆ ತಿನ್ನರೆಗ ಕಾಸು ಕೊರ್ಪಾಯ್ತಾ ತಿನ್ಪಾಯ್ತಾ ಏರಂದು ಪಂದೆ ಆ ಪಟ್ಲಾಂದ ಪೊಂಜೋವುಲು ಆಂಜೋವುಲು ಒರಿ ಒರಿ ಮಲ್ಲ ದೊಂಡೆಡ ಅರಬಾಯಿ ಕೊನ್ನಾಗ ರವಿ ಸೂಜಿಗಡು ವರಾನೆ ಅಲಕದ ಬೂರ್ಯೆ ದೇವರೇ ಈ ಕುರ್ತೆಲ್ ಪಾತ್ರದ ನೆರಳೆದ ಅಭಿಷೇಕ ಎಂಕ್ ಕಾರಣದಾತ ಈ ದಂಡು ಎನ್ನ ಮಿತ್ತು ಅಪವಾದ ಪಾಡೊಂದುಂಡು. ಇತ್ತ ರವಿನ ತಿಗಲೆಡು ಉಜ್ಜೆರಡು ಬದಿಲ್ ಮೆತ್ತಿಲ ಕಾಂಡು ತಿಗಲೆ ಪಾರುಂಡು ಇಂಚಿರ್ದು ಇಲ್ಲದಾಕ್ಲು ಹನ್ನೆರಡ ದೂರು ದುಗ್ಗಾನೇನಿ ಪದರಂಗೀತಡ ಪನೊಂದಿತ್ತೆರು ಅಂಚಿರ್ದು ಆಕ್ಲೇನ ನೆರ್ಪಾಟಿಕೆ ಸತ್ಯ ಪಾಪದಾಕ್ಲು ಪಂಡ ಸಸಾರನ ಅಂದಂಬೆ ನನ್ನ ಅಲೆನ ಗತಿದಾದ ಬೆಂದುದು ತಿನ್ಪುನ ಎಂಕ್ಲೆಗ ಇಂಚ ಅನ್ಯಾಯ ಮಲ್ಪೋಲಿಯ ಎಂಕ್ಲೆಗ್ಲ ಯೂನಿಯನ್ ಉಂಡು ಪಾಪದ ಪೊನ್ನುಲೇನ ಮನಂಪುದ ಗಂಟುಗು ಬೆಲ್ಲದೆಂಕಾದ ಮೂಡಿ ಕಾಸುದ ಸೊತ್ತಲಿನ ದೆತ್ತು ಕೊಡ್ದು ಉಲಾಯ ಪಾಡುಣ ಹಿಕ್ ಮತ್ತು ನಿನ್ನ ಎಂಕ್ಲೆಗ್ ತೆರೆದಿದ್ಯ ಒಂದು ಮಾತ ಮಲ್ಲಾಕ್ಲೇನ ಹಣೆ ಬರನೇ ಈತ್ ತುಲಂಬೆ ನಮ್ಮ ಬಡ ಪತ್ತು ಎಂಕ್ಲೆಗ ಮಲ್ಲೆ ಅವೇ ನಿಕಲು ಕಾಸುಡು ಲಪ್ಪರೆ ಬರೋಡ್ಚಿ ಮೋಲಿತ್ತೆ ಬಂಜಿನಾಲು ಎಂಕ್ಲೆಗ್ ನ್ಯಾಯ ಕೊರುಡು ರವಿ ಮಲ್ಲ ದೊಣ್ಣುಡು ಕಲ್ಕೆ ದುಗ್ಗಿ ಸತ್ಯ ಪಂದೆ ನಿನ್ನ ಬಂಜಿದ ಪಿಂಡಗು ಯಾನ್ ಕಾದನನ ಸತ್ಯಪನು ನೀ ನಮ್ಮಿಂಚಿನ ದೇವರನ್ನ ಆದ್ಯ ಪಾಡ್ದು ಸತ್ಯಪನ ನಿಕ್ಕ ಕನಿಕರಡು ಕುಂಟು ಕಾಸು ತಿನ್ನದೇಗ ಸಹಾಯ ಮಲ್ತಿನ ಅಂದು ಐಕ ನಿನ್ನ ಈ ನಮೂನದ ತೇಜ ಪಾಲನ ಆಲು ಮಾತ್ರ ಈರೇಂದು ಗಟ್ಟಿಡ ಪನ್ನಗ ರವಿಕು ಕಣ್ ಕತ್ತಲೆ ಬರ್ಪುಂಡು ಓ ದೇವರೇ ಪೂತಮಾಲೆ ಪಂಡು ಎನ್ನಿನವು ಉಚ್ಚಾಂಡತ ಈ ಲೋಕಡು ಏರೆನ್ಲ ಕನಿಕರಡು ತುವರೆ ಬಲ್ಲಿ ಅಲ್ಲಿನ ಕೈತಾಲು ಬತ್ತದ್ದು ಗದ್ದಾದಕ್ಕೆ ಎಂದೆ ಆಲಿನವು ಒಂದೇ ಉತ್ತರ ಮಾತ್ರ ಅಲ್ಲಿನ ಮೈನಿಲಿಕ್ಕೆ ಪೆಟ್ಟದ ಬರೆ ಇತ್ತುಂಡು ಇತ್ತೆ ಎಂಕ್ಲೆನ ಪೊನ್ನುಗು ನ್ಯಾಯ ಬೋಡೊಂದು ಗುಂಪುದ ಕಲ ಅರೆಬಾಯಿ ಕೊರೊಂದಿಪ್ಪನಾಗ ಮಂಡೆಕಂತ ಪಾಡ್ದಿನ ಅಣ್ಣೇರ್ನ ಕಣ್ಣಿಡು ನೀರು ಎನ್ನ ಕುಟ್ಮಡು ಎಲ್ಲ ಕಲ್ದಿದ್ದರು ಈ ಆಂಡಲ ಪೊರ್ಲುಡ ಕಲ್ತು ಮಲ್ಲ ಜನ ಅಲಂದು ಭಾರಿ ಬಂಗಡು ಎನ್ನನಿ ಕಲ್ಪೊಂದಿತ್ನಾಕ್ಲೆಗ ಇತ್ತೆ ತಡಿಲಾಕಿಲ ಕಾವಂದ ಮುಗ್ಲೆನ ಕಾಸು ಪಿಂಕಾನುವ ನಾಟಕನ ಎನ್ನ ಆದರ್ಶಗು ಏನೇ ಬಲಿಬೂರ್ಯನ ಈ ದುಗ್ಗಿ ಎನ್ನನ್ನು ಜೀವಪ್ಪ ಕೆರೆಯಲತ ಈ ಹಾಲ್ ಪುದಾರ್ದು ಬಲ್ಲಡ್ದು ಎಂಚ ಪಿದಾಯಿ ಬರೋಲಿ ಏರು ಸಾಯ ಮಲ್ಪೇರು ಇತ್ತೆ ಅನ್ನದೆಗಲ ಆ ದಂಡ ದಾಖಲೆಗಳ ಭಾರಿ ಭಾರಿ ಪಾತ್ರ ಕತೆ ಆ ಒಂದಿತ್ತುಂಡು ತೂಲೆ ಒಂಜ ಎನ್ನ ತಂಗಡಿನಿ ಆಯಾಗ ಕಟ್ಲೆ ಇದ್ದಿಡ ಪರಿಹಾರಗ ಕಾಸು ಕೊರ್ಲೆ ಎಂಕ್ಲು ಇದ್ದಡ ಪೇಪರ್ ಉಡುಪಾಡವ ಪೊಲೀಸ್ ಕಂಪ್ಲೇಂಟ್ ಕೊರ್ಪಾವ ಅಲ್ಲಿನ ಅನ್ನೆ ದೈವದ ಪಾತ್ರೆ ಎಚ್ಚಿಡ್ದು ಕುಂಬರಿ ಲೆಕ್ಕ ಪಿಸರುಡು ನಲ್ತೊಂದಿತ್ತೆ ಐಕು ಬಾಕಿ ದಾಖಲು ಒಗ್ಗರಣೆ ಪಾಡೊಂದಿತ್ತೆರು ಊರುಡು ಪಿಲಿತಲಕ್ಕ ಮೆರೆಯೊಂದಿತ್ತೆನ ಅನ್ನೇರು ಎಲಿತ ಲೆಕ್ಕ ಕೈ ಮುಗಿಯೊಂದಿತ್ತೇರು ಬೇಗರ್ ಸೀಂತದ್ದು ಕಲ್ಪಾಯನೇಕ ಎನ್ನ ಜನ್ಮನಿ ಸಾರ್ಥಕ ಮಲ್ತ ಅದನ್ನ ಒಂಜೊಂಜಿ ಪಾತ್ಯರ ರವಿನ ತಿಗಲೆಗ ಪರ್ಥದ ಬೀಸತ್ತೆಡೆ ಕುತ್ತಿ ಲೆಕ್ಕ ಆ ಒಂದಿತ್ತಣ್ಣು ಅನ್ನೇರು ಕಾಸು ಕನ್ನದೆಗಾದ್ರ ಬತ್ತಿ ಲೆಕ್ಕ ಪಿರಪೋಯರು ಒಂಜೆರು ರೂಪಾಯಿತ್ತು ಐವ ಸಾವಿರ ಎನ್ನ ಆದರ್ಶ ಎನ್ನ ಎಡೆತನಗ ಇಂಚ ತಿರುಗೋಸುಡು ಮಾನಗ ಕಂಠಕ್ಕೆ ಬರ್ಪುಂಡಂದು ಕನಮನಟ್ಲ ಎಂದಿದ್ಯೆ ನನ್ನ ಎನ್ನ ದುಂಬುದ ಬದುಕುದಾದ ಕಲ್ಪನ ಅಂಗಲಾಪಗೂ ತೂಬೂರುಂಡು ಲೋಕದ ಕನ್ನಗೂ ಆಹಾರ ಆಯತ್ತ ನನ್ನ ದುಂಬುದ ತಾದಿದಾದ ಆಯನ ಸಾರಸಾದ ಪ್ರಶ್ನೆಲೆಗು ಉತ್ತರ ತಿಕ್ಕಂದೆ ಗಾಲ್ಮೇಲಾದು ಕೊಡಿಮರತಲಕ್ಕ ಉಂತೋಂದಿತ್ತೆ.
1: ಶ್ರೋತೃಲಿ, ಈತ ನಟ ಶಕುಂತಳಾ ಭಟ್ ಹಳೆ ಅಂಗಡಿ ಮೆರೆಡ್ದು ತಿರ್ಗೋಸ್ ಪನ್ಪಿ ಎಲ್ಲೆ ಕತೆನ ಕೇಂಡರು. ಉಂದು ಇನಿತ್ತ ತುಳು ಕಾರ್ಯಕ್ರಮ. ನನ್ನ ರತಿಕ್ಕಗ ಸೊಲ್ಮೇಲೆ ಶ್ರೋತೃಲೇ.

ಕಾರ್ಯಕಲಾಪಗಳ ಧ್ವನಿಮುದ್ರಣದ ಪ್ರಸಾರ 10:13 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 10:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾಂಚನ ವಿ ಸುಬ್ಬರತ್ನಂ ಅವರ ವಯಲಿನ್ ವಾದನ ಕೇಳಬಹುದು. ನಾಳೆ ಮುಂಜಾನೆ 6:30 ಸಾಧ್ವಿ ಶ್ರೀ ಮಾತಾನಂದಮಯಿ ಅವರಿಂದ ಚಿಂತನ ಪ್ರಸಾರವಾಗಲಿದೆ. 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಅಪರ್ಣಾ ಜೈನ್. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲಮಿಡಿತ. 7:15 ಝಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹುಣ್ಣಿನ ಸಮಸ್ಯೆಗೆ ಆಯುರ್ವೇದ ಪರಿಹಾರ, ಈ ಕುರಿತು ಪ್ರಶಾಂತ್ ಕೆ ಭಟ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ಆ ಬಳಿಕ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ತುಳು ಕಾರ್ಯಕ್ರಮ ಪ್ರಸಾರವಾಯಿತು. ಶ್ರೋತೃಗಳು, ಇಂದು ರಾತ್ರಿ 9:30 ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ. 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ

0: becomes very important bilaterally as well as multilaterally.
1: Right. Thank you so very much, Professor Joshi, for having joined us and shared their views on this.
0: Thank you so much, Nishiji.
1: Thank you.
2: You were listening to a discussion on India's expanding diplomatic relations in Eastern Europe. The participants were Professor Anshu Joshi, international affairs expert, and Nishit Kumar, anchor. This program was produced and presented by the News Services Division of Akashvani. You can listen to it on our mobile app, News on AIR. This program is also available on our YouTube channel, News on AIR Official. You may share your feedback about this program through email at airnstalks@gmail.com or WhatsApp on 928-909-4044.
3: Spotlight. ಆಕಾಶವಾಣಿ ಮಂಗಳೂರು.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಹಿಂದಿ ಚಿತ್ರಗೀತೆಗಳು. ಈ ಕಾರ್ಯಕ್ರಮದಲ್ಲಿ ಸಮೀರ್ ಅವರ ಸಾಹಿತ್ಯವಿರುವ ಗೀತೆಗಳನ್ನು ಕೇಳುವ ಮೊದಲಿಗೆ ಆಪ್ಕಿ ಸುರೂರು ಚಿತ್ರಕ್ಕಾಗಿ ಹಿಮೇಶ್ ರೇಷ್ಮಿಯಾ ಹಾಗೂ ಸುನಿಧಿ ಚೌಹಾಣ್ ಆಡಿರುವ ಗೀತೆ. ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷ್ಮಿಯಾ.

ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಓಂ ಜೈ ಜಗದೀಶ್ ಚಿತ್ರದ ಗೀತೆ ಕೇಳಿದಿರಿ. ಮುಂದೆ ಕೇಳಿ ಆಪ್ಕಿ ಸುರೂರ್ ಚಿತ್ರದ ಗೀತೆ.

ಪರದೇಸಿ ಚಿತ್ರಕ್ಕಾಗಿ ಸುರೇಶ್ ವಾಡ್ಕರ್ ಹಾಗೂ ಅನುರಾಧ ಪೌದ್ವಾಳ್ ಹಾಡಿರುವ ಗೀತೆ, ಸಂಗೀತ ಆನಂದ್ ಮಿಲಿಂದ್.

आजा तुझे अपनी जामे बसा लूं, पलकों के साए में तुझको छुपा।

ಆನ್ ಮೆನ್ ಎಟ್ ವರ್ಕ್ ಚಿತ್ರಕ್ಕಾಗಿ ಅಭಿಜಿತ್ ಹಾಗೂ ಅನುರಾಧ ಪೌದ್ವಾಳ್ ಅವರು ಹಾಡಿರುವ ಗೀತೆ, ಅನು ಮಲಿಕ್ ಅವರ ಸಂಗೀತ ಸಂಯೋಜನೆಯ ಈ ಗೀತೆ, ರಚನೆ ಸಮೀರ್.

ಫಿರ್ ಮಿಲೆಂಗೆ ಚಿತ್ರದ ಗೀತೆಯೀಗ ಗಾಯಕ ಜೋಡಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್, ಸಂಗೀತ ಸಂಯೋಜನೆ ನಿಖಿಲ್ ವಿನಯ್.

ಶಶಿರಾಜ್ ಕಾವೂರು ಅವರ ರಚನೆಯನ್ನು ಹಾಡಿದ್ದಾರೆ ಸಾಯಿ ಗಣೇಶ್. ಸಂಗೀತ ಬಿ ಅಜನೀಶ್ ಲೋಕನಾಥ್, ಚಿತ್ರ ಕಾಂತಾರ.

ಸೂ ಫ್ರಮ್ ಸೋ ಚಿತ್ರದ ಗೀತೆ ಈಗ ಹಾಡಿದ್ದಾರೆ ಸಿದ್ಧಾರ್ಥ್ ಬೆಳ್ಮುಳ್ಳು. ಪೃಥ್ವಿ ಅವರ ರಚನೆಗೆ ಸಂಗೀತ ಸುಮೇ

ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ರಾಜಕುಮಾರ ಚಿತ್ರದ ಗೀತೆ, ಸಂತೋಷ್ ಆನಂದರಾಮ್ ಅವರ ರಚನೆಗೆ ಸಂಗೀತ ನೀಡಿರುವವರು ವಿ ಹರಿಕೃಷ್ಣ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾಂಚನ ವಿ ಸುಬ್ರಹ್ಮಣ್ಯಂ ಅವರ ವಾಯೊಲಿನ್ ವಾದನ, ಪಕ್ಕವಾದ್ಯ ಸಹಕಾರ ಮೃದಂಗದಲ್ಲಿ ಕುಂಜೂರು ಎಚ್ ರವಿಕುಮಾರ್, ಘಟ ತಿರುಚಿ KR ಕುಮಾರ್. ಕೇಳಿ ಕಾಂಚನ ವಿ ಸುಬ್ರಹ್ಮಣ್ಯಂ ಅವರ ವಾಯೊಲಿನ್ ವಾದನದಲ್ಲಿ ಮೊದಲಿಗೆ ತ್ಯಾಗರಾಜರ ಕೃತಿ, ಶುದ್ಧ ಧನ್ಯಾಸಿ ರಾಗ ಆದಿತಾಳ, ಎಂತ ನೇರ್ಚಿನಾ.

ಪರಿಧಾನಮಿಚ್ಚಿತೇ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತಿ. ಬಿಲಹರಿ ರಾಗ ಖಂಡ ಚಾಪುತಾಳ.

0: ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾಂಚನ ವಿ ಸುಬ್ರಹ್ಮಣ್ಯಂ ಅವರ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ಮೃದಂಗ, ಕುಂಜೂರು ಎಚ್ ರವಿಕುಮಾರ್, ಘಟ ತಿರುಚ್ಚಿ ಕೆಆರ್ ಕುಮಾರ್. ಇಲ್ಲಿಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ವಂದನ, 6:30 ಸಾಧ್ವಿ ಶ್ರೀ ಮಾತಾನಂದಮಯಿ ಅವರಿಂದ ಚಿಂತನ, 6:40 ಕೆಳದಿ ಶಿವಪ್ಪ ನಾಯ್ಕ UAHS ನೇಗಿಲ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಅಪರ್ಣಾ ಜೈನ್, 6:50 ರೈತರಿಗೆ ಸಲಹೆ, 7:15 ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ, ಹುಣ್ಣಿನ ಸಮಸ್ಯೆಗೆ ಆಯುರ್ವೇದ ಪರಿಹಾರ. ಈ ಕುರಿತು ಉಡುಪಿ ಕುತ್ಪಾಡಿಯ SDM ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಪ್ರಶಾಂತ್ ಕೆ ಭಟ್ ಅವರೊಂದಿಗೆ ಸಂದರ್ಶನ. 7:45 ರಾಗರಂಜಿನಿ, 8:30 ಚಿತ್ರಗೀತೆಗಳು, 9:00 ಭಾರತ ಸರ್ಕಾರದ ಕಾರ್ಮಿಕ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚೇತನ್ ಕೆ ಅವರೊಂದಿಗೆ ಸಂದರ್ಶನ. ವಿಷಯ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕೊಡಲ್ಪಡುವ ಶೈಕ್ಷಣಿಕ ಆರ್ಥಿಕ ನೆರವು. ಸಂದರ್ಶಕರು ಲತೀಶ್ ಪಾಲ್ದಾನಿ. 9:10 ಭಾವಗೀತೆಗಳು, 9:30 ಹಿಂದಿ ಚಿತ್ರಗೀತೆಗಳು, 10:00 CIT NCRT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯ ರಾಗ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಭಜನ್ ಸಪೋರಿ ಅವರ ಸಂತೂರ್ ವಾದನದಲ್ಲಿ ರಾಗ್ ನಟ್ ಭೈರವ್ ಕೇಳುವಿರಿ. 12:05 ವನಿತಾ ವಿಹಾರ, ಜನ್ನಿಯರ ಚಿತ್ತ ಜಾನಪದ ದತ್ತ ರೂಪಕ ಪ್ರಸಾರವಾಗಲಿದೆ. ನಡೆಸಿಕೊಡಲಿದ್ದಾರೆ ಮಂಡ್ಯದ ಜಾನಪದ ಜನ್ನಿಯರು ತಂಡದವರು. ಇವು ನಾಳೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಸಮಯ 11:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು, ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani.

ಬೆಳಗ್ಗೆ 11:10 ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಮುಂದಿನ ಪ್ರಸಾರ ನಾಳೆ ಮುಂಜಾನೆ 5:55 ಆರಂಭ. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಶಾಂತಿ ಶೆಟ್ಟಿ ಇರ್ವೈಲು ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.